ಶುಭೋದಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 11 ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 1 ತಾರೀಕು ಸೋಮವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:38. ಆತ್ಮೀಯ ಕೇಳುಗರಿಗೆಲ್ಲ ನಂದಿನಿ ಮಾಡುವ ನಮಸ್ಕಾರಗಳು ಹಾಗೂ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ಇಂದಿನಿಂದ 2026-27 ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳು ಅಧಿಕೃತವಾಗಿ ಆರಂಭವಾಗಲಿದೆ. ಚಿಕ್ಕಬಳ್ಳಾಪುರ ಸೇರಿದಂತೆ ರಾಜ್ಯದ ಎಲ್ಲಾ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ವಿನೂತನ ಕಾರ್ಯಕ್ರಮಗಳೊಂದಿಗೆ ಶಾಲಾ ಹಬ್ಬವನ್ನು ಆಚರಿಸುವ ಮೂಲಕ ಶಾಲೆಗಳನ್ನು ಆರಂಭಿಸಲಾಗುವುದೆಂದು ಶಾಲಾ ಶಿಕ್ಷಣ ಇಲಾಖೆ ತಿಳಿಸಿದೆ. ವಿಕಸಿತ ಭಾರತದೆಡೆಗಿನ ದೇಶದ ಪಯಣವು ಸ್ವಾವಲಂಬನೆ ಮತ್ತು ಗ್ರಾಮೀಣ ಸಬಲೀಕರಣದಲ್ಲಿ ಬೇರೂರಿರಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆಯಲಿರುವ 2ನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಆಸ್ಟ್ರೇಲಿಯಾದ ಉಪಪ್ರಧಾನಿಯೂ ಆಗಿರುವ ರಕ್ಷಣಾ ಸಚಿವ ರಿಚರ್ಡ್ ಮಾಲ್ಸ್ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ರಕ್ಷಣೆ ಮತ್ತು ಭದ್ರತೆ ವಲಯಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಬಗ್ಗೆ ಚರ್ಚೆ ನಿರೀಕ್ಷಿಸಲಾಗಿದೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ 1 ಎಕರೆಗೆ 20 ಕೆಜಿ ಸಾರಜನಕದ ಪ್ರಮಾಣ ಶಿಫಾರಸ್ಸು ಮಾಡಿದ್ದು, ರೈತರು 1 ಎಕರೆಗೆ ಸುಮಾರು 45 ಕೆಜಿ ಯೂರಿಯಾ ಮಾತ್ರ ಬಳಕೆ ಮಾಡಿ ಉತ್ತಮ ಇಳುವರಿ ಪಡೆಯುತ್ತ ಮಣ್ಣಿನ ಫಲವತ್ತತೆ ಕಾಪಾಡುವಂತೆ ಬೆಂಗಳೂರು ಗ್ರಾಮಾಂತರ ಜಂಟಿ ಕೃಷಿ ನಿರ್ದೇಶಕಿ ಕಲಾವತಿ ಮನವಿ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸೈನಿಕ ಮಂಡಳಿಯನ್ನು ಪುನರ್ ರಚಿಸಲಾಗುತ್ತಿದ್ದು, ಆಸಕ್ತ ಮಾಜಿ ಸೈನಿಕರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ವೇತನ ಭತ್ಯೆ ರಹಿತವಾಗಿ ಸ್ವ ಇಚ್ಛೆಯಿಂದ ಕಾರ್ಯನಿರ್ವಹಿಸಲು ಆಸಕ್ತಿಯುಳ್ಳ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ತುಮಕೂರು, ಕೋಲಾರ ಮತ್ತು ರಾಮನಗರ ಜಿಲ್ಲೆಗಳ ವ್ಯಾಪ್ತಿಯ ಮಾಜಿ ಸೈನಿಕರು ಜೂನ್ 10ರೊಳಗೆ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 0800-255-88718 ಸಂಪರ್ಕಿಸಬಹುದು ಎಂದು ಪ್ರಕಟಣೆ ತಿಳಿಸಿದೆ. ಕಾವೇರಿ ನದಿ ಪ್ರವಾಹದಿಂದ ಪದೇ ಪದೇ ಹಾನಿಗೊಳಗಾಗುತ್ತಿದ್ದ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ರಂಗನತಿಟ್ಟು ಪಕ್ಷಿಧಾಮದ ಪ್ರಮುಖ ದ್ವೀಪಗಳನ್ನು ಗೇಬಿಯಾನ್ ವಿನ್ಯಾಸದ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ದ್ವೀಪಗಳಿಗೆ ಹಾನಿಯಾಗುವುದನ್ನು ತಡೆಯಬಹುದಾಗಿದೆ ಎಂದು ಮೂಲಗಳು ತಿಳಿಸಿವೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ನಿನ್ನೆ ಅಹಮದಾಬಾದ್ನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡವನ್ನು ಮಣಿಸುವ ಮೂಲಕ ಆರ್ಸಿಬಿ ತಂಡವು ಸತತ 2ನೇ ಬಾರಿಗೆ ಐಪಿಎಲ್ ಟ್ರೋಫಿಯನ್ನು ಗೆದ್ದು ಇತಿಹಾಸ ನಿರ್ಮಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಸಮಯ ಮುಂಜಾನೆ 6:03:25. ಈ ದಿನದ ಎಲ್ಲ ಬೆಳಗಿನ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿರ್ತೀನಿ, ನಿಮ್ಮ ಗೆಳತಿ ನಂದಿನಿ.

ಇನ್ನೀಗ ಈ ದಿನದ ಕಾರ್ಯಕ್ರಮಗಳ ವಿವರಣೆ. ಕಾರ್ಯಕ್ರಮ ವಿವರಣೆಯ ನಂತರ 6:05 ನಾದೋಪಾಸನೆ ಭಕ್ತಿಗೀತೆಗಳ ಸಮರ್ಪಣೆ ಮೂಡಿಬರಲಿದೆ. 7:00 ವಾರ್ತೆಗಳು, 7:02 ಕೆಲವು ಪ್ರಕಟಣೆಗಳು, ನಂತರ 7:05 ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ. ನಂತರ 7:15 ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳನ್ನು ಆಲಿಸುವಿರಿ. ಅದಾದ ಮೇಲೆ 8:02 ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ. ಈ ದಿನದ ವಿಶೇಷತೆಗಳನ್ನು ಕುರಿತು ಮಾತನಾಡ್ತಾ ಸಾಗೋಣ. ಬೆಳಗ್ಗೆ 9:00 to 10:00 ಇಂದಿನ ವಿಶೇಷ ಡೇ ಸ್ಪೆಷಲ್ ಏನಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ವಿವರವಾಗಿ ತಿಳಿದುಕೊಳ್ಳೋಣ. 10:02 ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಚಿತ್ರಗೀತೆಗಳು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಸ್. 11:30 12:05 ನಿಮ್ಮ ಕರೆ ಕೇಳಿಸಿಕೊಂಡು ನಾವು ಹಾಡು ಪ್ರಸಾರ ಮಾಡುವ ಸಮಯ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ.

0: ಒಂದು ಗಂಟೆ 2 ನಿಮಿಷಕ್ಕೆ ಕನ್ನಡ ಹೊಸ ಚಿತ್ರಗೀತೆಗಳು, 1:20ಕ್ಕೆ ಇಮೇಲ್ ಹಾಗೂ ಪತ್ರಾಧಾರಿತ ಹಾಡುಗಳ ಪ್ರಸಾರ, 2:15ಕ್ಕೆ ಸ್ಪಂದನ. ನಿಮ್ಮ ಇಮೇಲ್ ಪ್ರಶ್ನೆಗಳಿಗೆ, ಇಮೇಲ್ ಮೂಲಕ ನೀವು ಕಳಿಸಿರುವ ಪ್ರಶ್ನೆಗಳಿಗೆ ಅಥವಾ ಅನುಮಾನಗಳಿಗೆ, ನಮ್ಮ ಕಾರ್ಯಕ್ರಮ ಕುರಿತಾಗಿ ಅಭಿಪ್ರಾಯಗಳನ್ನು ಕೂಡ ನಿಮ್ಮ ಇಮೇಲ್ಗಳು ಹೊತ್ತು ತರಲಿದೆ. ಅದನ್ನು ಓದಿ ಅದಕ್ಕೆ ಸೂಕ್ತ ಪರಿಹಾರ ನೀಡುವಂಥ ಕಾರ್ಯಕ್ರಮ ಸ್ಪಂದನ. ಚಿತ್ರತಾನ 2:40ಕ್ಕೆ ಇದರಲ್ಲಿ ಒಂದೇ ಚಿತ್ರದ ಗೀತೆಗಳನ್ನು ಕೇಳಬಹುದು. ಮುಕ್ತ ಮಾತುಕತೆಯ ವೇದಿಕೆ ಪರಿಮಳ 4-5 ಗಂಟೆಯ ಸಮಯದಲ್ಲಿ. ಸಂಜೆ 5:05ಕ್ಕೆ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್. 5:40ಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನ್ಯಾಯಸಂಸ್ಥೆ. ನ್ಯಾಯವಾಣಿ ಕಾರ್ಯಕ್ರಮದ ಸಹಯೋಗ ನ್ಯಾಯಸಂಸ್ಥೆ. ನಿರ್ಮಾಣ ಜಾಂಪಣ್ಣ ಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. ನಂತರ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯಲಿದೆ. 6:02ಕ್ಕೆ ಗಾನಾ ಭಜಾನ ಕನ್ನಡ ರತ್ನ ಭಂಡಾರ ಮರುಪ್ರಸಾರದಲ್ಲಿ ಸಂಜೆ 6:55ಕ್ಕೆ. 7:02ಕ್ಕೆ ಗಾನಾ ಭಜಾನ ಮುಂದುವರಿಯಲಿದೆ. ಆಕಾಶ ಬುಟ್ಟಿ ಕಾರ್ಯಕ್ರಮ 7:07ಕ್ಕೆ ಕೇಳ್ತೀರಿ. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ. ಇದರಲ್ಲಿ ಇಂದು ನಾಟಕ ರಂಗಭೂಮಿ ಹಾಗೂ ಕಲಾವಿದರಾದ ನಿರೂಪಕ ಜಿಪಿ ರಾಮಣ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಇದರ 2ನೇ ಭಾಗವನ್ನು ಕೇಳಲಿದ್ದೀರಿ. 7:22ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್. ನಿರ್ಮಾಣ ಎಂ ಶಿವರಾಮ್. 8:02ಕ್ಕೆ ಭಾವಚಿತ್ತಾರ. ರಾತ್ರಿ 9:15ಕ್ಕೆ ಹಿಂದಿ ಮೆಲೋಡೀಸ್. 10:02ಕ್ಕೆ ಪ್ರೇಮ ನಿನಾದ. ಇದಾಗಿತ್ತು ಈ ದಿನದ ಕಾರ್ಯಕ್ರಮಗಳ ವಿವರಣೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಇನ್ನೀಗ ಭಕ್ತಿ ಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ.

ಸಂಗೀತ ಕಟ್ಟಿ ಅವರು ಹಾಡಿದ ಗಣೇಶನನ್ನ ಸ್ತುತಿಸುವ ಕೊಪ್ಪರ ಶ್ರೀ ಗಿರಿಯಾಚಾರ್ಯ ಅವರ ರಚನೆಯನ್ನ ಆಲಿಸಿದಿರಿ ನಾದೋಪಾಸನೆ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮದ ಆರಂಭದಲ್ಲಿ ಗಣೇಶನನ್ನ ಸ್ತುತಿಸಿ ಆರಾಧಿಸಿದ ಗೀತೆಯನ್ನ ಕೇಳಿದಿರಿ. ಇನ್ನು ಮುಂದೆ ವಿದ್ಯಾಭೂಷಣರ ಧ್ವನಿಯಲ್ಲಿರುವ ಚಂದ್ರಗ್ರಹದ ವರ್ಣನೆಯನ್ನ ಆಲಿಸಿ ಹಯವದನ ಪುರಾಣಿಕ್ ಮತ್ತು ಶ್ರೀರಾಮಚಂದ್ರ ಶರ್ಮಾ ತ್ಯಾಗಲಿ ಅವರ ರಚನೆ, ಕಾವೇರಿ ಶ್ರೀಧರ್ ಮತ್ತು ಎಚ್ ಕೆ ನಾರಾಯಣ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ.

0: ಶಿವರಾಜ
1: ಧಾಕ್ರ ದಿಂತ ಧಾಕ್ರ ದಿಂಗ ಧಾ

ನಾಟ್ಯಕ್ಕೆ ಒಡೆಯನಾದ ನಟರಾಜನನ್ನ ಆರಾಧಿಸುವ ಈ ಒಂದು ರಚನೆ ಆರ್ ಎನ್ ಜೆ ಗೋಪಾಲ್ ಅವರ ಸಂಗೀತ ಮತ್ತು ಸಾಹಿತ್ಯದಲ್ಲಿ ಮೂಡಿಬಂತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು ಹಾಡಿದ ಭಕ್ತಿ ಗೀತೆ ಇದಾಗಿತ್ತು. ಮನುಷ್ಯ ಜನ್ಮವು ಸಕಲ ಭಾಗ್ಯದ ಫಲವು. ಅದನ್ನು ಉತ್ತಮವಾಗಿ ಸಫಲ ಮಾಡಿಕೊಳ್ಳಲು ನಿಶ್ಚಲವಾದ ಮನಸ್ಸು, ಸಾಧನೆ, ಅಚಲವಾದ ಭಕ್ತಿ, ನಂಬಿಕೆ, ಇದನ್ನು ಅನುಸರಿಸುವ ಆಚಾರ ವಿಚಾರಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹಾಗೆ ಸೃಷ್ಟಿ, ಸ್ಥಿತಿ, ಲಯ ಇವುಗಳ ಅಧಿಪತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರ ಕೃಪೆಗೆ ಪಾತ್ರ

ರಾಗಲು ಮನುಷ್ಯನು ತನ್ನ ಯಥಾಶಕ್ತಿ ಭಕ್ತಿ ಪೂಜೆ ಧ್ಯಾನ ಹೋಮ ಹವನ ಇತ್ಯಾದಿಗಳನ್ನು ನೆರವೇರಿಸ್ತಾ ಬಂದಿದ್ದಾನೆ. ದೇವರು ಒಂದೇ, ಆ ದೇವರು ಅನ್ನುವ ಶಕ್ತಿ ಒಂದೇ. ಯಾರು ಯಾವ ಹೆಸರಿನಿಂದ ಕರೆದರೂ ಓಗೊಡುವನು. ಸರ್ವ ರಕ್ಷಕನಾದ ಪರಮೇಶ್ವರನು ಅಥವಾ ಭಗವಂತನು ಆರಾಧನೆಯಿಂದ ಮುಕ್ತಿ ಕೊಡ್ತಾನೆ ಅನ್ನುವ ನಂಬಿಕೆ ನಮ್ಮಲ್ಲಿ ಇದೆ. ಹಾಗಾಗಿಯೇ ಶಿವ ಅನ್ನಿ, ವಿಷ್ಣು ಅನ್ನಿ, ಕಾಲಭೈರವ ಅನ್ನಿ, ಪರಮೇಶ್ವರ ಅನ್ನಿ, ಯಾವುದೇ ರೀತಿಯಲ್ಲಿ ಕರೆದರೂ ಭಕ್ತಿ ಇದ್ದರೆ ಖಂಡಿತ ದೇವರು ನಮಗೆ ಒಲಿಯುತ್ತಾನೆ

0: ಪರುಷ ಕಂಡಿದೆ ಬಾಳು ಬೆಳಗಿದೆ ಬೆಳ್ಳಿ ಬೆಳಕು ಮೂಡಿದೆ.
1: ನಮಸ್ಕಾರ, ನಾನು ಗಾಯಕಿ ಬಿ ಆರ್ ಛಾಯಾ. ನನ್ನಂಥ ಸಹಸ್ರಾರು ಕಲಾವಿದರ ತಾಯಿ ಆಕಾಶವಾಣಿ. ಪ್ರತಿದಿನನೂ ಈ ತಾಯಿಯ ಜೋಗಳ ಕೇಳ್ಕೊಂಡೇ ಬೆಳೆದೆ, ಈಗ್ಲೂ ಕೇಳ್ತಾನೆ ಇರ್ತೀನಿ. ನೀವು ಕೇಳಿ ಆನಂದಿಸಿ ವಿವಿಧ ಭಾರತಿ FM ನಲ್ಲಿ.

ಬಸವಣ್ಣನವರ ವಚನವನ್ನು ವೃಂದಗಾನದಲ್ಲಿ ಕೇಳಿದಿರಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಈ ಜನಪ್ರಿಯ ವಚನ ಸದಾ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು, ಅದರಂತೆ ನಡೆಯುವ ಪ್ರಯತ್ನವನ್ನು ಮಾಡಬೇಕು. ಇನ್ನೀಗ ಚಿತ್ರಗೀತೆಗಳಿಂದ ಆಯ್ದ ಕೆಲವು ಭಕ್ತಿಗೀತೆಗಳು ನಾದೋಪಾಸನೆ ಕಾರ್ಯಕ್ರಮದಲ್ಲಿ.

ತಿರುಗಡದ ಕಥ ಕತ್ತರೆಗಡದ ಕಥರೆಗಡದ ಜೇಮ್ತಾ ಜೇಮ್ ಜೇಮ್ತಾ ತಿರುಗಡದ ತಿರುಗಡದ.

ಎಸ್ ಜಾನಕಿಯವರು ಹಾಡಿದ ಟಿ ಜಿ ಲಿಂಗಪ್ಪ ಅವರ ಸಂಗೀತ, ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ರಚನೆಯನ್ನು ಕೇಳಿದ್ರಿ. ಶ್ರೀಕೃಷ್ಣ ದೇವರಾಯ ಚಿತ್ರದ ಗೀತೆ ಇದಾಗಿತ್ತು. ಕೇಳ್ತಾ ಇದ್ದೀರಾ ಭಕ್ತಿ ಗೀತೆಗಳು ನಾದೋಪಾಸನೆ ಕಾರ್ಯಕ್ರಮದಲ್ಲಿ ವಿವಿಧ ಭಾರತಿಯಲ್ಲಿ ಈ ಸಮಯದಲ್ಲಿ ನಿಮ್ಮ ಜೊತೆಯಾಗಿರೋದು ನಿಮ್ಮ ಗೆಳತಿ ನಂದಿನಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ.

ಜಗನ್ನಾಟಕ ಸೂತ್ರಧಾರಿ ಶ್ರೀಕೃಷ್ಣನಾಡುವ ಬೊಂಬೆಯಾಟ, ನಾವೆಲ್ಲರೂ ಆತನ ಕೈಗೊಂಬೆಗಳು ಅನ್ನೋದನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಈ ಗೀತೆಯಲ್ಲಿ. ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ ಶ್ರೀಕೃಷ್ಣ ಗಾರುಡಿ ಚಿತ್ರದ ಗೀತೆ, ಹುಣಸೂರು ಕೃಷ್ಣಮೂರ್ತಿಗಳ ರಚನೆ, ಪೆಂಡ್ಯಾಲ ನಾಗೇಶ್ವರರಾವ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ನಾದೋಪಾಸನೆ ಭಕ್ತಿ ಗೀತೆಗಳ ಕಾರ್ಯಕ್ರಮ ಇದು.

ಶಿವಮೆಚ್ಚಿದ ಕಣ್ಣಪ್ಪ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಚಿ ಉದಯಶಂಕರ್ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತವಿದ್ದ ಗೀತೆಯನ್ನು ಕೇಳಿದಿರಿ.

ಕಪ್ಪು ಕೊಳ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು ಹಾಡಿದ ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಗೀತಪ್ರಿಯ ಅವರ ಸಾಹಿತ್ಯವಿದ್ದ ಗೀತೆಯನ್ನ ಆಲಿಸಿದಿರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ ಭಕ್ತಿ ಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಆಲಿಸ್ತಾ ಇದ್ದೀರಾ.

0: ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
1: ತ್ವರಿತ ನಡಿಗೆ, ಆಟ, ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
0: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
1: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
0: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಭಕ್ತ ಸಿರಿಯಾಳ ಚಿತ್ರದ ಗೀತೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ, ಹುಣಸೂರು ಕೃಷ್ಣಮೂರ್ತಿಗಳ ರಚನೆ ಇದ್ದ ಗೀತೆಯನ್ನ ಕೇಳಿದಿರಿ. ಈ ಗೀತೆಯೊಂದಿಗೆ ಇವತ್ತಿನ ನಾದೋಪಾಸನೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ ವಾಹಿನಿ. ಸಮಯ 7 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಇಂದು ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಹ್ಯಾಂಗ್ ಅವರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಮಾತುಕತೆ ನಿರೀಕ್ಷಿಸಲಾಗಿದೆ. ರಾಜ್ಯಾದ್ಯಂತ ಇಂದು ಶಾಲೆಗಳ

ಪುನರಾರಂಭಗೊಳ್ಳಲಿದ್ದು ಹೊಸ ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳ ಶಾಲಾ ದಾಖಲಾತಿಗಾಗಿ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮಕ್ಕಳನ್ನು ವಿಶೇಷವಾಗಿ ಸ್ವಾಗತಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರವು ಜೂನ್ 7 12 ವರ್ಷ ಪೂರೈಸಲಿರುವ ಹಿನ್ನೆಲೆಯಲ್ಲಿ ಇದೇ 5 ರಿಂದ 21 ರವರೆಗೆ ಸರ್ಕಾರದ ವಿವಿಧ ಯೋಜನೆಗಳ ಪರಿಚಯಾತ್ಮಕ ಕಾರ್ಯಕ್ರಮವನ್ನು ಪಕ್ಷದ ವತಿಯಿಂದ ಆಯೋಜಿಸಲಾಗುವುದು ಎಂದು ಬೆಳಗಾವಿ ಬಿಜೆಪಿ ಘಟಕದ ಅಧ್ಯಕ್ಷ ಸುಭಾಷ್ ಪಾಟೀಲ ಹೇಳಿದ್ದಾರೆ. ಸರ್ಕಾರದ ಸಾಧನೆಗಳ ಪ್ರದರ್ಶಿನಿ, ಸಾವಯವ ಕೃಷಿ ಕಾರ್ಯಾಗಾರ ಮೊದಲಾದ ಕಾರ್ಯಕ್ರಮಗಳು ನಡೆಯಲಿದ್ದು ಪಕ್ಷದ ಪ್ರಮುಖ ಮುಖಂಡರು ಭಾಗಿಯಾಗಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಮುಂಗಾರು ಅವಧಿಯಲ್ಲಿ ಭಾರೀ ಮಳೆ, ನದಿಗಳಲ್ಲಿ ನೀರಿನ ಹರಿವು ಹೆಚ್ಚಳ, ಆಕಸ್ಮಿಕ ಪ್ರವಾಹ, ಸಮುದ್ರದ ಅಲೆಗಳ ಅಬ್ಬರ, ಬಲವಾದ ಗಾಳಿ ಸೇರಿದಂತೆ ವಿವಿಧ ಹವಾಮಾನ ಸಂಬಂಧಿತ ಅಪಾಯಗಳು ಉಂಟಾಗುವ ಸಾಧ್ಯತೆ ಇರುವುದರಿಂದ ಇಂದಿನಿಂದ ಮುಂದಿನ ತಿಂಗಳ 31ರವರೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಮುದ್ರ ಆಧಾರಿತ ಸಾಹಸ ಚಟುವಟಿಕೆಗಳಿಗೆ ನಿಷೇಧ ವಿಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ನಗರದಿಂದ ಬೂದಿಕೋಟೆ ಮಾಲೂರು ಮಾರ್ಗವಾಗಿ ಸಂಚರಿಸಲು ನಿರ್ಮಿಸುತ್ತಿರುವ ರೈಲ್ವೆ ಮೇಲ್ಸೇತುವೆಯನ್ನು ಜುಲೈ 20ರೊಳಗೆ ಲೋಕಾರ್ಪಣೆ ಮಾಡುವುದಾಗಿ ಸಂಸದ ಮಲ್ಲೇಶ್ ಬಾಬು ತಿಳಿಸಿದ್ದಾರೆ. ಬೂದಿಕೋಟೆ ವೃತ್ತದಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿ ಪರಿಶೀಲಿಸಿ ಮಾತನಾಡಿದ ಅವರು, ಕಾಮಗಾರಿ ವಿಳಂಬವಾಗಿದ್ದು ಜುಲೈ 20ರೊಳಗೆ ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಳಿಸಲು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಕರಾವಳಿಯಲ್ಲಿ ಇಂದಿನಿಂದ ಜುಲೈ 31ರವರೆಗೆ ಯಾಂತ್ರೀಕೃತ ಮೀನುಗಾರಿಕೆ ನಿಷೇಧಿಸಿ ಮೀನುಗಾರಿಕಾ ಇಲಾಖೆ ಆದೇಶಿಸಿದೆ. ಕರಾವಳಿಯಲ್ಲಿ ಯಾಂತ್ರೀಕೃತ ದೋಣಿಗಳಲ್ಲಿ ಮತ್ತು 10 HP ಅಧಿಕ ಸಾಮರ್ಥ್ಯದ ಇನ್ಬೋರ್ಡ್ ಅಥವಾ ಔಟ್ಬೋರ್ಡ್ ಯಂತ್ರ ಅಳವಡಿಸಿರುವ ಮೀನುಗಾರಿಕೆ ದೋಣಿಗಳಲ್ಲಿ ಯಾವುದೇ ಬಲೆಗಳನ್ನು ಸಾಧನಗಳನ್ನು ಉಪಯೋಗಿಸಿ ಕೈಗೊಳ್ಳುವ ಮೀನುಗಾರಿಕೆ ಚಟುವಟಿಕೆಗಳಿಗೆ ಇಂದಿನಿಂದ 61 ದಿನ ನಿಷೇಧ ಹೇರಲಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
2: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಸಮಯ 7:05 ಇದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಇಂದು ಶಾಲೆಗಳು ಪುನಾರಂಭ. ಮನ್ ಕಿ ಬಾತ್ ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡದ ಕಾರ್ಯಶ್ಲಾಘಿಸಿದ ಪ್ರಧಾನಮಂತ್ರಿ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಘೋಷವಾಕ್ಯದೊಂದಿಗೆ ಇಂದು ವಿಶ್ವ ಕ್ಷೀರ ದಿನಾಚರಣೆ. ಐಪಿಎಲ್ ಟಿ20 ಕ್ರಿಕೆಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್. ಈಗ ವಾರ್ತೆಗಳ ವಿವರ. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಎಂಬ ಶಾಲಾ ಶಿಕ್ಷಣ ಇಲಾಖೆಯ ಧ್ಯೇಯದೊಂದಿಗೆ 2026-27 ಸಾಲಿನ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳು ಇಂದಿನಿಂದ ಪುನಾರಂಭಗೊಳ್ಳಲಿವೆ. ಮಕ್ಕಳ ಕಲರವವಿಲ್ಲದೆ ಸ್ತಬ್ಧವಾಗಿದ್ದ ಶಾಲೆಗಳು ತಳಿರು ತೋರಣಗಳಿಂದ ಸಿಂಗರಿಸಿಕೊಂಡು ಮಕ್ಕಳ ಆಗಮನಕ್ಕೆ ಕಾಯ್ದಿವೆ. ಈ ಕುರಿತು ಒಂದು ವರದಿ.
2: ಇಂದು ಜೂನ್ 1 ಶಾಲಾ ಪ್ರಾರಂಭೋತ್ಸವದ ಹಿನ್ನೆಲೆ ಕಳೆದ ಮೇ 29 ಶಾಲಾ ಶಿಕ್ಷಣ ಇಲಾಖೆ ವ್ಯಾಪಕ ಪೂರ್ವ ಸಿದ್ಧತೆಗಳನ್ನು ಕೈಗೊಂಡಿದೆ. ಪಾಲಕರ ಸಭೆಯೂ ನಡೆಯಲಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಧಾರವಾಡ ವಿಭಾಗದ ಅಪರ ಆಯುಕ್ತ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ನಾಡಿನಾದ್ಯಂತ ಶಾಲೆಗಳಿಗೆ ಆಗಮಿಸಲಿರುವ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ, ಮಿಠಾಯಿ, ಚಾಕೊಲೇಟ್ ಹಾಗೂ ಮಧ್ಯಾಹ್ನದ ಬಿಸಿಯೂಟದೊಂದಿಗೆ ವಿಶೇಷವಾಗಿ ಸ್ವಾಗತಿಸಲು ಶಾಲಾ ಸುಧಾರಣಾ ಸಮಿತಿ ಸದಸ್ಯರು, ಶಿಕ್ಷಕರು ಹಾಗೂ ಗ್ರಾಮಗಳ ಗುರು ಹಿರಿಯರು ಬಹು ಆಸ್ಥೆಯಿಂದ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಎಂಬ ಭಾವದೊಂದಿಗೆ ಶಾಲೆಗಳಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿಸಿದ್ದಾರೆ. ಧಾರವಾಡ ತಾಲೂಕಿನ ಕಟ್ಟಕಡೆಯ ಪುಟ್ಟಹಳ್ಳಿ ಮದಿಕೊಪ್ಪ ಈ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ಪ್ರಧಾನ ಗುರುಗಳಾದ ಸಿದ್ದಲಿಂಗಪ್ಪ ಶಿವಸಿಂಪಿ ಪ್ರದೇಶ ಸಮಾಚಾರಕ್ಕಾಗಿ ಶಾಲಾ ಪ್ರಾರಂಭೋತ್ಸವದ ಸಿದ್ಧತೆಗಳ ಮಾಹಿತಿ ನೀಡಿದ್ದಾರೆ.
3: ಧಾರವಾಡ ನಗರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಧಾರವಾಡ ತಾಲೂಕಿನ ಕಟ್ಟಕಡೆಯ ಪುಟ್ಟಹಳ್ಳಿ ಮದಿಕೊಪ್ಪ ಸರಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ಪ್ರಾರಂಭೋತ್ಸವವನ್ನು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸುತ್ತಿದ್ದೇವೆ. ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರು, ಸದಸ್ಯರು, ಗ್ರಾಮದ ಗುರು ಹಿರಿಯರು, ಯುವ ಸಮೂಹ ಸೇರಿಕೊಂಡು ಸಭೆ ಮಾಡಿ ಈಗಾಗಲೇ ಶಾಲಾ ಕೊಠಡಿಗಳನ್ನು ಹಾಗೂ ಶಾಲಾ ಆವರಣವನ್ನು ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಲಾಗಿದೆ. ಶಾಲೆಯನ್ನು ತೆಂಗಿನ ಗರಿ ಹಾಗೂ ತಳಿರು ತೋರಣಗಳಿಂದ ಶೃಂಗರಿಸಿದ್ದು ಇಂದು ಮುಂಜಾನೆ 10 ಗಂಟೆಗೆ ಮದಿಕೊಪ್ಪ ಗ್ರಾಮದೇವಿ ದೇವಾಲಯದಿಂದ 101 ಪೂರ್ಣ ಕುಂಭಗಳ ಮೆರವಣಿಗೆ ವಿವಿಧ ಜನಪದ ವಾದ್ಯ ಮೇಳದೊಂದಿಗೆ ಅಕ್ಷರ ಬಂಡಿಯ ಮೂಲಕ ಆರಂಭಗೊಂಡು ಶಾಲಾ ಅಂಗಳಕ್ಕೆ ಆಗಮಿಸುವುದು.
1: ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡ ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಖಗೋಳ ಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನ ಆರಂಭಿಸಿರುವುದು ಶ್ಲಾಘನೀಯ ಮತ್ತು ಅನುಕರಣೀಯ ಮಾದರಿ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮಾಸಿಕ ಕಾರ್ಯಕ್ರಮ 134 ಆವೃತ್ತಿಯ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನುದ್ದೇಶಿಸಿ ತಮ್ಮ ಅನಿಸಿಕೆ ಹಂಚಿಕೊಳ್ಳುವಾಗ ಹಿರಿಯರ ಖಗೋಳಶಾಸ್ತ್ರ ಜ್ಞಾನದ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದರು. ಬೆಳಗಾವಿ ಜಿಲ್ಲೆ ಕಿತ್ತೂರಿನ ವೀರರಾಣಿ ಚನ್ನಮ್ಮನವರ ಐತಿಹಾಸಿಕ ಕೋಟೆಯ ಅರಮನೆ ಸಂಕೀರ್ಣದಲ್ಲಿ ಪ್ರಾಚೀನ ಧ್ರುವ ನಕ್ಷತ್ರ ವೀಕ್ಷಣಾ ಕೊಠಡಿಯಿದೆ. ಅಂದು ಋತುಮಾನಗಳ ಅಧ್ಯಯನಕ್ಕಾಗಿ ಬಳಸಲ್ಪಡುತ್ತಿತ್ತು ಎಂಬ ಉಲ್ಲೇಖಗಳಿವೆ. ಚನ್ನಮ್ಮನ ಕಿತ್ತೂರಿನ ಶ್ರೀಮತಿ ಸರೋಜಾ ತಾಯಿ ಬಸವರಾಜ್ ಮಾರಿಹಾಳ್ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಉಪ ಪ್ರಾಂಶುಪಾಲ ಮಹೇಶ್ ಚನ್ನಂಗಿ ಮನದ ಮಾತು ಆಲಿಸಿದ್ದು ಕಿತ್ತೂರು ದೇಸ್ಗತಿಯ ಧ್ರುವ ನಕ್ಷತ್ರ ಪ್ರಾಚೀನ ವೀಕ್ಷಣಾ ಕೊಠಡಿ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: 134 ಎಪಿಸೋಡ್ನಲ್ಲಿ ಮಾನ್ಯ ಪ್ರಧಾನ ಮಂತ್ರಿಗಳು ಭಾರತದ ಪ್ರಾಚೀನರಿಗೆ ಖಗೋಳ ಶಾಸ್ತ್ರದ ಜ್ಞಾನ ವಿದ್ಯೆದರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ಘಟನಾವಳಿಯನ್ನ ನಾವು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಇತಿಹಾಸದಲ್ಲಿ ಕಾಣ್ತೀವಿ. ಕಿತ್ತೂರು ಕೋಟೆಯಲ್ಲಿ ಧ್ರುವ ನಕ್ಷತ್ರ ವೀಕ್ಷಣಾಲಯ ಇದೆ. ಇವತ್ತಿಗೂ ಸಹಿತ ಅತ್ಯಂತ ಸುಸ್ಥಿತಿಯಲ್ಲಿದೆ. ಉತ್ತರ ದಿಕ್ಕನ್ನ ನಿಖರವಾಗಿ ತೋರಿಸತಕ್ಕಂತಹ ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥದ್ದು. ಧ್ರುವ ನಕ್ಷತ್ರದ ವೀಕ್ಷಣೆಯನ್ನ ವಿಶೇಷ ಸಂದರ್ಭಗಳಲ್ಲಿ ಮಾಡ್ತಾರೆ. ಹೇಳ್ತಾ ಇದ್ರು, ಋತುಮಾನಗಳು ಭವಿಷ್ಯದಲ್ಲಿ ಸಂಸ್ಥಾನಕ್ಕೆ ಬರ್ತಕ್ಕಂತ ದಿನಮಾನಗಳು ಯಾವ ರೀತಿ ಇದಾವೆ ಅನ್ನೋದನ್ನ ತಿಳಿಲಿಕ್ಕೆ ಇದನ್ನ ನೋಡ್ತಕ್ಕಂತಹ ಸಂಪ್ರದಾಯ ಕಿತ್ತೂರು ಸಂಸ್ಥಾನದ ಇತಿಹಾಸದಲ್ಲಿ ಇತ್ತು. ಕಲ್ಮಠದ ರಾಜಗುರು ಶ್ರೀಗಳು ಆ ವೀಕ್ಷಣೆ ಮಾಡಿ ವ್ಯಾಖ್ಯಾನಿಸ್ತಿದ್ರು. ಆ ವ್ಯಾಖ್ಯಾನವನ್ನ

0: ಆದತ್ತಿ ಕಿತ್ತೂರು ಸಂಸ್ಥಾನ ದೊರೆಗಳು ಆಡಳಿತ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು June 1 ವಿಶ್ವ ಕ್ಷೀರ ದಿನಾಚರಣೆ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಎಂಬ ಧ್ಯೇಯದೊಂದಿಗೆ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಹೈನುಗಾರಿಕೆ ಮತ್ತು ಜಾಗತಿಕ ಆಹಾರ ಭದ್ರತೆಯಲ್ಲಿ ರೈತಾಪಿ ಮಹಿಳೆಯರ ನಿರ್ಣಾಯಕ ಪಾತ್ರವನ್ನು ಗೌರವಿಸಲು ಕರೆ ನೀಡಿದೆ. ರಾಜ್ಯದ ಹೊಸ ಸರ್ಕಾರ ರಚನೆಗೆ ಸಂಬಂಧಿಸಿ ಉಪಮುಖ್ಯಮಂತ್ರಿ ಹುದ್ದೆ ಸೃಜನೆ ಕುರಿತು ಯಾವುದೇ ಅಧಿಕೃತ ಪ್ರಸ್ತಾವ ಬಂದಿಲ್ಲ ಎಂದು ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹೊಸ ನಾಯಕನ ನೇಮಕ ಅನಿವಾರ್ಯ ಎಂದರು. ಅಹಮದಾಬಾದಿನ ಸಬರಮತಿ ನದಿ ದಡದ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ 19th ಆವೃತ್ತಿಯ ಐಪಿಎಲ್ T20 ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗುಜರಾತ್ ಟೈಟನ್ಸ್ ತಂಡದ ವಿರುದ್ದ 5 ಗೆಲುವು ಸಾಧಿಸಿ ಸತತ 2 ಬಾರಿಗೆ ಕಪ್ ಜಯಿಸಿತು. 20 ರೂಪಾಯಿ ಬಹುಮಾನ ಪಡೆಯಿತು. ಟಾಸ್ ಗೆದ್ದ ಬೆಂಗಳೂರು ತಂಡ ಫೀಲ್ಡಿಂಗ್ ಆಯ್ದುಕೊಂಡಿತು. ಮೊದಲು ಬ್ಯಾಟಿಂಗ್ಗೆ ಇಳಿದ ಗುಜರಾತ್ ಟೈಟನ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 155 ರನ್ ಕಲೆ ಹಾಕಿತು. ಇದನ್ನು ಬೆನ್ನಟ್ಟಿದ ರಜತ್ ಪಾಟಿದಾರ್ ನೇತೃತ್ವದ ಬೆಂಗಳೂರು ತಂಡ 18 ಓವರ್ಗಳಲ್ಲಿ 5 ನಷ್ಟಕ್ಕೆ 161 ರನ್ ಗಳಿಸಿ ವಿಜಯದ ನಗೆ ಬೀರಿತು. ಅಜೇಯ 75 ರನ್ ಗಳಿಸಿದ ವಿರಾಟ್ ಕೊಹ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಪಂದ್ಯ ಸರಣಿಯಲ್ಲಿ ಒಟ್ಟು 776 ರನ್ ಗಳಿಸಿ ಆರೆಂಜ್ ಕ್ಯಾಪ್ ಗೌರವಕ್ಕೆ ರಾಜಸ್ಥಾನ್ ರಾಯಲ್ಸ್ ತಂಡದ ವೈಭವ್ ಸೂರ್ಯವಂಶಿ ಹಾಗೂ 29 ಕಬಳಿಸಿ ಪರ್ಪಲ್ ಕ್ಯಾಪ್ ಗೌರವಕ್ಕೆ ಗುಜರಾತ್ ಟೈಟನ್ಸ್ ತಂಡದ ಕಗಿಸೋ ರಬಾಡಾ ಭಾಜನರಾದರು. ಮಂಗಳೂರಿನ ತಣ್ಣೀರುಬಾವಿ ಬ್ಲೂ ಬೇ ಇಕೋ ಬೀಚ್ನಲ್ಲಿ ನಿನ್ನೆ ಸಮಾರೋಪಗೊಂಡ 7 ಆವೃತ್ತಿಯ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2026 ಪಂದ್ಯಾವಳಿಯಲ್ಲಿ ತಮಿಳುನಾಡಿನ ಯುವ ಸರ್ಫರ್ ಕಮಲಿಮೂರ್ತಿ ಅದ್ಭುತ ಪ್ರದರ್ಶನ ನೀಡಿ ಮಹಿಳೆಯರ ವಿಭಾಗದ ಮುಕ್ತ ಹಾಗೂ 18 ಬಾಲಕಿಯರ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಡಬಲ್ ಕಿರೀಟದ ಗರಿಮೆ ಪಡೆದರು. ಪುರುಷರ ಮುಕ್ತ ವಿಭಾಗದಲ್ಲಿ ತಮಿಳುನಾಡಿನ ಕಿಶೋರ್ ಕುಮಾರ್ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. 18 ಬಾಲಕರ ವಿಭಾಗದಲ್ಲಿ ಕರ್ನಾಟಕದ ಪ್ರದೀಪ್ ಪೂಜಾರ್ ಪ್ರಥಮ ಸ್ಥಾನ ಪಡೆದುಕೊಂಡರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಭಾರತೀಯ ಸೇನಾ ಸಿಬ್ಬಂದಿ CDS ನೂತನ ಮುಖ್ಯಸ್ಥರಾಗಿ ಜನರಲ್ NS ರಾಜಾ ಸುಬ್ರಹ್ಮಣಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡು 3 ಸೇನಾಪಡೆಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಕನ್ನಡಿಗ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಭಾರತೀಯ ನೌಕಾಪಡೆಯ 27 ಮುಖ್ಯಸ್ಥರಾಗಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಅಡಿ ಕಳೆದ 29 ತಾರೀಕು ಒಂದೇ ದಿನ ದೇಶಾದ್ಯಂತ 15,000 ಮೇಲ್ಛಾವಣಿ ಸೌರಶಕ್ತಿ ಫಲಕಗಳನ್ನು ಅಳವಡಿಸಲಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬಳ್ಳಾರಿಯ ವಿಜಯನಗರದ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 10 ಕಾಲ ರಂಗಭೂಮಿ ಕಾರ್ಯಾಗಾರ ಮತ್ತು ನಾಟಕ ಪ್ರದರ್ಶನ ಆಯೋಜಿತವಾಗಿದೆ. ಹಿರಿಯ ಸಾಹಿತಿ SS ಹಿರೇಮಠ್ ಅವರ ಸಮಗ್ರ ಸಾಹಿತ್ಯ ಸಂಪುಟವನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಪ್ರಕಟಿಸಿದ್ದು ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆಯ ವಿಜಯನಗರ ಮಹಾವಿದ್ಯಾಲಯದಲ್ಲಿ ಪ್ರೊಫೆಸರ್ ರಹಮತ್ ತರೀಕೆರೆ ಬಿಡುಗಡೆ ಮಾಡಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಇಂದು ಶಾಲೆಗಳು ಪುನಾರಂಭ. ಮನ್ ಕಿ ಬಾತ್ ಬೆಂಗಳೂರಿನ ಎಸ್ಟ್ರೋನಾಮಿ

0: ಸೊಸೈಟಿಯ ಖಗೋಳ ಮಂಡಲ ತಂಡದ ಕಾರ್ಯ ಶ್ಲಾಘಿಸಿದ ಪ್ರಧಾನಮಂತ್ರಿ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಘೋಷವಾಕ್ಯದೊಂದಿಗೆ ಇಂದು ವಿಶ್ವ ಕ್ಷೀರ ದಿನಾಚರಣೆ. ಐಪಿಎಲ್ ಟಿ20 ಕ್ರಿಕೆಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 7:15:50. ಈಗ ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಸಮಯ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಕೇಳುಗರೆಲ್ಲರಿಗೂ ಆತ್ಮೀಯ ಸ್ವಾಗತ. ಆರಂಭದಲ್ಲಿ ಕೇಳಿ
2: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಡಾಕ್ಟರ್ ಆರ್ ದ್ವಾರಕೀನಾಥ್ ಕಾಯಕ ಜೀವಿ, ಸದೃಢ ಮನಸ್ಸು, ಸಮುದಾಯದ ಅಭಿವೃದ್ಧಿಯಲ್ಲಿ ತುಂಬಾ ಕೆಲಸ ಮಾಡಿದವರು. ಕೃಷಿ ಇಲಾಖೆಯಲ್ಲಿದ್ದರು, ಕೃಷಿ ಪದವೀಧರರು, ತರಬೇತಿ ನೀಡಿದರು, ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ, ವಿಶ್ವ ಆಹಾರ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ, ಕೃಷಿ ಆಯೋಗದ ಅಧ್ಯಕ್ಷರಾಗಿ, ಹೀಗೆ ಬಹಳಷ್ಟು ಸ್ತರಗಳಲ್ಲಿ ಕೆಲಸ ಮಾಡಿದವರು ಆರ್ ದ್ವಾರಕೀನಾಥ್.
3: ಮಹಾಮಹಾ ಇಂಗ್ಲಿಷ್ ಗ್ರಂಥಗಳನ್ನು ಓದಿದಂಥ ವ್ಯಕ್ತಿಗಳು ನನ್ನ ಕ್ಲಾಸ್ನಲ್ಲಿದ್ದರು. ರಾಮಕೃಷ್ಣ ಅವರು, ನಂಜುಂಡಪ್ಪನವರು, ವೈ ಚಂದ್ರಶೇಖರ್ ಅವರು, ಇವರು ಆಗಿನ ಕಾಲಕ್ಕೆ ಪ್ರಸಿದ್ಧರಾದಂತಹ ಸಾಹಿತಿಗಳ ಗ್ರಂಥಗಳನ್ನೆಲ್ಲ ಓದಿದ್ರು. ಅದರ ವಿಚಾರವನ್ನು ನಮ್ಮಂಥ ಅವ್ರಿಗೆ ಹೇಳ್ತಾ ಇದ್ದರು. ಆದ್ದರಿಂದ ನಾನು ಆ ಗ್ರಂಥಗಳನ್ನ ನೇರವಾಗಿ ಓದಿದ್ರು ಕೂಡ ಅವನ್ನೆಲ್ಲ ಗ್ರಹಿಸುವಂಥ ಒಂದು ಅವಕಾಶ ನನಗೆ ಸಿಕ್ತು. ಹೀಗಾಗಿ ವ್ಯಕ್ತಿತ್ವ ರೂಪುಗೊಳ್ಳೋದಕ್ಕೆ ಒಂದು ಅವಕಾಶ ತಾನೇ ತಾನಾಗಿ ಸಿಕ್ತು ಅಂತ ನನಗೆ ಅನ್ನಿಸ್ತದೆ. ಅಗ್ರಿಕಲ್ಚರ್ ಕಾಲೇಜಿನಲ್ಲಿ ಓದೋ ಕಾಲಕ್ಕೂ ಕೂಡ ಇವರು ಬಾಟ್ನಿ, ಝುವಾಲಜಿ ಎಲ್ಲ ಓದ್ಕೊಂಡು ಬಂದಿದ್ದವರು, ನನಗೆ ಮಾರ್ಗದರ್ಶನ ಮಾಡಿದ್ರು, ನನ್ನಂತ ಅವ್ರಿಗೆ ಬೇರೆಯವ್ರಿಗೂ ಮಾಡಿದ್ರು. ಇದನ್ನ ಅವಕಾಶ ಪಡ್ಕೊಂಡು ನಾನು ಈ 3 ವರ್ಷಗಳಲ್ಲಿ 2 ಸಲ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದೆ. ಮತ್ತೆ ಕೊನೆ ವರ್ಷದಲ್ಲಿ 3 ಜನ ಫಸ್ಟ್ ಕ್ಲಾಸ್ ಇದ್ರು, ಅದರಲ್ಲಿ ಸೆಕೆಂಡ್ ರ್ಯಾಂಕ್ ಬಂತು ನನಗೆ. ಮಿಕ್ಕವರಿಬ್ಬರು BSc ಗಳಿದ್ರು, ನಾನೊಬ್ಬ ಇಂಟರ್ಮೀಡಿಯೇಟ್. ಆದ್ದರಿಂದ ನನಗೂ ಒಂಥರ ತೃಪ್ತಿ ಆಯಿತು. ಮತ್ತು ನನಗೆ ಮಾರ್ಗದರ್ಶನ ಮಾಡಿದಂಥ ನನ್ನ ಹಿರಿಯ ಕ್ಲಾಸ್ಮೇಟ್ಸ್ಗೂ ಕೂಡ ಒಂದು ಸಂತೋಷ ಆಯಿತು. ಇದು ಮುಗಿಸಿದ ತಕ್ಷಣ KH ಶ್ರೀನಿವಾಸನ್ ಅವರು ಅವಾಗ ಕೃಷಿ ನಿರ್ದೇಶಕರಾಗಿದ್ದರು. ಪರೀಕ್ಷೆ ಮುಗಿದು ರಿಸಲ್ಟ್ಸ್ ಬಂದ ದಿವಸವೇ ನನಗೆ ಆರ್ಡರ್ ಬಂತು. ಭದ್ರಾವತಿನಲ್ಲಿ ಭದ್ರಾ ರಿಸರ್ವ್ ಪ್ರಾಜೆಕ್ಟ್ಗೆ ಸಾಯಿನ್ ಸರ್ವೆ ಆಫೀಸರ್ ಆಗಿ ಹಾಕಿದ್ರು. 10 ಜನದಲ್ಲಿ 6 ಜನ ಡಿಸ್ಟ್ರಿಕ್ಟ್ ಆಯ್ಕೊಂಡ್ರು. ನಮಗೆ ಆ ಸಮಯಕ್ಕೆ ಒಂದು USAID ಸಹಕಾರ ಸಂಸ್ಥೆ ಸಂಘ ಅಥವಾ ಮಂಡಳಿ ಇಲ್ಲಿತ್ತು. ಟೆನಿಸಿ ಯೂನಿವರ್ಸಿಟಿಯಿಂದ ಬಂದಿತ್ತು ಆ ಟೀಮ್. ಅವರು ಮಳವಳ್ಳಿ ಮಂಡ್ಯದಲ್ಲಿ ಒಂದು ಫೋರ್ಡ್ ಫೌಂಡೇಶನ್ದು ಪ್ರಾಯೋಗಿಕ ವಿಸ್ತರಣಾ ಕೇಂದ್ರ ಪ್ರಾರಂಭ ಆಯಿತು. ಒಂದು ಟ್ರೈನಿಂಗ್ ಸೆಂಟರು, ಒಂದು ಎಕ್ಸ್ಟೆನ್ಷನ್ ಸೆಂಟರು. ಟ್ರೈನಿಂಗ್ ಕಮ್ ಎಕ್ಸ್ಟೆನ್ಷನ್ ಸೆಂಟರ್ ಅಂತ, ಪೈಲಟ್ ಎಕ್ಸ್ಟೆನ್ಷನ್ ಪ್ರಾಜೆಕ್ಟ್ ಅಂತ. ಫೋರ್ಡ್ ಫೌಂಡೇಶನ್ ಅವರು ದುಡ್ಡು ಕೊಟ್ಟರು, ಗೈಡೆನ್ಸು ಕೊಟ್ಟರು. ಇಂಥದ್ದು 5 ಸಂಸ್ಥೆಗಳು ಇಡೀ ಭಾರತದಲ್ಲಿ ಆವಾಗ ಪ್ರಾರಂಭ ಆಯಿತು. KM ಮುನ್ಷಿಯವರು ಬಂದು, ಆಗಿನ ಕಾಲಕ್ಕೆ ಕೃಷಿ ಮಂತ್ರಿಗಳು, ಅವರು ಬಂದು ಮಂಡ್ಯದಲ್ಲಿ ಅದನ್ನು ಪ್ರಾರಂಭ ಮಾಡಿದರು. ಆ ಸಮಯದಲ್ಲಿ ಈ USAID ತಂಡದವರು, ನೀವು ಯಾರು ಫೀಲ್ಡ್ ವರ್ಕ್ ಮಾಡೋಕ್ಕೆ ಗ್ರಾಮ ಸೇವಕರ ತರಹ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀರಿ ಅಂದರು. ನಾನು, ನಂಜುಂಡಪ್ಪನವರು, ಮತ್ತು ಗೋಪಾಲಕೃಷ್ಣ ಅವರು, ಮತ್ತು ಅಲಸಿಂಗರಾಚಾರ್ಯ, 4 ಜನ ಡಿಸ್ಟ್ರಿಕ್ಟ್ ವರ್ಕ್ಗೆ ಹೋಗದೆ ಈ ವರ್ಕ್ ನಾವು ಚುನಾಯಿಸ್ಕೊಂಡ್ವಿ. ನಮಗೆ ಗೊತ್ತಿತ್ತು ಇದು ಹಳ್ಳಿಯಲ್ಲಿ ಒಬ್ಬ ಫೀಲ್ಡ್ ಅಸಿಸ್ಟೆಂಟ್ ಅಥವಾ ಅಗ್ರಿಕಲ್ಚರ್ ಇನ್ಸ್ಪೆಕ್ಟರ್ ಹಾಕಿ ಕೆಲಸ ಮಾಡಬೇಕು ಅಂತ ಗೊತ್ತಿತ್ತು. ಮನಃಪೂರ್ವಕವಾಗಿ ಯಾಕೆ ನಾವು ಚುನಾಯಿಸ್ಕೊಂಡ್ವಿ ಅಂದರೆ, ನಾವು ಏನಾದರೂ ಪ್ರಾಯೋಗಿಕವಾಗಿ ಅನುಭವದ ಮೂಲಕ ಪ್ರಾಕ್ಟಿಕಲ್ ಆಗಿ ಅಗ್ರಿಕಲ್ಚರ್ ಕಲಿಬೇಕು ಅಂದರೆ ಇದೊಂದೇ ದಾರಿ ಅನ್ನೋ ದೃಷ್ಟಿಯಿಂದ ನಾವು ಫೀಲ್ಡ್ ವರ್ಕ್ ಚುನಾಯಿಸ್ಕೊಂಡ್ವಿ. ಪೈಲಟ್ ಅಗ್ರಿಕಲ್ಚರಲ್ ಪ್ರಾಜೆಕ್ಟ್ನಲ್ಲಿ ಮಳವಳ್ಳಿನಲ್ಲಿ ನಾನು 52 ರಿಂದ 56 ತನಕ ಕೆಲಸ ಮಾಡಿದೆ. ಆವತ್ತಿಗೆ ಅಗ್ರಿಕಲ್ಚರ್ ಫೀಲ್ಡ್ನಲ್ಲಿ ನನ್ನ ಗುರುತಿಸೋದಕ್ಕೆ ಜನ ಸಾಧ್ಯವಾಯಿತು. ಆ ಕಡೆ ಹಳ್ಳಿ ಜನವೂ ಗುರುತಿಸಿದ್ರು, ಈ ಕಡೆ ಮೇಲಧಿಕಾರಿಗಳು ನನ್ನ ಗುರುತಿಸಿದ್ರು. ಅದಾದ ನಂತರ ಉದ್ದಕ್ಕೂ ಪ್ರಮೋಷನ್ಗಳಂತಂದ್ರೆ ನನ್ನ ಕಲೀಗ್ಸ್ ಎಲ್ಲ ಅವರವ್ರ ಜಾಗದಲ್ಲಿ ಇದ್ದಾಗ ಎರಡೆರಡು ಮೂರು ಪ್ರಮೋಷನ್ಗಳು ನನಗೆ ಬಂತು. ಆ ದೇವರ ಕೃಪೆ ಮತ್ತು ದೊಡ್ಡವರ ಆಶೀರ್ವಾದ ಅಂತ ನಾನು ಅಂದ್ಕೊಳ್ತೇನೆ. ಈ ಅಲ್ಲಿರೋ ಕಾಲಕ್ಕೆ ಏನಾಯ್ತು ಅಂದ್ರೆ 12 ತಿಂಗಳದ ಕೋರ್ಸ್ ಇದು MSc ಸೋಷಿಯಲ್ ಸೈನ್ಸಸ್, ಆದ್ರಿಂದ ಒಂದೂವರೆ ವರ್ಷ ಎರಡು ವರ್ಷ ಹಿಡಿಯೋದಿಲ್ಲ. 9 ತಿಂಗಳಲ್ಲೇ ಮುಗಿಸ್ಬಿಟ್ಟೆ ನಾನು. ಆವಾಗ ಏನು ಬರೆದ್ರು ಮಲ್ರಾಜ್ ಅವರು ಡೈರೆಕ್ಟರ್ ಆಗಿದ್ರು, ನಮ್ಮ ಪ್ರೊಫೆಸರ್ ಏನು ಬರೆದ್ರು ಅಂದ್ರೆ

0: ಇಫ್ ಯು ಸೆಂಡ್ ಅಸ್ ಮೋರ್ ದ್ವಾರಕೀಸ್ ವಿ ವುಡ್ ಲೈಕ್ ಇಟ್ ಮೋರ್ ಅಂತಂದ್ರು, ಎಂಥವ್ರನ್ನೇ ಕಳಿಸಿ ಅಂತಂತ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಕೃಷಿ ತಜ್ಞ ಡಾಕ್ಟರ್ ದ್ವಾರಕೀನಾಥ್ ಅವರ ಮಾತುಗಳನ್ನು ಕೇಳಿದಿರಿ. ಡಾಕ್ಟರ್ ದ್ವಾರಕೀನಾಥ್ ಅವರು ಕೃಷಿ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಮಾಡಿದ್ದಾರೆ. ಅವರ ಅನುಭವಗಳನ್ನು ಮತ್ತೊಂದು ಸಂಚಿಕೆಯಲ್ಲಿ ಕೇಳೋಣ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಕಾಶವಾಣಿ ಅಬ್ಬರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿದ ವಾಣಿ.

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ, ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರಿಯ
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
3: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದ ಗೀತ ತಮ್ಮೆಲ್ಲರಲ್ಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶವಾಣಿ.
4: ಆನಂದಮಯ ಈ ಜಗ ಹೃದಯ.
5: ಸದಾ ನಿಮ್ಮೊಂದಿಗೆ ಆಕಾಶವಾಣಿ, ವಿವಿಧ ಭಾರತಿ ಹಾಗೂ ಇತರೆ ಚಾನೆಲ್ಗಳು ನೀವು ಟ್ಯೂನ್ ಮಾಡಿ ಪ್ರತಿದಿನವೂ ಆಲಿಸ್ತಾ ಇರ್ತೀರಾ. ನಿಮ್ಮ ಅನುದಿನದ ಸಂಗಾತಿಯಾಗಿ, ನಿಮ್ಮ ಜೀವನದ ಪ್ರತಿ ಘಳಿಗೆಯಲ್ಲೂ ನಿಮ್ಮ ಜೊತೆಯಾಗಿ, ಮನಸ್ಸಿಗೆ ಮುದ, ಜೊತೆಗೆ ಆನಂದವನ್ನು ನೀಡ್ತಾ ಸಾಕಷ್ಟು ಮಾಹಿತಿಪೂರ್ಣ ಕಾರ್ಯಕ್ರಮಗಳನ್ನು ಹೊತ್ತು ತರ್ತಾ ಇದೆ ಆಕಾಶವಾಣಿ. ಈಗ ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಇದು ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಕನ್ನಡ ರತ್ನ ಭಂಡಾರ ಕೇಳಿದ್ರಲ್ಲ, ಇದೇ ಕಾರ್ಯಕ್ರಮ ಮರುಪ್ರಸಾರದಲ್ಲಿ ಸಂಜೆ 6:55 ಆಲಿಸಬಹುದು. ಇನ್ನೀಗ ಭಾವಗೀತೆಗಳನ್ನು ಕೇಳುವ ಸಮಯ.

ವೃಂದಗಾನದಲ್ಲಿದ್ದ ಚನ್ನವೀರ ಕಣವಿ ಅವರ ರಚನೆಯನ್ನ ಕೇಳಿದಿರಿ. ಇದು ಭಾವಗೀತೆಗಳ ಕಾರ್ಯಕ್ರಮ ಶುಭೋದಯ ಕರ್ನಾಟಕ. ಕಾರ್ಯಕ್ರಮದಲ್ಲಿ ಕಾವ್ಯಾಕ್ಷಿ ಕಣವಿಯವರ ಮೊದಲ ಕವನ ಸಂಕಲನ, ನಂತರ ಭಾವಜೀವಿ, ನೆಲಮುಗಿಲು, ಜೀವಧ್ವನಿ ಮುಂತಾದ ಕವಿತೆಗಳಲ್ಲಿ ವಿಶೇಷವಾಗಿ ಧಾರವಾಡದ ಸುತ್ತಮುತ್ತಲಿನ ಚಿತ್ತಾಕರ್ಷಕ ಸೊಬಗನ್ನ ಬಿಂಬಿಸಿದ್ದಾರೆ ಕವಿಗಳು. ಸದ್ದು ಗದ್ದಲವಿಲ್ಲದೆ ನಿರಂತರವಾಗಿ ಕನ್ನಡಮ್ಮನ ದೇಗುಲದಲ್ಲಿ ಸಾಹಿತ್ಯ ಸೇವೆ ಸಲ್ಲಿಸಿದವರು ಚನ್ನವೀರ ಕಣವಿ. ಈ ಕವಿಶ್ರೇಷ್ಠರನ್ನ 1996 ಹಾಸನದಲ್ಲಿ ನಡೆದ ಅಖಿಲ ಭಾರತ 65ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆರಿಸಿ ಗೌರವಿಸಿದ್ದು ಕನ್ನಡಿಗರೆಲ್ಲರಿಗೂ ಅತ್ಯಂತ ಹರ್ಷದಾಯಕ ವಿಷಯ. ಚನ್ನವೀರ ಕಣವಿ ಅವರ ಒಂದು ರಚನೆಯನ್ನು ಆಲಿಸಿದರಲ್ಲ, ಇನ್ನು ಮುಂದೆ ಕೇಳೋಣ. ಕುವೆಂಪು ಅವರ ರಚನೆ ಮಂಜುಳಾ ಗುರುರಾಜ್ ಅವರು ಹಾಡಿದ್ದಾರೆ.

ಪದ್ಮಭೂಷಣ ಪ್ರಶಸ್ತಿ ವಿಜೇತರು ರಾಷ್ಟ್ರಕವಿಗಳಾದ ಕುವೆಂಪು ಅವರ ರಚನೆಯನ್ನು ಆಲಿಸಿದಿರಿ. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಸಮಯ 7:35 ವಾಗ್ತಾ ಇದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಚಾಲನೆ. ದೆಹಲಿಯಲ್ಲಿ ಇಂದು ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ. ಹಾಗೂ ಟಿ20 ಕ್ರಿಕೆಟ್ ಸತತ ಎರಡನೇ ಬಾರಿ ಆರ್ಸಿಬಿಗೆ ಐಪಿಎಲ್ ಪ್ರಶಸ್ತಿ ಗರಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಯಲಿದೆ. ಮಾತುಕತೆಯ ಸಮಯದಲ್ಲಿ ಭದ್ರತೆ ಮತ್ತು ಸಂಪರ್ಕ ಸೇರಿದಂತೆ ಮ್ಯಾನ್ಮಾರ್ ಮತ್ತು ಭಾರತದ ನಡುವಿನ ಸಂಬಂಧಗಳ ಬಗ್ಗೆ ಸಂಪೂರ್ಣ ವ್ಯಾಪ್ತಿಯು ಚರ್ಚೆಗೆ ಬರಲಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ನಿನ್ನೆ ಸಂಜೆ ನವದೆಹಲಿಯಲ್ಲಿ ಮ್ಯಾನ್ಮಾರ್ ನಿಯೋಗವನ್ನು ಭೇಟಿ ಮಾಡಿದರು. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಯಾಂಗ್ ಅವರು ಮ್ಯಾನ್ಮಾರ್ ಭಾರತ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ವ್ಯಾಪಾರ ಮತ್ತು ಕೈಗಾರಿಕಾ ಸಂವಹನಕ್ಕಾಗಿ ಮುಂಬೈಗೆ ಪ್ರಯಾಣಿಸಲಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಮಧ್ಯಪ್ರದೇಶದ ರೈಸನ್ ಜಿಲ್ಲೆಯಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಒಂದು ತಿಂಗಳ ಈ ಅಭಿಯಾನ ಜೂನ್ 30ರವರೆಗೆ ನಡೆಯಲಿದ್ದು ರಸಗೊಬ್ಬರಗಳ ಸಮತೋಲಿತ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳ ದೃಷ್ಟಿಯಿಂದ ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವ ಗುರಿ ಹೊಂದಿದೆ. ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಮತ್ತು ಇತರ ಸಾರ್ವಜನಿಕ ಪ್ರತಿನಿಧಿಗಳು ಈ ಅಭಿಯಾನದಲ್ಲಿ ಭಾಗವಹಿಸುವಂತೆ ಶಿವರಾಜ್ ಸಿಂಗ್ ಚೌಹಾಣ್ ಮನವಿ ಮಾಡಿದ್ದಾರೆ. 10 ರಾಜ್ಯಗಳಿಂದ ರಾಜ್ಯಸಭೆಯ 24 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಭಾರತೀಯ ಚುನಾವಣಾ ಆಯೋಗ ತಿಳಿಸಿದೆ. ಆಂಧ್ರಪ್ರದೇಶ, ಗುಜರಾತ್ ಮತ್ತು ಕರ್ನಾಟಕದಲ್ಲಿ ತಲಾ 4 ಸ್ಥಾನಗಳು, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ತಲಾ 3 ಸ್ಥಾನಗಳು, ಜಾರ್ಖಂಡ್ನಲ್ಲಿ 2 ಸ್ಥಾನಗಳು ಮತ್ತು ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂನಲ್ಲಿ ತಲಾ 1 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ, ಕೇಂದ್ರ ಸಚಿವ ಮತ್ತು ಬಿಜೆಪಿ ನಾಯಕರಾದ ಜಾರ್ಜ್ ಕುರಿಯನ್, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ತಿಂಗಳು ತಮ್ಮ ಅಧಿಕಾರ ಅವಧಿಯನ್ನು ಪೂರ್ಣಗೊಳಿಸುತ್ತಿರುವ ಸದಸ್ಯರಲ್ಲಿ ಸೇರಿದ್ದಾರೆ. ಮಹಾರಾಷ್ಟದಲ್ಲಿ ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟವು ಮುಂಬರುವ ವಿಧಾನ ಪರಿಷತ್ ಚುನಾವಣೆಗೆ 17 ಸ್ಥಾನಗಳಿಗೆ ಸೀಟು ಹಂಚಿಕೆ ಸೂತ್ರವನ್ನು ಅಂತಿಮಗೊಳಿಸಿದೆ. ಒಪ್ಪಂದದ ಪ್ರಕಾರ ಬಿಜೆಪಿ 11 ಸ್ಥಾನಗಳು, ಶಿವಸೇನೆ 4 ಸ್ಥಾನಗಳು ಮತ್ತು ರಾಷ್ಟೀಯತಾವಾದಿ ಕಾಂಗ್ರೆಸ್ ಪಕ್ಷ ಎನ್ಸಿಪಿ 2 ಸ್ಥಾನಗಳಲ್ಲಿ ಸ್ಪರ್ಧಿಸಲಿವೆ. ವಿರೋಧ ಪಕ್ಷ ಮಹಾವಿಕಾಸ್ ಅಘಾಡಿ ಈ ಹಿಂದೆ 17 ಸ್ಥಾನಗಳ ಪೈಕಿ 15 ಸ್ಥಾನಗಳಿಗೆ ತನ್ನ ಹಂಚಿಕೆಯನ್ನು ಘೋಷಿಸಿತ್ತು. ಕಾಂಗ್ರೆಸ್ 8 ಸ್ಥಾನಗಳು, ಶಿವಸೇನೆ ಯುಬಿಟಿ ಬಣ 4 ಸ್ಥಾನಗಳು ಮತ್ತು ಶರದ್ ಪವಾರ್ ನೇತೃತ್ವದ ಎನ್ಸಿಪಿ 3 ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತಿವೆ. ಉಳಿದ ನಾಸಿಕ್ ಮತ್ತು ನಾಂದೇಡ್ ಸ್ಥಾನಗಳ ಕುರಿತು ಚರ್ಚೆಗಳು ಇನ್ನೂ ನಡೆಯುತ್ತಿವೆ. ವಿಧಾನ ಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಮ್ಮ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಲಿದ್ದಾರೆ. 35 ನೂತನ ಸಚಿವರು ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗಲಿದ್ದಾರೆ. ಲೋಕಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ಈ ವಿಸ್ತರಣೆಯೊಂದಿಗೆ ಪಶ್ಚಿಮ ಬಂಗಾಳ ಸಚಿವ ಸಂಪುಟದ ಒಟ್ಟು ಬಲ 41ಕ್ಕೆ ಏರಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ದೆಹಲಿಯಲ್ಲಿ ಇಂದು ನಡೆಯಲಿದ್ದು, ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೆಸ್ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಸೇನಾ ಸಹಕಾರ ಬಲವರ್ಧನೆ, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆ, ರಕ್ಷಣಾ ಪರಿಕರಗಳ ಸಹ ಅಭಿವೃದ್ದಿ ಮತ್ತು ಸಹ ಉತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಲಿದೆ. ರಕ್ಷಣೆ ಮತ್ತು ಭದ್ರತಾ ವಲಯದಲ್ಲಿ ಬಾಂಧವ್ಯ ಬಲವರ್ಧನೆ, ಭಾರತ ಪೆಸಿಫಿಕ್ ವಲಯದಲ್ಲಿ ಸುಸ್ಥಿರತೆ ಮತ್ತು ಭದ್ರತೆ ಬಲಪಡಿಸುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ರಾಜಕೀಯ ನಾಯಕತ್ವವು ಸಾರ್ವಜನಿಕ ಜೀವನದ ಅತ್ಯಂತ ಬೇಡಿಕೆಯ ಕ್ಷೇತ್ರಗಳಲ್ಲಿ ಒಂದಾಗಿದ್ದು, ರಚನಾತ್ಮಕ ಟೀಕೆಗಳು ನ್ಯಾಯಯುತ ಮತ್ತು ಸಮತೋಲನದಲ್ಲಿರಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಪಾದಿಸಿದ್ದಾರೆ. ಅವರು ಕೇರಳದ ಕೊಟ್ಟಾಯಂನಲ್ಲಿ ದೀಪಿಕಾ ಮಲಯಾಳಂ ದಿನಪತ್ರಿಕೆಯ 140th ಸಂಸ್ಥಾಪನಾ ದಿನಾಚರಣೆಯನ್ನು ಉದ್ಘಾಟಿಸಿ ದೀಪಿಕಾ ಶ್ರೇಷ್ಠ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಪತ್ರಿಕೋದ್ಯಮದ ನಿಜವಾದ ಧರ್ಮವೆಂದರೆ ಒಳ್ಳೆಯ ಕೆಲಸವನ್ನು ಶ್ಲಾಘಿಸುವುದು ಮತ್ತು ಅಗತ್ಯವಿದ್ದಾಗ ತಪ್ಪುಗಳನ್ನು ನಿರ್ಭಯವಾಗಿ ಟೀಕಿಸುವುದು ಎಂದು ಹೇಳಿದರು. ಪತ್ರಿಕೋದ್ಯಮವು ಕೇವಲ ಘಟನೆಗಳ ವರದಿ ಮಾಡುವುದಕ್ಕಿಂತ ದೊಡ್ಡ ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿದೆ. ಪತ್ರಿಕೋದ್ಯಮವು ಭರವಸೆ, ನಾವೀನ್ಯತೆ, ಕರುಣೆ ಮತ್ತು ವೈಜ್ಞಾನಿಕ ಪ್ರಗತಿಯ ಕಥೆಗಳನ್ನು ಸಹ ಎತ್ತಿ ತೋರಿಸಬೇಕು. ಅಂತಹ ರಚನಾತ್ಮಕ ಪತ್ರಿಕೋದ್ಯಮವು ಯುವಕರಲ್ಲಿ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ ಮತ್ತು ರಾಷ್ಟ ನಿರ್ಮಾಣದತ್ತ ಅವರನ್ನು ಪ್ರೇರೇಪಿಸುತ್ತದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟರು. ಕಳೆದ 12 ತಾಂತ್ರಿಕ ಪರಿವರ್ತನೆಯಲ್ಲಿ ಭಾರತ ತಂತ್ರಜ್ಞಾನ ಅನುಯಾಯಿ ಸ್ಥಾನದಿಂದ ತಂತ್ರಜ್ಞಾನ ನಾಯಕನಾಗಿ ಬದಲಾಗಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ದೂರದರ್ಶನ ಪಾಡ್ಕಾಸ್ಟ್ನಲ್ಲಿ ಮಾತನಾಡಿದ ಅವರು, ಜಾಗತಿಕ ಮಟ್ಟದಲ್ಲಿ ಗಡಿನಾಡು ತಂತ್ರಜ್ಞಾನಗಳ ಅಭಿವೃದ್ಧಿಯಲ್ಲಿ ಭಾರತ ಹೆಚ್ಚಾಗಿ ಭಾಗವಹಿಸುತ್ತಿದೆ ಮತ್ತು ನಾವೀನ್ಯತೆಯ ಭವಿಷ್ಯದ ದಿಕ್ಕನ್ನು ರೂಪಿಸುವಲ್ಲಿ ಸಹಾಯ ಮಾಡುತ್ತಿದೆ ಎಂದರು. ದೇಶವು ಬಾಹ್ಯಾಕಾಶ, ಪರಮಾಣು ಶಕ್ತಿ, ಕ್ವಾಂಟಮ್ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ ಮತ್ತು ಶುದ್ದ ಇಂಧನದಲ್ಲಿ ಪ್ರಮುಖ ಪ್ರಗತಿಯನ್ನು ದಾಖಲಿಸಿದೆ ಎಂದು ತಿಳಿಸಿದರು. ಈ ವಲಯಗಳು 2047 ವೇಳೆಗೆ ಅಭಿವೃದ್ದಿ ಹೊಂದಿದ ಭಾರತಕ್ಕೆ ಅಗತ್ಯವಾದ ವೈಜ್ಞಾನಿಕ ಮತ್ತು ತಾಂತ್ರಿಕ ಅಡಿಪಾಯವನ್ನು ಸಾಮೂಹಿಕವಾಗಿ ರಚಿಸುತ್ತಿವೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದರು. ದಕ್ಷತೆ, ನಾವೀನ್ಯತೆ ಮತ್ತು ನಾಗರಿಕ ಕೇಂದ್ರಿತ ಆಡಳಿತವನ್ನು ಸುಧಾರಿಸಲು ಮಾನವ ಪರಿಣಿತಿಯನ್ನು ಕೃತಕ ಬುದ್ಧಿಮತ್ತೆ ಸಕ್ರಿಯಗೊಳಿಸಿದ ವ್ಯವಸ್ಥೆಗಳೊಂದಿಗೆ ಸಂಯೋಜಿಸುವ ಸಮತೋಲಿತ ವಿಧಾನವನ್ನು ಭಾರತ ಅನುಸರಿಸುತ್ತಿದೆ ಎಂದು ಅವರು ಪ್ರತಿಪಾದಿಸಿದರು. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ತನ್ನ ಸೇವಾ ಪೂರೈಕೆದಾರರ ಆನ್ಮಾರ್ಕ್ ಪೋರ್ಟಲ್ನಲ್ಲಿ ಇತ್ತೀಚೆಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿರುವ ದೋಷಗಳನ್ನು ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ ಎಂದು ಹೇಳಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಷಯವಾಗಿ ಮಾಹಿತಿ ಹಂಚಿಕೊಂಡಿರುವ ಸಿಬಿಎಸ್ಇ ಕಳೆದ ಕೆಲವು ದಿನಗಳಿಂದ ಈ ವ್ಯವಸ್ಥೆಗಳನ್ನು ಬಲಪಡಿಸಲು ಮತ್ತು ಪೋರ್ಟಲ್ ಅನ್ನು ಹೆಚ್ಚು ಸುರಕ್ಷಿತವಾಗಿಸಲು ವಿವಿಧ ಸರ್ಕಾರಿ ಸಂಸ್ಥೆಗಳು ಮತ್ತು ಭಾರತೀಯ ತಂತ್ರಜ್ಞಾನ ಸಂಸ್ಥೆಗಳ ಸೈಬರ್ ಭದ್ರತಾ ವೃತ್ತಿಪರರ ತಜ್ಞರ ತಂಡವನ್ನು ನಿಯೋಜಿಸಲಾಗಿದೆ ಎಂದು ತಿಳಿಸಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿರುವ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ಧ 5 ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2 ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ನಷ್ಟಕ್ಕೆ 155 ರನ್ ಗಳಿಸಿ ಆರ್ಸಿಬಿ ಪರ ರಸಿಕ್ ಸಲ್ಮಾಂದರ್ 3 ವಿಕೆಟ್ ಕಬಳಿಸಿದರೆ ಭುವನೇಶ್ವರ್ ಕುಮಾರ್ ಮತ್ತು ಜೋಸ್ ಹೇಜಲ್ವುಡ್ ತಲಾ 2 ವಿಕೆಟ್ ಪಡೆದರು. ಗೆಲುವಿನ ಗುರಿ ಬೆನ್ನಟ್ಟಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 18 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 161 ರನ್ ಗಳಿಸುವ ಮೂಲಕ ಗೆಲುವಿನ ನಗೆ ಬೀರಿತು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಚಾಲನೆ. ದೆಹಲಿಯಲ್ಲಿ ಇಂದು ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ಹಾಗೂ ಟಿ20 ಕ್ರಿಕೆಟ್ ಸತತ 2 ಬಾರಿ ಆರ್ಸಿಬಿಗೆ ಐಪಿಎಲ್ ಪ್ರಶಸ್ತಿ ಗರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

0: ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲಾ ಗುಣ.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ. ಬಿ ಕೆ ಸುಮಿತ್ರಾ ಅವರು ಹಾಡಿರುವ ಒಂದು ಭಾವಗೀತೆಯನ್ನ ಕೇಳಿ, ವೇಣುಗೋಪಾಲ ಸೊರಬ ಅವರ ರಚನೆ ಭಾವಗೀತೆಗಳನ್ನು ಆಲಿಸ್ತಾ ಇದ್ದೀರಾ ಈ ಸಮಯದಲ್ಲಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.

ವೇಣುಗೋಪಾಲ ಸೊರಬ ಅವರ ರಚನೆಯನ್ನ ಕೇಳಿದ್ರಿ. ಬಿ ಕೆ ಸುಮಿತ್ರಾ ಅವರು ಹಾಡಿದ್ರು. ವೇಣುಗೋಪಾಲ ಸೊರಬ ಅವರ ಮೊದಲ ಕವನ ಸಂಕಲನ ಮುಸುಕು ನಸುಕು ಪ್ರಕಟವಾದದ್ದು 1966. ಬಹಳಷ್ಟು ಸಾಹಿತ್ಯ ಕೃಷಿಯನ್ನು ಮಾಡಿದ್ದಾರೆ ವೇಣುಗೋಪಾಲ ಸೊರಬರು. ಆಕಾಶವಾಣಿಯ ಅಂತಾರಾಷ್ಟ್ರೀಯ ಜಾಲದಲ್ಲಿ ರೈನಿ ಸೀಸನ್ ಇನ್ ಕನ್ನಡ ಪೊಯೆಟ್ರಿ ಎಂಬ ವಿಷಯದ ಬಗ್ಗೆ ಇಂಗ್ಲಿಷ್ನಲ್ಲಿ ಭಾಷಣ ಮಾಡಿ ಹೆಸರುವಾಸಿ ಆದಂಥವರು. ಭಾವಗೀತೆಗಳ ಲೋಕಕ್ಕೂ ವೇಣುಗೋಪಾಲ ಸೊರಬ ಅವರ ಕೊಡುಗೆ ಅಪಾರವಾದದ್ದು. ಆಕಾಶವಾಣಿಯ ನವಸುಮ ತಿಂಗಳ ಹೊಸ ಹಾಡು ಕಾರ್ಯಕ್ರಮದಲ್ಲಿ ಅವರ ಅನೇಕ ಹಾಡುಗಳನ್ನು ಕನ್ನಡ ಸುಗಮ ಸಂಗೀತ ಲೋಕದ ಪ್ರಸಿದ್ಧ ಗಾಯಕರು ಹಾಡಿ ಜನಪ್ರಿಯಗೊಳಿಸಿದ್ದಾರೆ. ಕೇಳ್ತಾ ಇದ್ದೀರಾ ಭಾವಗೀತೆಗಳು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಇನ್ನು ಮುಂದೆ ಕೇಳೋಣ ಪುಷ್ಪ ಜಗದೀಶ್ ಅವರ ಧ್ವನಿಯಲ್ಲಿರುವ ವಿನಾಯಕ ಅವರ ಒಂದು ಭಾವಗೀತೆ.

ಭಾವಗೀತೆಗಳನ್ನು ಕೇಳ್ತಾ ಇದ್ರಿ ಇದುವರೆಗೆ. ನೋಡೋಣ ಯಾವ ಸಂದೇಶಗಳು ಏನೇನು ಹೇಳುತ್ತೆ ಅಂತ. ಮುಂಜಾನೆಯ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸ್ತೀವಿ ಪ್ರತಿದಿನವೂ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಅನಂತರಾಜ್ ಅವರು. ಸಂದೇಶ ಕಳಿಸಿದ್ದಾರೆ ಏನು, ತೀರ್ಥೇಶ್ ಚನ್ನಪಟ್ಟಣದಿಂದ ಹೇಳ್ತಾ ಇದ್ದಾರೆ, ಶುಭೋದಯ ನಮ್ಮ ನೆಚ್ಚಿನ ಆಕಾಶವಾಣಿ FM ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ವಿಶ್ವ ವಿನೂತನ ವಿದ್ಯಾಚೇತನ, ಈ ಒಂದು ಗೀತೆ ಎಷ್ಟು ಬಾರಿ ಕೇಳಿದ್ರೂ ಮೈ ರೋಮಾಂಚನವಾಗುತ್ತೆ ಪ್ರತಿ ಬಾರಿಯೂ. ಚನ್ನವೀರ ಕಣವಿ ಅವರ ರಚನೆಯ ಮಾರ್ಮಿಕತೆ ಅದು, ಅಷ್ಟು ಚೆನ್ನಾಗಿದೆ ಅದು ಅಂತ ಹೇಳಿ ಉಷಾ ಗೋಪಾಲ್ ಕತ್ರಿಗುಪ್ಪೆಯಿಂದ ಸಂದೇಶ ಕಳಿಸಿದ್ದಾರೆ. ಹುಬ್ಬಳ್ಳಿಯ ಕೇಶವಾಪುರದಿಂದ ಸಂದೇಶ ಬಂದಿದೆ, ನಿವೇದಿತಾ ಗುರುರಾಜ್ ನವಲಗುಂದ ಮನೆಯವರು ಕಳಿಸ್ತಾ ಇದ್ದಾರೆ. ನಾದೋಪಾಸನೆ ಇಷ್ಟ ಆಯಿತು, ಭಾವಗೀತೆಗಳು ವಿಶೇಷವಾಗಿ ಕನ್ನಡ ರತ್ನಭಂಡಾರ ಎಲ್ಲವೂ ಕೇಳಿ ಖುಷಿ ಆಯಿತು ಈ ದಿನ. ಎಲ್ಲ ಶುಭೋದಯ ಎಲ್ಲ ಸಿಬ್ಬಂದಿ ಕೇಳುಗರಿಗೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ನಾಗರತ್ನ ರಾಜಾಜಿನಗರದಿಂದ ಮತ್ತು ಗೀತಾ ಜೋಶಿ ಅವರು ಸಂದೇಶ ಕಳಿಸಿ ಎಲ್ಲ ಹಾಡುಗಳು ಇಷ್ಟವಾಯಿತು ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆಧ್ಯಾತ್ಮದ ಬಗ್ಗೆ ಯಾವುದೇ ವಿಚಾರಗಳು ಗೊತ್ತಾಗಲಿಲ್ಲ ನಮಗೆ ಇವತ್ತು ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮದ ಆರಂಭದಲ್ಲಿ ಹೇಳಲಾಯಿತು, ನೀವು ಬಹುಶಃ ಗಮನಿಸಿಲ್ಲ ಅನಿಸುತ್ತೆ. ಪ್ರೇಮಲತಾ ವಜ್ರದ್ಯುತಿ ಬಿದರಹಳ್ಳಿಯಿಂದ ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ಖುಷಿ ಕೊಡ್ತಾ ಇದೆ ನಾದೋಪಾಸನೆನ ಮತ್ತು ಶುಭೋದಯ ಕರ್ನಾಟಕ ಎಲ್ಲ ಕಾರ್ಯಕ್ರಮಗಳು ತುಂಬ ಖುಷಿ ಕೊಡುತ್ತೆ ಪ್ರತಿದಿನವೂ ಅಂತ ಹೇಳ್ತಾ ಇದ್ದಾರೆ. ಕಲಬುರಗಿಯ ಕಡಗಂಚಿಯಿಂದ ಧರ್ಮಣ ದನ್ನಿ ಅವರು ಹೇಳ್ತಾ ಇದ್ದಾರೆ, ಎಲ್ಲ ಭಕ್ತಿಗೀತೆಗಳು ವಿಶೇಷವಾಗಿದ್ದುವು ಇವತ್ತು, ಅದರಲ್ಲೂ ಶಿವಮೆಚ್ಚಿದ ಕಣ್ಣಪ್ಪ ಚಿತ್ರದ ಗೀತೆ ಮನಸ್ಸು ತುಂಬಿ ಬಂತು ಆ ಗೀತೆಯನ್ನು ಕೇಳಿ, ಅಪರೂಪದ ಪ್ರಸಾರ ಅಂತ ಹೇಳ್ತಾ ಇದ್ದಾರೆ. ಬಸಯ್ಯಸ್ವಾಮಿ ಇಮಾಮ್ಬಾದ್ನಿಂದ ಭಕ್ತಿಗೀತೆಗಳು ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಮತ್ತು ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕನ್ನಡ ರತ್ನ ಭಂಡಾರ ಇದು ಕೂಡ ನಮಗೆ ಖುಷಿ ಕೊಡ್ತು ಅಂತ ಹೇಳ್ತಾ ಇದ್ದಾರೆ. ಇದೇ ಮಾತನ್ನು TR Mill ಚಾಮರಾಜಪೇಟೆಯಿಂದ ಗಣೇಶನ್ ಅವರು, ಜ್ಯೋತಿ ಮೌನೇಶ್ ಪತ್ತಾರ್ ಗದಗ ಜಿಲ್ಲೆಯಿಂದ, ಹಾಗೆ ಅರುಣಾ ಮೈತ್ರಿ JC Road ಮತ್ತು ಚಿಕ್ಕೋಡಿ ತಾಲೂಕು ಬೆಳಗಾವಿಯಿಂದ ಕುಂಬಾರ್ ಮತ್ತು ಮನೆಯವರು, ರುಕ್ಮಿಣಿ ರಾಜು ಕುಂಬಾರ್ ಮತ್ತು ಮನೆಯವರು, ಬೀದರ್ ಗಣೇಶ್ ನಗರದಿಂದ ಮತ್ತು ಗಣೇಶ್ ರಶ್ಮಿ ಶಾಂಭವಿ ನಳಿನಾ ಲಂಕೇಶ್ ವಿಜಯನಗರದಿಂದ, ಎನ್ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ ಮತ್ತು ಚಿದಾನಂದ ಕಲ್ಯಾಣಿ ಪತ್ತಾರ್, ಪ್ರಶಾಂತ್ ಸ್ನೇಹ ಆರ್ಯನ್ ಧೀಮಂತ್ ಮುಂತಾದವರು ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸ್ಪಂದನೆಗೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜಕೀಯ ನಾಯಕತ್ವವು ಸಾರ್ವಜನಿಕ ಜೀವನದ ಅತ್ಯಂತ ಬೇಡಿಕೆಯ ಕ್ಷೇತ್ರಗಳಲ್ಲಿ ಒಂದಾಗಿದ್ದು, ರಚನಾತ್ಮಕ ಟೀಕೆಗಳು ನ್ಯಾಯಯುತ ಮತ್ತು ಸಮತೋಲನದಲ್ಲಿರಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಪಾದಿಸಿದ್ದಾರೆ. ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ದೆಹಲಿಯಲ್ಲಿ ಇಂದು ನಡೆಯಲಿದ್ದು, ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೇಸ್ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಳೆದ 12 ವರ್ಷಗಳ ತಾಂತ್ರಿಕ ಪರಿವರ್ತನೆಯಲ್ಲಿ ಭಾರತ ತಂತ್ರಜ್ಞಾನ ಅನುಯಾಯಿ ಸ್ಥಾನದಿಂದ ತಂತ್ರಜ್ಞಾನ ನಾಯಕನಾಗಿ ಬದಲಾಗಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಎಂಬ

ಶಾಲಾ ಶಿಕ್ಷಣ ಇಲಾಖೆಯ ಧ್ಯೇಯದೊಂದಿಗೆ 2026-27 ಸಾಲಿನ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳು ಇಂದಿನಿಂದ ಪುನರಾರಂಭಗೊಳ್ಳಲಿವೆ. ಮಕ್ಕಳ ಕಲರವವಿಲ್ಲದೆ ಸ್ತಬ್ಧವಾಗಿದ್ದ ಶಾಲೆಗಳು ತಳಿರು ತೋರಣಗಳಿಂದ ಸಿಂಗರಿಸಿಕೊಂಡು ಮಕ್ಕಳ ಆಗಮನಕ್ಕೆ ಎದುರು ನೋಡುತ್ತಿವೆ. ಬಳ್ಳಾರಿಯ ವಿಜಯನಗರದ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 10 ದಿನಗಳ ಕಾಲ ರಂಗಭೂಮಿ ಕಾರ್ಯಾಗಾರ ಮತ್ತು ನಾಟಕ ಪ್ರದರ್ಶನ ಆಯೋಜಿತವಾಗಿದೆ. ಕೇಂದ್ರ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು 2026 ಸಾಲಿನ ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರಕ್ಕೆ ಅರ್ಜಿ ಆಹ್ವಾನಿಸಿದೆ. 5 ವರ್ಷ ಮೇಲ್ಪಟ್ಟು 18 ವರ್ಷದೊಳಗಿನ ಸಾಧನೆ ಮಾಡಿರುವ ಮಕ್ಕಳು ಅರ್ಜಿ ಸಲ್ಲಿಸಲು 0800-299-197 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ರಾಜ್ಯದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ ಇಂದಿನಿಂದ 1 ವಾರ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಳಗಾವಿ, ಧಾರವಾಡ, ಗದಗ, ಕೊಪ್ಪಳ ಹಾಗೂ ಹಾವೇರಿ ಜಿಲ್ಲೆ ಹೊರತುಪಡಿಸಿ ಉಳಿದ ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿರುವ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ಸ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ 5 ವಿಕೆಟ್ಗಳಿಂದ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2ನೇ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಈಗ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ಮಿಥಿಲೆಯ ಸೀತೆಯರು ಚಿತ್ರಕ್ಕಾಗಿ ಸುರುದ್ರಮೂರ್ತಿ ಶಾಸ್ತ್ರಿ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ, ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಎಡಕಲ್ಲು ಗುಡ್ಡದ ಮೇಲೆ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಹಾಡಿದ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದ್ದ ಗೀತೆಯನ್ನು ಕೇಳ್ತಾ ಇದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಇದು

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸಮಯ ಇನ್ನೇನು 8:15 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಿ ಬನ್ನಿ. ನಂತರ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯಲಿದೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿ

0: ಒಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
1: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ.
2: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
3: ಸಿಕ್ಕಿಬಿದ್ರು.
4: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
7: ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ ವಾಹಿನಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಈಗಷ್ಟೇ ಇಂಗ್ಲಿಷ್ ವಾರ್ತೆಗಳನ್ನು ಕೇಳಿದ್ರಿ. ಅದರಲ್ಲಿ ಖ್ಯಾತ ಭಾರತೀಯ ಹಿನ್ನೆಲೆ ಗಾಯಕಿ ಸುಮನ್ ಕಲ್ಯಾಣ್ಪುರ್ ಅವರು ಚಿತ್ರಲೋಕವನ್ನು ಅಗಲಿದ್ದಾರೆ ಅನ್ನೋ ವಿಷಯ ಕೇಳಿ ಬಹಳ ಮನಸ್ಸಿಗೆ ಬೇಜಾರಾಗಿದೆ. ಅವರು ಹಿಂದಿ ಚಿತ್ರರಂಗದಲ್ಲಿ ಮಾಡಿದ ಕೆಲಸಕ್ಕಾಗಿ ಹೆಚ್ಚು ಗಮನಾರ್ಹರಾಗಿದ್ದಾರೆ. ಹಿಂದಿ, ಬೆಂಗಾಲಿ, ಮರಾಠಿ, ಅಸ್ಸಾಮಿ, ಗುಜರಾತಿ, ಕನ್ನಡ, ಭೋಜ್ಪುರಿ, ರಾಜಸ್ಥಾನಿ, ಒಡಿಯಾ, ಪಂಜಾಬಿ, ಹೀಗೆ ಹಲವಾರು ಭಾಷೆಗಳಲ್ಲಿ ಚಲನಚಿತ್ರಗಳಲ್ಲಿ ಹಾಡುಗಳನ್ನು ರೆಕಾರ್ಡ್ ಮಾಡಿ ಪ್ರಖ್ಯಾತರಾಗಿದ್ದಾರೆ. ಈಗ ಕನ್ನಡದಲ್ಲಿ ಕಲಾವತಿ ಚಿತ್ರಕ್ಕಾಗಿ ಹಾಡಿರುವ ಸುಮನ್ ಕಲ್ಯಾಣ್ಪುರ್ ಅವರ ಧ್ವನಿಯಲ್ಲಿರುವ ಒಂದು ಗೀತೆ, ಆನಂದಕಂದ ಅವರ ರಚನೆ, ಜಿ ಕೆ ವೆಂಕಟೇಶ್ ಮತ್ತು ಲಕ್ಷ್ಮಣ್ ಬೆರಳೇಕರ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ. ಕಲಾವತಿ ಚಿತ್ರದ ಈ ಒಂದು ಹಾಡನ್ನು ಕೇಳ್ತಾ ಆ ಮೇರು ಕಲಾವಿದೆಗೆ ಭಾವಪೂರ್ಣ ನಮನಗಳನ್ನು ಸಲ್ಲಿಸೋಣ.

8:35:50 ಈ ಸಮಯದಲ್ಲಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಟ್ಯೂನ್ ಮಾಡಿದ್ದೀರಾ. ಇನ್ನು ಈ ದಿನದ ವಿಶೇಷತೆಗಳ ಕಡೆ ನಾವು ಗಮನ ಹರಿಸೋದಾದರೆ, ಇಂದು ವಿಶ್ವ ಕ್ಷೀರ ದಿನ, ಹಾಗೆ ಜಾಗತಿಕ ಪೋಷಕರ ದಿನ ಅಂತ ಕೂಡ ಆಚರಣೆ ಮಾಡಲಾಗ್ತಾ ಇದೆ. ಅಂತಾರಾಷ್ಟ್ರೀಯ ಮಕ್ಕಳ ದಿನ ಅಂತ ಕೂಡ ಆಚರಣೆ ಮಾಡಲಾಗ್ತಾ ಇದೆ. ಎಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಸಾಗೋಣ ಈ ಗೀತೆಯ ನಂತರ.

ಶುಭಮಂಗಳ ಚಿತ್ರದ ಗೀತೆಯನ್ನ ಕೇಳಿದ್ರಲ್ಲ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ರು, ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ಈ ಹಾಡಿನಲ್ಲಿ ನೀವು ಕೇಳಿದ ಹಾಗೆ, ಮಳೆಗರದ ಹನಿ ಹನಿಗೆ ಭೂತಾಯಿ ಇಡುವಳೆ ಲೆಕ್ಕ, ಚಿಗುರೊಡೆದ ಎಲೆ ಎಲೆಗೆ ವನದೇವಿ ಇಡುವಳೆ ಲೆಕ್ಕ, ಹೀಗೆ ಲೆಕ್ಕ ಇಡದೆ ತಮ್ಮ ಜೀವನವನ್ನು ಸವಿಸಿದಂಥವರು ಪೋಷಕರು. ಮಕ್ಕಳಿಗೆ ಮಾರ್ಗದರ್ಶನ ನೀಡಿ ಮಮತೆ ವಾತ್ಸಲ್ಯಗಳ ಸಾಕಾರ ಮೂರ್ತಿಯಾಗಿರುವಂತಹ ಹೆತ್ತವರ ಆರೈಕೆ ಬಹಳ ದೊಡ್ಡದು ಅಂತ ಹೇಳಬೇಕು. ನಮ್ಮ ಜೀವನದ ಮೊದಲ ಗುರುಗಳು ಅವರು. ಪ್ರೀತಿ, ತ್ಯಾಗ, ಮಾರ್ಗದರ್ಶನ ಎಲ್ಲವನ್ನು ನಮಗೆ ನೀಡಿ ಸಂಕಷ್ಟಗಳನ್ನು ಬದಿಗಿರಿಸಿ ನಮ್ಮನ್ನು ಪೊರೆದವರು ತಂದೆ ತಾಯಿಗಳು. ತಾಯಿ ಮಮತೆ ಬಹಳ ಅತ್ಯಪೂರ್ವ ಅನುಪಮವಾದದ್ದು, ಹಾಗೆ ತಂದೆಯ ಹಾರೈಕೆ ನಿಜವಾದ ತಾಕತ್ತು ಕೊಡುವಂಥದ್ದು. ಜೀವ

0: ಕೊಟ್ಟು ಜೀವನ ರೂಪಿಸಿದ ಆ ಪೋಷಕರಿಗೆ ಸದಾ ನಮನಗಳನ್ನು ಸಲ್ಲಿಸೋಣ. ವಿಶ್ವ ಪೋಷಕರ ದಿನದ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ.
1: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಶ್ರೇಯ, ಏ ಶ್ರೇಯ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಹಾಸುಹೊಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

ಈ ದಿನ ಮತ್ತೊಂದು ವಿಶೇಷತೆ ಇದೆ, ವಿಶ್ವ ಕ್ಷೀರ ದಿನ. ಮಹಿಳಾ ರೈತರನ್ನು ಗೌರವಿಸುವ ಸಂಭ್ರಮಿಸುವ ದಿನ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಅನ್ನುವುದು ಘೋಷವಾಕ್ಯ. ಹೈನುಗಾರಿಕೆ ಮತ್ತು ಕೃಷಿಯಲ್ಲಿ ಮಹಿಳೆಯ ಪಾತ್ರದ ಪ್ರಾಮುಖ್ಯತೆ ತಿಳಿಸುವ ಪ್ರಮುಖ ದಿನ ವಿಶ್ವ ಕ್ಷೀರ ದಿನ ಇಂದು.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಜೀವನ ಬೇವು ಬೆಲ್ಲ ಬಲ್ಲಾತಗೆ ನೋವೇ ಇಲ್ಲ, ಬಾಧೀರರಿಗೆ ಈ ಕಾಲ ನಿನಗುಂಟು ಜಯ, ತೆರೆದ ಹೃದಯ ಬಳಿಕೆ.
2: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
3: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಕಾರ್ಯಕ್ರಮ ಇಂದಿನ ವಿಶೇಷ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ದಿನದ ವಿಶೇಷತೆಗಳ ಕುರಿತಾಗಿ ಕಿರು ಮಾಹಿತಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕೇಳಿಸ್ಕೊಂಡ್ರಲ್ಲ. ಈಗ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಕ್ಕಳ ದಿನದ ಕುರಿತು ಅದರ ಬಗ್ಗೆ ಮಾತನಾಡೋಣ. ಮಕ್ಕಳ ದಿನಾಚರಣೆಯ ಕುರಿತಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಆಚರಣೆ ಮಾಡಲಾಗುತ್ತೆ, ಇದರ ಉದ್ದೇಶ ಏನು, ಇದರ ಇತಿಹಾಸ ಏನು, ಎಲ್ಲವನ್ನ ತಿಳ್ಕೊಳ್ಳೋಣ ಮುಂದಿನ ಹಂತದಲ್ಲಿ ಒಂದು ಗೀತೆಯ ನಂತರ.

ಕದಂಬ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಚಿತ್ರ ಮತ್ತು ಸಂಗಡಿಗರು ಹಾಡಿದ ಕೆ ಕಲ್ಯಾಣ್ ಅವರ ಸಾಹಿತ್ಯ ಮತ್ತು ಸಂಗೀತವಿದ್ದ ಗೀತೆಯನ್ನ ಕೇಳಿದ್ರಿ. ಇಂದು ಅಂತಾರಾಷ್ಟ್ರೀಯ ಮಕ್ಕಳ ದಿನಾಚರಣೆ, ಜೂನ್ 1. ಈ ದಿನ ಇನ್ನೊಂದು ವಿಶೇಷ ಇದೆ, ಶಾಲೆಗಳ ಪ್ರಾರಂಭದ ಸಂಭ್ರಮ ಕೂಡ ಇವತ್ತು. ಶಾಲೆಗಳಿಗೆ ಬನ್ನಿ ಮಕ್ಕಳೇ ಅಂತ ಕರೆಯುವ ದಿನ ಇಂದು. ಹಲವಾರು ಸರ್ಕಾರಿ ಶಾಲೆಗಳಲ್ಲಿ ವಿಜೃಂಭಣೆಯಿಂದ ಮಕ್ಕಳನ್ನು ಸ್ವಾಗತ ಮಾಡುವಂತಹ ಸಂದರ್ಭಗಳನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು ಅಂತಾರಾಷ್ಟ್ರೀಯ ಮಕ್ಕಳ ದಿನಾಚರಣೆ ಪ್ರಯುಕ್ತ ಪ್ರಪಂಚದಾದ್ಯಂತ 50 ದೇಶಗಳಲ್ಲಿ ಇದನ್ನು ಆಚರಣೆ ಮಾಡಲಾಗ್ತಾ ಇದೆ. ಯಾಕೆ ಅಂತಂದರೆ 1925 ಇದರ ಇತಿಹಾಸ ಏನು ಹೇಳುತ್ತೆ ನೋಡೋಣ ಅನ್ನೋದಾದರೆ, 1925 ಆ ವರ್ಷದಲ್ಲಿ ಜಿನೀವಾದಲ್ಲಿ ನಡೆದ ವರ್ಲ್ಡ್ ಕಾನ್ಫರೆನ್ಸ್ ಫಾರ್ ದ ವೆಲ್ಬೀಯಿಂಗ್ ಆಫ್ ಚಿಲ್ಡ್ರನ್, ಈ ಒಂದು ಸಮಾವೇಶದಲ್ಲಿ ಮೊದಲ ಬಾರಿಗೆ ಮಕ್ಕಳ ದಿನದ ಕಲ್ಪನೆ ಬಂತು. ಅಂದಿನ ಸೋವಿಯತ್ ಒಕ್ಕೂಟ ಸೇರಿ ಹಲವು ಸಮಾಜವಾದಿ ದೇಶಗಳು ಒಟ್ಟಿಗೆ ಕೂಡಿ ಮೊದಲ ಬಾರಿಗೆ ಅಧಿಕೃತವಾಗಿ ಆಚರಿಸಿದವು. ಅಲ್ಲಿಂದ ಮುಂದೆ ಈ ದಿನ ಜೂನ್ 1 ಫಿಕ್ಸ್ ಆಯಿತು. 1950 ಈ ಆಚರಣೆ ಜಾರಿಗೆ ಬಂತು. ಹಾಗಾಗಿ ಜೂನ್ 1 ಅಂತಾರಾಷ್ಟ್ರೀಯ ಮಕ್ಕಳ ದಿನಾಚರಣೆ ಅಂತ ಒಂದು ಘೋಷಿಸಲಾಯಿತು. ಆ ದಿನ ಮಕ್ಕಳಿಗೆ ಒಳಿತಾಗುವ ಎಲ್ಲ ವಿಷಯಗಳ ಬಗ್ಗೆನೂ ಬೆಳಕು ಚೆಲ್ಲೋದು ಮುಖ್ಯ ಉದ್ದೇಶ. ಈ ಒಂದು ದಿನ ಬರೀ ಸಂಭ್ರಮ ಪಡುವ ಅಥವಾ ಮಕ್ಕಳ ದಿನಾಚರಣೆ ಅಂತ ಹೇಳಿ ಸುಮ್ಮನೆ ಆಗುವಂತಹ ದಿನ ಅಲ್ಲ. ಮಕ್ಕಳ ಹಕ್ಕುಗಳ ಜಾಗೃತಿ ಕುರಿತಾಗಿ ಶಿಕ್ಷಣ ನೀಡುವಂಥದ್ದು, ಅವರ ಆರೋಗ್ಯದ ಕಡೆ ಗಮನ ಹರಿಸುವಂಥದ್ದು, ರಕ್ಷಣೆ ಪ್ರತಿಯೊಂದು ಮಗುವಿನ ಹಕ್ಕು ಅಂತ ನೆನಪಿಸೋದು ಕೂಡ ಮುಖ್ಯವಾಗುತ್ತೆ. ಹಾಗೆ ಬಾಲಕಾರ್ಮಿಕರ ಶೋಷಣೆ, ಬಾಲಕಾರ್ಮಿಕ ಪದ್ಧತಿ ವಿರುದ್ಧ ಧ್ವನಿ ಎತ್ತೋದು, ಅವರನ್ನು ಶೋಷಣೆ ಮಾಡೋದು, ಮಕ್ಕಳನ್ನು ದುಡಿಮೆಗೆ ತಳ್ಳಬಾರದು ಅನ್ನುವುದರ ಬಗ್ಗೆ ಹೆಚ್ಚು ಒತ್ತು ನೀಡಿ ಆ ಒಂದು ಪದ್ಧತಿಯನ್ನು ನಿರ್ಮೂಲನೆ ಮಾಡುವ ಪ್ರಯತ್ನವು ಇದಾಗಿದೆ. ಯುದ್ಧ ಮತ್ತು ಬಡತನ

ದಿಂದ ರಕ್ಷಣೆ ನೀಡುವ ರಕ್ಷಣೆ ಬೇಕಾದ ಅನಾಥರಾದ ಮಕ್ಕಳ ನೆನಪಿನಲ್ಲೂ ಈ ಒಂದು ದಿನ ಆರಂಭವಾಗಿದೆ ಅಂತ ಹೇಳಲಾಗಿದೆ. ಅಂತಾರಾಷ್ಟ್ರೀಯ ಮಕ್ಕಳ ದಿನಾಚರಣೆ ಇಂದು.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಮಗುನ ಹಾಗೂ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
3: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಜೂನ್ 1 ಅಂತಾರಾಷ್ಟ್ರೀಯ ಮಕ್ಕಳ ದಿನಾಚರಣೆ ಅಂತ ಆಚರಿಸುವ ದೇಶಗಳಲ್ಲಿ ಮುಖ್ಯವಾಗಿ ಚೀನಾ, ರಷ್ಯಾ, ಪೋರ್ಚುಗಲ್, ಪೋಲೆಂಡ್ ಮುಂತಾದ ಕಡೆ ಹೆಚ್ಚಾಗಿ ಇದನ್ನು ಆಚರಣೆ ಮಾಡಲಾಗುತ್ತೆ. ಶಾಲೆಗಳಲ್ಲಿ ರಜೆ ನೀಡಿ ಮಕ್ಕಳಿಗೆ ವಿಶೇಷ ಕಾರ್ಯಕ್ರಮ, ಆಟ, ಸ್ಪರ್ಧೆಗಳನ್ನು ಏರ್ಪಡಿಸಲಾಗುತ್ತೆ. ಹಾಗೆಯೇ ಉಚಿತ ಉಡುಗೊರೆ, ಪಾರ್ಕ್, ಮ್ಯೂಸಿಯಂ, ಸಿನಿಮಾ ಥಿಯೇಟರ್ಗಳಲ್ಲಿ ಮಕ್ಕಳಿಗೆ ಉಚಿತ ಪ್ರವೇಶವನ್ನು ಒದಗಿಸಿಕೊಡಲಾಗುತ್ತೆ. ಹಾಗೆ ಸರ್ಕಾರಿ ಘೋಷಣೆಗಳು, ಆ ದಿನ ಮಕ್ಕಳ ಕಲ್ಯಾಣ ಯೋಜನೆ, ಸ್ಕಾಲರ್ಶಿಪ್ ಘೋಷಣೆ ಇವೆಲ್ಲವೂ ನಡೆಯಲಿದೆ ಈ ಎಲ್ಲ ದೇಶಗಳಲ್ಲಿ. ಮತ್ತು ಅಪ್ಪ ಅಮ್ಮ ಮಕ್ಕಳ ಜೊತೆ ಸಮಯ ಕಳೆಯೋಕೆ ಒತ್ತು ನೀಡಲಾಗುತ್ತೆ. ಈ ಒಂದು ದಿನ ಕುಟುಂಬದ ದಿನ ಅಂತ ಕೂಡ ಇದನ್ನು ಆಚರಣೆ ಅಲ್ಲ, ಕುಟುಂಬ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆನೂ ಗಮನ ಹರಿಸುವಂಥದ್ದು ಈ ದಿನ ಅಂತಾರಾಷ್ಟ್ರೀಯ ಮಕ್ಕಳ ದಿನಾಚರಣೆ. ಯಾಕೆಂದರೆ ಅಪ್ಪ ಅಮ್ಮ ಹೆಚ್ಚು ಬ್ಯುಸಿಯಾಗಿರೋದ್ರಿಂದ ಮಕ್ಕಳ ಜೊತೆ ಈ ಒಂದು ದಿನ ಕಾಲ ಕಳೆಯಲಿ, ಅದರ ಮೌಲ್ಯ ತಿಳಿದುಕೊಳ್ಳಲಿ, ಆ ಒಂದು ಸಮಯದ ಬಗ್ಗೆ ಅನ್ನೋದು ಹೆಚ್ಚು ಒತ್ತು ನೀಡಲಾಗ್ತಾ ಇದೆ. ಹಾಗೆ ಹಲವಾರು ಹಬ್ಬದ ರೀತಿಯ ಆಚರಣೆಗಳನ್ನು ಕೂಡ ಕೆಲವು ಕಡೆ ಮಾಡಲಾಗುತ್ತೆ. ಇನ್ನು ಭಾರತದಲ್ಲಂತೂ ನಾವು ಜೂನ್ 1 ಮಕ್ಕಳ ದಿನಾಚರಣೆ ಆಚರಣೆ ಮಾಡೋದಿಲ್ಲ. ಯಾಕೆಂದರೆ ನಮಗೆಲ್ಲ ಗೊತ್ತು, ನವಂಬರ್ 14 ಚಾಚಾ ನೆಹರು ಅವರ ಜನ್ಮದಿನದಂದು ನಾವು ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಆದರೆ ಈ ದಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಕ್ಕಳ ದಿನ ಆಚರಣೆ ಮಾಡೋದು ವಾಡಿಕೆಯಲ್ಲಿದೆ.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ನೂರು ಮೆಣಸಿನಕಾಯಿ ಉದ್ದದು ಬೆದ್ದ ಮಾತು ಹೆಚ್ಚಾಡಿ ಬೋರ್ಲಾಗಿ ಬಿದ್ದ ತಕ ತಿಮಿ ತಕ ಜನು ತಕ ತಿಮಿ ತಕ ಜನು ದಿಂತ ತಕ ಜನು ದಿಂತ ತಕ ಜನು ತಪ್ಪ

0: ಏನು ಏನದು?
1: ನಿಂಗ್ ಟಕ್ಕ ನಿಂಗ್ ಟಕ್ಕ ನಿಂಗ್ ಟಕ್ಕ ನಿಂಗ್ ಟಕ್ಕ ಡುಂಕು ಟಕ್ಕ ಡುಂಕು ಟಕ್ಕ ಡುಂಕು.

0: ಪ್ರಚಂಡ ಪುಟಾಣಿಗಳು ಚಿತ್ರದ ಶೀರ್ಷಿಕೆ ಗೀತೆಯನ್ನು ಕೇಳಿದ್ರಲ್ಲ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿದ್ರು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರಂತೂ ಅದೆಷ್ಟು ಬಾರಿ ಧ್ವನಿ ಬದಲಾಯಿಸಿಕೊಂಡು ಮಗುವಿನ ರೀತಿಯಲ್ಲಿ ಕೂಡ ಹಾಡಿದ್ದಾರೆ. ಈ ಹಾಡಿನಲ್ಲಂತೂ ವಿಶಿಷ್ಟವಾಗಿ ಅದು ಗೊತ್ತಾಗುತ್ತೆ ನಮಗೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತವಿದ್ದ ಗೀತೆಯನ್ನು ನೀವು ಕೇಳಿದ್ದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಕರಿನಾಗ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಹಾಡಿದ ಬಸವರಾಜ ಕೆಸ್ತೂರ್ ಅವರ ಸಾಹಿತ್ಯ, ಶಂಕರ್ ಗಣೇಶ್ ಅವರ ಸಂಗೀತವಿದ್ದ ಗೀತೆಯನ್ನ ಕೇಳಿದ್ರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ ಇಂದಿನ ವಿಶೇಷ ಕೇಳ್ತಾ ಇದ್ದೀರಾ. ಅಂತಾರಾಷ್ಟ್ರೀಯ ಮಕ್ಕಳ ದಿನಾಚರಣೆ ಇಂದು.

ಹೋದ ಮೇಲೆ ನೋಡಪ್ಪ ತಲೆ ಲೆಕ್ಕ ಹಾಕಪ್ಪ ಹೋದ ಮೇಲೆ

0: ಮಕ್ಕಳ ಸೈನ್ಯ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಹಾಡಿದ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಎಂ ಎಸ್ ವಿಶ್ವನಾಥನ್ ಅವರ ಸಂಗೀತ ಸಂಯೋಜನೆ ಇದ್ದ ಗೀತೆಯನ್ನು ಕೇಳಿದಿರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ. ಈ ದಿನದ ವಿಶೇಷ ಇನ್ನೊಂದಿದೆ, ವಿಶ್ವ ಕ್ಷೀರ ದಿನ. ಇದರ ಕುರಿತಾಗಿ ಹೇಳಿದ್ದಾಯಿತು, ಇನ್ನಷ್ಟು ಮಾಹಿತಿ ಇದರ ಬಗ್ಗೆ. ಪ್ರತಿ ವರ್ಷ ಜೂನ್ 1ರಂದು ವಿಶ್ವ ಕ್ಷೀರ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಹಾಲಿನ ಮಹತ್ವ, ಅದರ ಉಪಯುಕ್ತತೆ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ವಿಶ್ವ ಆರೋಗ್ಯ ಮತ್ತು ಕೃಷಿ ಇಲಾಖೆಯು ವಿಶ್ವ ಕ್ಷೀರ ದಿನ ಆಚರಣೆಯನ್ನು 2001ರಿಂದ ಜಾರಿಗೆ ತಂದಿದೆ. ಹಾಲನ್ನು ವಿಶ್ವ ಪೇಯವನ್ನಾಗಿಸುವುದರ ಜತೆಗೆ ಅದು ಪ್ರತಿಯೊಬ್ಬರಿಗೂ ತಲುಪುವಂತಾಗಲು ಹೈನು ಉದ್ಯಮವನ್ನು ಉತ್ತೇಜಿಸುವ ಆಶಯವು ಈ ಒಂದು ವಿಶ್ವ ಕ್ಷೀರ ದಿನದ ಆಚರಣೆಯಲ್ಲಿ ಅಡಗಿದೆ ಅಂತ ಹೇಳ್ಬೋದು. ಇನ್ನು ಕೇರಳದ ಪಾಲಕ್ಕಾಡ್ನಲ್ಲಿ ಜನಿಸಿದ 1845 ಜೂನ್ 1ರಂದು ಜನಿಸಿದ ಶೇಷಾದ್ರಿ ಅಯ್ಯರ್ ಅವರು ಮೈಸೂರು ಸಂಸ್ಥಾನದಲ್ಲಿ ದಿವಾನ್ ಪೂರ್ಣಯ್ಯ ಅವರ ನಂತರ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದವರು. ಕೆ ಶೇಷಾದ್ರಿ ಅಯ್ಯರ್ ಅವರ ಜನ್ಮದಿನ ಇಂದು. ಅವರು 1883ರಿಂದ 1901ರವರೆಗೆ ದಿವಾನರಾಗಿದ್ದರು ಮೈಸೂರು ಸಂಸ್ಥಾನದಲ್ಲಿ. ಇವರನ್ನು ಆಧುನಿಕ ಬೆಂಗಳೂರಿನ ಪಿತಾಮಹರೆಂದು ಗುರುತಿಸಲಾಗಿದೆ. ಶಿವನ ಸಮುದ್ರ ಅಣೆಕಟ್ಟು ಕಟ್ಟುವಲ್ಲಿ ಇವರ ಕನಸು ಹಾಗೂ ಶ್ರಮ ಬಹಳ ದೊಡ್ಡದು. ಇವರು 1901ರ ಸೆಪ್ಟೆಂಬರ್ 13ರಂದು ಮೈಸೂರಿನಲ್ಲಿ ಮರಣ ಹೊಂದುತ್ತಾರೆ. ಈ ದಿನ ಅವರ ಜನ್ಮದಿನ. 1845 ಜೂನ್ 1ರಂದು ಮೈಸೂರು ಸಂಸ್ಥಾನದಲ್ಲಿ ದಿವಾನರಾಗಿದ್ದಂತಹ ಶ್ರೀಯುತ ಕೆ ಶೇಷಾದ್ರಿ ಅಯ್ಯರ್ ಅವರ ಜನ್ಮದಿನ ಇಂದು.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಚಿನ್ನ ನಿನ್ನ ಮುದ್ದಾಡುವೆ ಚಿತ್ರಕ್ಕಾಗಿ ಕೆಜೆ ಯೇಸುದಾಸ್ ಅವರು ಹಾಡಿದ ಗೀತೆ, ಅರಂಜಿ ಗೋಪಾಲ್ ಅವರ ಸಾಹಿತ್ಯ, ಸಲೀಲ್ ಚೌಧರಿ ಅವರ ಸಂಗೀತ ಸಂಯೋಜನೆ ಇತ್ತು. ಖಂಡಿತ ಈ ಹೊತ್ತಿನಲ್ಲಿ ಮಕ್ಕಳನ್ನ ಜೋಜೋ ಲಾಲಿ ಹಾಡಿಸಿ ಮಲಗಿಸುವ ಸಮಯವಲ್ಲ. ಹಾಲುಗಲ್ಲದ ಕಂದಮ್ಮಗಳಿಗೆ ಈ ಹಾಡು ಮೀಸಲಾಗಿಟ್ಕೊಳ್ಳೋಣ. ಯಾಕೆಂದ್ರೆ ಇವತ್ತು ಬಹಳ ಮಹತ್ವದ ದಿನ, ಜೂನ್ 1. ಇವತ್ತು ಮಕ್ಕಳಿಗೆಲ್ಲ ಶಾಲಾ ಆರಂಭದ ದಿನ ಅಂತ ಹೇಳ್ಬೋದು. ಖುಷಿ ಖುಷಿಯಿಂದ ಅವರು ಹೊಸ ಸಮವಸ್ತ್ರಗಳನ್ನು ಧರಿಸಿ, ಹೊಸ ಪಠ್ಯಪುಸ್ತಕಗಳು, ಬ್ಯಾಗು, ತಮ್ಮ ಟಿಫಿನ್ ಕ್ಯಾರಿಯರ್ ಎತ್ಕೊಂಡು ಓಡಿ ಹೋಗುವಂತಹ, ಓಡಿ ಓಡಿ ಶಾಲಾ ಆವರಣವನ್ನು ಸೇರಿಕೊಳ್ಳುವಂತಹ ದಿನ. ಹಾಗಾಗಿ ಎಲ್ಲ ಪುಟ್ಟ ಮಕ್ಕಳಿಗೂ, ಹೊಸ ವರ್ಷ ಆರಂಭಿಸ್ತಾ ಇರುವಂತಹ, ಹೊಸ ಶೈಕ್ಷಣಿಕ ವರ್ಷ ಆರಂಭಿಸ್ತಾ ಇರೋ ಎಲ್ಲ ಮಕ್ಕಳಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಮುಂದಿನ ಗೀತೆಯನ್ನು ಕೇಳೋಣ.

0: ದಂಗೆ ಎದ್ದ ಮಕ್ಕಳು ಚಿತ್ರಕ್ಕಾಗಿ ಕಸ್ತೂರಿ ಶಂಕರ್, ಸುಲೋಚನಾ ಮತ್ತು ಸಂಗಡಿಗರು ಹಾಡಿದ ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತವಿದ್ದ ಗೀತೆಯನ್ನ ಕೇಳಿದಿರಿ.
1: ಅಪ್ಪ, ನಾನೊಂದು ಹಾಡು ಹಾಡ್ಲಪ್ಪ.
2: ನಿನ್ ಹೋಮ್ ವರ್ಕ್ ಮೊದಲು ಮುಗಿಸು.
1: ಬೇಡ, ನಂಗೆ ಒಂದ್ ಕತೆ ಹೇಳು.
2: ಅಯ್ಯೋ, ಮೊದಲು ಹೋಮ್ ವರ್ಕ್ ಮುಗಿಸಮ್ಮ.
1: ಹಾ, ಎಲ್ಲಾದ್ರೂ ಸುತ್ತಾಡಕೋಗೋಣ.
2: ಮಗಳೇ, ಸ್ಕೂಲಲ್ಲಿ ಅಷ್ಟೊಂದು ಕೆಲಸ ಕೊಟ್ಟಿದಾರಲ್ಲ, ಮೊದಲು ಅದು ಮುಗಿಸು.
3: ಸುಮ್ನಿರೆ, ಅಪ್ಪ ಹೇಳಿದ ಅರ್ಥ ಆಗ್ಲಿಲ್ವಾ? ಮೊದಲು ಹೋಮ್ವರ್ಕ್ ಮುಗಿಸು, ಮತ್ತೆ ಉಳಿದಿದ್ದೆಲ್ಲ.
4: ಮಕ್ಕಳ ಆಸಕ್ತಿಯನ್ನು ಬಲಿಗೊಡದಿರಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿರುವ ಮಾತೊಂದು ಹೀಗಿದೆ: ಮಕ್ಕಳು ನಮ್ಮ ಅಮೂಲ್ಯ ಸಂಪತ್ತು, ಅವರನ್ನು ಕನಸು ಕಾಣಲು ಬಿಡಿ. ಮಕ್ಕಳು ತಮ್ಮದೇ ಆದ ಗುರಿಯನ್ನು ಹೊಂದುವಂತೆ ಮಾಡಬೇಕು. ಆ ಗುರಿಯನ್ನು ಸಾಕಾರಗೊಳಿಸಲು ತಂದೆ ತಾಯಿ ಬೆಂಬಲವಾಗಿ ನಿಲ್ಲಬೇಕು.

ಕೆಸರಿನ ಕಮಲ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಈ ಗೀತೆಗಿದೆ. ಗೀತೆಯನ್ನ ಹಾಡಿದ್ದಾರೆ ವಾಣಿ ಜಯರಾಮ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 10 ರಾಜ್ಯಗಳಿಂದ ರಾಜ್ಯಸಭೆಯ 24 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಭಾರತೀಯ ಚುನಾವಣಾ ಆಯೋಗ ತಿಳಿಸಿದೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಮಧ್ಯಪ್ರದೇಶದ ರೈಸೇನ್ ಜಿಲ್ಲೆಯಿಂದ ಖೇತ್ ಬಚಾವೋ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಭಾರತೀಯ ಜವಳಿ ಕ್ಷೇತ್ರದ ಸ್ಪರ್ಧಾತ್ಮಕತೆ ಬಲಪಡಿಸಲು ಕೇಂದ್ರ ಸರ್ಕಾರ ಹತ್ತಿ ಆಮದು ಮೇಲಿನ ಅಬಕಾರಿ ಸುಂಕಕ್ಕೆ ತಾತ್ಕಾಲಿಕ ವಿನಾಯಿತಿ ಪ್ರಕಟಿಸಿದೆ. ಈ ವಿನಾಯಿತಿ ಅಕ್ಟೋಬರ್ 31 ಜಾರಿಯಲ್ಲಿರಲಿದೆ. ಇಂದು ವಿಶ್ವ ಕ್ಷೀರ ದಿನಾಚರಣೆ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಎಂಬ ಧ್ಯೇಯದೊಂದಿಗೆ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯು ಹೈನುಗಾರಿಕೆ ಮತ್ತು ಜಾಗತಿಕ ಆಹಾರ ಭದ್ರತೆಯಲ್ಲಿ ರೈತಾಪಿ ಮಹಿಳೆಯರ ನಿರ್ಣಾಯಕ ಪಾತ್ರವನ್ನು ಗೌರವಿಸಲು ಕರೆ ನೀಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ ಈ ತಿಂಗಳ 7 12 ವರ್ಷಗಳ ಅಧಿಕಾರಾವಧಿಯನ್ನು ಯಶಸ್ವಿಯಾಗಿ ಪೂರೈಸಲಿದೆ. ತನ್ನಿಮಿತ್ತ ಸರ್ಕಾರದ ವಿವಿಧ ಜನಪರ ಯೋಜನೆಗಳ ಜನಜಾಗೃತಿ ಕಾರ್ಯಕ್ರಮವನ್ನು ಬೆಳಗಾವಿ ಬಿಜೆಪಿ ಘಟಕ ಆಯೋಜಿಸಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ತಿಳಿಸಿದ್ದಾರೆ. ಮೀನುಗಳ ಸಂತಾನೋತ್ಪತ್ತಿ ಋತುವಿನ ಹಿನ್ನೆಲೆ ಇಂದಿನಿಂದ ಜುಲೈ 31 ಒಟ್ಟು 61 ದಿನಗಳವರೆಗೆ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಯಾಂತ್ರೀಕೃತ ಮೀನುಗಾರಿಕೆ ನಿಷೇಧಿಸಿ ಮೀನುಗಾರಿಕಾ ಇಲಾಖೆ ಸೂಚನೆ ಹೊರಡಿಸಿದೆ. ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಉತ್ತರ

ಕನ್ನಡ ಜಿಲ್ಲೆಯಲ್ಲಿ ನದಿ ಹಿನ್ನೀರು ಹಾಗೂ ಸಮುದ್ರ ಆಧಾರಿತ ಸಾಹಸ ಮತ್ತು ಮನೋರಂಜನಾ ಚಟುವಟಿಕೆಗಳನ್ನು ಇಂದಿನಿಂದ ಆಗಸ್ಟ್ 31ರವರೆಗೆ ಸಂಪೂರ್ಣ ನಿಷೇಧಿಸಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಆದೇಶಿಸಿದ್ದಾರೆ. ಖ್ಯಾತ ಗಾಯಕಿ ಸುಮನ್ ಕಲ್ಯಾಣ್ಪುರ್ ಅವರು ನಿನ್ನೆ ಮುಂಬೈನ ತಮ್ಮ ನಿವಾಸದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಹಿಂದಿ, ಮರಾಠಿ ಮತ್ತು ಇತರ ಹಲವಾರು ಭಾರತೀಯ ಭಾಷೆಗಳಲ್ಲಿ ಹಾಡುವ ಮೂಲಕ ಅವರು ಹೆಸರುವಾಸಿಯಾಗಿದ್ದರು. ಐಪಿಎಲ್ ಟಿ20 ಕ್ರಿಕೆಟ್ ಸರಣಿಯಾದ್ಯಂತ ಬಹುತೇಕ ಪಂದ್ಯಗಳಲ್ಲಿ ಸಿಕ್ಸರ್ಗಳ ಮೂಲಕ ಅದ್ಭುತ ಪ್ರದರ್ಶನ ತೋರಿದ ರಾಜಸ್ಥಾನ್ ರಾಯಲ್ಸ್ ತಂಡದ 15 ವರ್ಷದ ಪೋರ ವೈಭವ್ ಸೂರ್ಯವಂಶಿ ಐಪಿಎಲ್ 2026ರ ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: मुक्त भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
4: ಆತ್ಮೀಯ ಕೇಳುಗರೆ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಓಲ್ಡ್ ಈಸ್ ಗೋಲ್ಡ್, ಹಳೆಯ ಮಧುರ ಚಿತ್ರಗೀತೆಗಳನ್ನು ನೀವು ಕೇಳಿ ಆನಂದಿಸುವ ಸಮಯ ಇದು. ಪ್ರತಿದಿನ ಈ ಸಮಯದಲ್ಲಿ 10 ಗಂಟೆಯ ಸುದ್ದಿ ಮುಖ್ಯಾಂಶಗಳಾದ ಮೇಲೆ ಕೆಲವು ಪ್ರಕಟಣೆಗಳು ನಂತರ ನಿಮಗಾಗಿ ಮೂಡಿಬರಲಿದೆ. ಓಲ್ಡ್ ಈಸ್ ಗೋಲ್ಡ್, ಹಳೆಯ ಮಧುರ ಚಿತ್ರಗೀತೆಗಳು. ಇಂದು ಹಳೆಯ ಗೀತೆಗಳೇನೋ ಹೌದು, ಆದರೆ ಸ್ವಲ್ಪ ಅಪರೂಪದ ಗೀತೆಗಳು ಪ್ಲೇ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅಪರೂಪ ಹಾಗೂ ಜನಪ್ರಿಯವಾದಂತಹ ಕೆಲವು ಗೀತೆಗಳು ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ 9483091029 ಈ ಸಂಖ್ಯೆಗೆ.

0: ನನ್ನ ಸರಲ್ಲೇ ಕಮಾಲ್ ನಾನೇ ಕನ್ವರ್ಲಾಲ್ ನನ್ನ ಸರಲ್ಲೇ ಕಮಾಲ್ ನಾನೇ ಕನ್ವರ್ಲಾಲ್.
1: ಎಂಥ ಎನರ್ಜೆಟಿಕ್ ಸಾಂಗ್ ಅಂತ ಹೇಳಿ ನಾಗರತ್ನ ಅವರು ಹೇಳ್ತಾ ಇದ್ದಾರೆ, ಸೂಪರ್ ಹಿಟ್ಸ್ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಗೀತೆಗೇನೆ ಇಷ್ಟು ಅಭಿಪ್ರಾಯ ಇವ್ರದು. ನಿರ್ಮಲಾ ಅವರು ಮತ್ತು ಅಂತಾರಾಷ್ಟ್ರೀಯ ಮಕ್ಕಳ ದಿನಾಚರಣೆಯ ಕುರಿತಾಗಿ ಶ್ರೀನಿವಾಸರಾಜು ಚಿಕ್ಕಬಳ್ಳಾಪುರದಿಂದ, ಹಾಗೆ ಕಲಬುರಗಿ ಪದ್ಮನಾಭ ಶುಕ್ರ ಮೂಡಲಪಾಳ್ಯದಿಂದ ಇವರು ಮೂರು ಜನ, ಮತ್ತು ಉಮೇಶ್ ಸಿರಿಗೆರೆಯಿಂದ, ಚಿದಾನಂದ ಹೊಸದುರ್ಗದಿಂದ, ಸಂಧ್ಯಾ ಮೋಹನ್ ಕೆ ಆರ್ ಪುರದಿಂದ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಕ್ಕಳ ದಿನಾಚರಣೆ ಕುರಿತಾಗಿ ಮಾಹಿತಿ ಮತ್ತು ಹಾಡುಗಳು ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಗಳಿಗೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಆರಂಭವಾಗಿದೆ. 10:10:30 ಮುಂದಿನ ಗೀತೆ ವಾಣಿ ಜಯರಾಮ್ ಅವರು ಹಾಡ್ತಾ ಇದ್ದಾರೆ. ಇದು ಗುರುಭಕ್ತಿ ಚಿತ್ರದ್ದು. ರಾಜ್ಕುಮಾರ್ ಭಾರತಿ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಶ್ಯಾಮಸುಂದರ ಕುಲಕರ್ಣಿ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

ಓಲ್ಡ್ ಇಸ್ ಗೋಲ್ಡ್ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. 10:15:50 ಇನ್ನು ಮುಂದೆ ಕೇಳೋಣ ವಾಣಿ ಜಯರಾಮ್ ಅವರು ಹಾಡಿರುವ ಈ ಗೀತೆ. ಗುರು ಜಗದ್ಗುರು ಚಿತ್ರದ್ದು. ಗೀತೆಗೆ ಸಾಹಿತ್ಯವನ್ನು ಒದಗಿಸಿದ್ದಾರೆ ಗೀತಪ್ರಿಯ. ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್ ಅವರದು. ಎ ಟಿ ರಘು ಅವರ ನಿರ್ದೇಶನದ 1985 ತೆರೆಗೆ ಬಂದಂತಹ ಚಿತ್ರ ಗುರು ಜಗದ್ಗುರು. ಅಂಬರೀಷ್, ಸುದರ್ಶನ್, ಅಶ್ವಥ್, ಲೋಕೇಶ್, ದೀಪಾ ಮುಂತಾದವರು ಚಿತ್ರದ ತಾರಾಗಣದಲ್ಲಿದ್ದಾರೆ. Yeah.

10:25 ಈ ಸಮಯದಲ್ಲಿ ಈಗಷ್ಟೇ ನೀವು ಕೇಳಿದ್ದು ದಿಗ್ವಿಜಯ ಚಿತ್ರದ ಒಂದು ಗೀತೆ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ.

0: ಇದಂತೂ ಅಪರೂಪದ ಗೀತೆ ಅಂತ ಹೇಳಿ ಮೂರ್ತಿ ಮಂಗಮ್ಮ ಅವರು ಹೇಳ್ತಾ ಇದ್ದಾರೆ. ಬಿ ಸಿ ಡಬಲ್ ಎ ಚಿತ್ರದ್ದು ಈ ಗೀತೆ. ಬಿ ಎ ಅರಸುಕುಮಾರ್ ಮತ್ತು ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆಯನ್ನು ನೀವು ಕೇಳಿದ್ದು. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಹಾಡು ತುಂಬ ಚೆಂದ ಕೇಳೋದಕ್ಕೆ ಎಲ್ಲ ಹಾಡುಗಳು, ಅದರಲ್ಲೂ ಅಪರೂಪದ ಗೀತೆಗಳಿದ್ರೆ ಇನ್ನೂ ಖುಷಿಯಾಗುತ್ತೆ ಅಂತ ಶಿವಣ್ಣ ಬಲರಾಮ ಮೂರ್ತಿ ಮಂಗಮ್ಮ ಅವರು ಹೇಳ್ತಾ ಇದ್ದಾರೆ. ಮತ್ತು ಉಮೇಶ್ ಸಿರಿಗೆರೆಯಿಂದ, ಹಾಗೆ ನಿರ್ಮಲಾ ಗುರುಗುಂಟೆಪಾಳ್ಯದಿಂದ, ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ್ ಮತ್ತು ಮನೆಯವರು, ಕಲ್ಲತಮ್ಮನಹಳ್ಳಿಯ ಮಂಜುನಾಥ್ ಅವರು ಸಂದೇಶ ಕಳಿಸಿದ್ದಾರೆ. ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನಾಗರಾಜ್ ಅವರು ಹೇಳ್ತಾ ಇದ್ದಾರೆ, ಕೊಡೇಕಲ್ನಿಂದ ಕಲಾವತಿ ಚಿತ್ರದಲ್ಲಿ ಒಡನಾಡಿ ಬೇಕೆಂದು ಈ ಹಾಡು ತುಂಬ ಚೆನ್ನಾಗಿ ಹಾಡಿದ್ದಾರೆ. ನಿನ್ನೆ ಅಗಲಿದ ಖ್ಯಾತ ಗಾಯಕಿ ಸುಮನ್ ಕಲ್ಯಾಣ್ಪುರ್ ಅವರು, ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸೋದಕ್ಕಾಗಿ ಈ ಗೀತೆ ಪ್ರಸಾರ ಆದರೆ ಚೆನ್ನಾಗಿರುತ್ತೆ ಅಂತ ಈ ಒಂದು ಗೀತೆ 8:30 ಸಮಯದಲ್ಲಿ ಶುಭೋದಯ ಕರ್ನಾಟಕದಲ್ಲಿ ಇಂಗ್ಲಿಷ್ ವಾರ್ತೆಗಳ ನಂತರ ಪ್ರಸಾರ ಆಗಿದೆ. ನೀವು ಬಹುಶಃ ಟ್ಯೂನ್ ಮಾಡಿರಲಿಲ್ಲ ಅಂತ ಕಾಣಿಸುತ್ತೆ. ಆ ಗೀತೆ ಆಗಲೇ ಗೌರವಪೂರ್ಣ ನಮನಗಳೊಂದಿಗೆ ಸುಮನ್ ಕಲ್ಯಾಣ್ಪುರ್ ಅವರ ಗೀತೆಯನ್ನು, ಅವರು ಹಾಡಿದ ಗೀತೆಯನ್ನು ಪ್ರಸಾರ ಮಾಡಲಾಯಿತು. ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಅಂಜನಾ ಅವರು ಸಂದೇಶ ಕಳಿಸಿ ಅಪರೂಪದ ರೇರ್ ಸಾಂಗ್ಸ್ ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮಗೂ ಕೂಡ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ ವಾಹಿನಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ.
2: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
3: ಹಾಗೆ ಹೇಳು ಮತ್ತೆ.
2: ನಿರ್ಮಾ ಶುದ್ಧ ಉಪ್ಪು.
4: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ದ್ವೇಷ ವೇದನೆಗಳ ಪರಿಸರದಲ್ಲಿ ಬೆಳೆದ ಮಗು ಜಗಳಗಂಟನಾಗಬಹುದು. ಅಪಮಾನದ ನೆರಳಿನಲ್ಲಿ ಬೆಳೆದ ಮಗು ಅಪರಾಧಿ ಪ್ರಜ್ಞೆ ಅಥವಾ ಕೀಳರಿಮೆಯನ್ನು ಬೆಳೆಸಿಕೊಳ್ಳಬಹುದು. ಆದರೆ ನೆನಪಿಡಿ, ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಖನಿಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನು ಬೆಳೆಸುತ್ತದೆ.

0: ರಂಗನಾಯಕಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಲಲಿತಾ ರಮೋಲಾ ಮತ್ತು ಸಂಗಡಿಗರು ಹಾಡಿದ ಗೀತೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇತ್ತು, ದೊಡ್ಡರಂಗೇಗೌಡ ಅವರ ಸಾಹಿತ್ಯ ಈ ಗೀತೆಗಿತ್ತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ ವಾಹಿನಿ, ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ತುಂಬ ಚೆನ್ನಾಗಿರುತ್ತೆ. ಹಳೆಯ ಚಿತ್ರಗೀತೆಗಳನ್ನು ಕೇಳುವ ಅವಕಾಶ ನಮಗೆ ವಿವಿಧ ಭಾರತಿಯಲ್ಲಿ ಮತ್ತು ಆಕಾಶವಾಣಿ ವಾಹಿನಿಗಳಲ್ಲಿ ಮಾತ್ರ ಸಿಗೋದು ಅಂತ ಮಂಗಳೂರಿನ ಮಂಗಳೇಶ್ ಸ್ವಾಮಿ ಮತ್ತು ಮನೆಯವರು ಹೇಳ್ತಾ ಇದ್ದಾರೆ. ಇದೇ ಮಾತನ್ನು ಜೆ ಪಿ ನಗರದಿಂದ ನಿರ್ಮಲಾ ಇ ರಾವ್ ಅವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಮಹಾನ್ ಗಾಯಕಿ ನಮ್ಮೆಲ್ಲರನ್ನ ಆಗಲಿದ್ರು ಸುಮನ್ ಕಲ್ಯಾಣ್ಪುರ್ ಅವರನ್ನು ಕಳೆದುಕೊಂಡಿದ್ದೇವೆ. ಕನ್ನಡದಲ್ಲೂ ಎರಡು ಹಾಡು ಹಾಡಿದ್ದಾರೆ, ದಯವಿಟ್ಟು ಹಾಕಿ ಪ್ಲೀಸ್ ಅಂತ ಇದ್ದಾರೆ. ಈಗಾಗಲೇ ಒಂದು ಗೀತೆಯನ್ನು ಪ್ರಸಾರ ಮಾಡಿದ್ದೇವೆ. ಧನ್ಯವಾದಗಳು ಮಧುಸೂದನ್ ಅವರಿಗೆ. ರಂಗನಾಯಕಿ ಚಿತ್ರದ ಹಾಡು ಕೇಳಿ ಹಣ್ಣು ತಿಂದಷ್ಟೇ ಸಂತೋಷ ಆಗ್ಬಿಡ್ತಂತೆ. ಹಾ, ಚೆನ್ನಾಗಿದೆ ಜೋಕ್. ಅರಿಯದ ಗೀತೆಗಳು ಆಲಿಸಿ ಖುಷಿ ಆಯಿತು ಅಂತ ಅನುಷಾ ಅವರು ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಪ್ರಸಿದ್ಧ ಗಾಯಕಿ ಸುಮನ್ ಕಲ್ಯಾಣ್ಪುರ್ ಅವರನ್ನು ನೆನಪಿಸ್ಕೊಂಡು ನಮ್ಮ ದೀಪ್ತಿ ದಿನೇಶ್ ಖಟಾವ್ಕರ್ ಧಾರವಾಡದಿಂದ ಸಂದೇಶ ಕಳಿಸಿದ್ದಾರೆ. 8:30 ಸಮಯದಲ್ಲಿ ಆ ಮಹಾನ್ ಗಾಯಕಿನ ನೆನಪಿಸ್ಕೊಂಡು ಅವರ ನೆನಪಿನಲ್ಲಿ ಒಂದು ಗೀತೆಯನ್ನು ಆಗಲೇ ಪ್ರಸಾರ ಮಾಡಲಾಯಿತು. ಸೋಮಶೇಖರ್ ತಟ್ಟಿ ಹಂಸಸಾಗರದಿಂದ, ಮತ್ತು ಯಾರು ಇಚಲಕ ಕರಂಜಿಯಿಂದ ಗೋಕಾವಿ ಅಶೋಕ್ ಅವರು ಸಂದೇಶ ಕಳಿಸಿದ್ದಾರೆ. ಜಯಶ್ರೀ ಅಶೋಕ್ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಆರತಿ ಬನಶಂಕರಿಯಿಂದ, ಹಾಗೆಯೇ ಸುಮಿತ್ರಾ ಮೂರ್ತಿ ಮಲ್ಲೇಶ್ವರದಿಂದ, ವಿಜಯಕುಮಾರ್ ಆರಾಧ್ಯ, ರಕ್ಷಿತಾ ಆರಾಧ್ಯ ಹಳಿಯೂರು ಕಾಕನಕೊಟ್ಟೆ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಸರಿ ಇದೆಯಾ ನಿಮ್ಮ ಊರಿನ ಹೆಸರು? ಕಾಕನಕೊಟ್ಟೆ, ಓಕೆ. ಮತ್ತು ಇನ್ನೊಬ್ಬರು ಯಾರು, ಮಂಗಳ ಮೈಸೂರಿನಿಂದ ಸುಮನ್ ಕಲ್ಯಾಣ್ಪುರ್ ಅವರು ಹಾಡಿರುವ ಇನ್ನೊಂದು ಗೀತೆಯನ್ನು ನೆನಪಿಸ್ಕೊಂಡಿದ್ದಾರೆ. ಧನ್ಯವಾದಗಳು ನಿಮ್ಮ ಪ್ರೀತಿಯ ಸಂದೇಶಗಳಿಗೆ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ ವಾಹಿನಿ, ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇದು. ಮುಂದಿನ ಗೀತೆಯಾಗಿ ಮೂಡಿ ಬರ್ತಾ ಇದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ.
1: ಇದು ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ.

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಕೇಳಿಸ್ಕೊಂಡಂತ ನಮ್ಮ ಕೇಳುಗರು, ಕಲಿಗಾಲ ವಯ್ಯ ಕಲಿಗಾಲ ಬದುಕಿಗೆ ಕನ್ನಡಿ ಹಿಡಿದ ಹಾಡು ಅಂತ ಹೇಳ್ತಾ ಇದ್ದಾರೆ ನಾಗರತ್ನ ಅವರು. ಈ ಹಾಡಂತೂ ನನಗೆ ತುಂಬ ಇಷ್ಟ, ಕಲಿಗಾಲ ವಯ್ಯ ಕಲಿಗಾಲ. ಈ ಗೀತೆ ಎಷ್ಟು ಮೀನಿಂಗ್ಫುಲ್ ಲಿರಿಕ್ಸ್ ಇದೆ ಇದರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಎಂದಿಗೂ ಎಂದೆಂದಿಗೂ ಯೋಚನೆ ಮಾಡಬೇಕಾದಂತಹ ಹಾಡಿನ ಸಾಲುಗಳು ಅಂತ ವಾರಿಣಿ ವಿಜಯನಗರದಿಂದ ಹೇಳಿದ್ದಾರೆ. ಗಾನಸುಮ ಪಟ್ಟಸೋಮನಹಳ್ಳಿಯಿಂದ, ರಾಜು ಹಳೆಬೀಡ್ನಿಂದ, ಅರಸೀಕೆರೆಯ ಜ್ಯೋತಿ ಸಂಗಮ್ ಮತ್ತು ಮನೆಯವರು ಹೇಳ್ತಾ ಇದ್ದಾರೆ. ತುಂಬ ಇಷ್ಟವಾದ ನಮಗಿಷ್ಟವಾದ ಅನೇಕ ಗೀತೆಗಳು, ಅಪರೂಪದ ಗೀತೆಗಳು ಪ್ರಸಾರವಾಗಿದ್ದು ನಮಗೆ ಖುಷಿ ಕೊಡ್ತು. ತುಂಬ ಇಷ್ಟವಾಯಿತು ಕೂಡ ಗೀತೆಗಳನ್ನು ಕೇಳ್ತಾ ಕೇಳ್ತಾ, ತುಂಬ ಮನಸ್ಸಿಗೆ ಮುದ ನೀಡಿದಂತೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಕಲಿಗಾಲವಯ್ಯ ಇದು ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರಕ್ಕಾಗಿ ಆದಿತ್ಯ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ ಗೀತೆ. ನೀವು ಕೇಳಿದ್ದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ.

ಮೋಜು ಮಾಡದೆ ಎಲ್ಲ ಬದುಕು ಬೇಸರ, ಕೇಕೆ ಹಾಕಲು ಕಲ್ಲ ನವೀನ ಸಾರ, ರಂಗು ಕಾಣುತ್ತ ಕಣ್ಣು ಜಗವು ಸುಂದರ, ದಾರಿ ಸಾಗುತ್ತ ಹೊನ್ನು ಸಲೀಸು ಪೂರ, ಮೋಹದ ತೀರ ಹೀರುತ್ತ ಮೇರ ಚಿಂತೆಯ ದೂರ.

0: ಅವಳಿ ಜವಳಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಮತ್ತೊಂದು ಅಪರೂಪದ ಗೀತೆಯನ್ನು ಕೇಳಿದ್ರಿ. ದೊಡ್ಡರಂಗೇಗೌಡ ಅವರ ಸಾಹಿತ್ಯ ಈ ಗೀತೆಗಿತ್ತು, ಸತ್ಯಂ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂತು ಈ ಗೀತೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

ಗೀತೆಯು ದೊಡ್ಡರಂಗೇಗೌಡ ಅವರ ಸಾಹಿತ್ಯವಿರುವ ಗೀತೆಯಾಗಿದೆ. ರಮೇಶ್ ನಾಯ್ಡು ಸಂಗೀತ ಸಂಯೋಜನೆ ಮಾಡಿರುವ ಗೀತೆಗೆ ಎಸ್ ಜಾನಕಿ ದನಿಯಾಗಿದ್ದಾರೆ. ಹೆಣ್ಣಿನ ಸೇಡು ಚಿತ್ರದ ಗೀತೆ ಇದು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಯಲಿದೆ. ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026 ಫಲಿತಾಂಶ ಪ್ರಕಟವಾಗಿದ್ದು, ದೆಹಲಿಯ ಶುಭಂ ಕುಮಾರ್ ಮೊದಲ ರ್ಯಾಂಕ್ ಪಡೆದಿದ್ದಾರೆ. ಮಹಾರಾಷ್ಟದಲ್ಲಿ ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟವು ಮುಂಬರುವ ವಿಧಾನ ಪರಿಷತ್ ಚುನಾವಣೆಗೆ 17 ಸ್ಥಾನಗಳಿಗೆ ಸೀಟು ಹಂಚಿಕೆ ಸೂತ್ರವನ್ನು ಅಂತಿಮಗೊಳಿಸಿದೆ. ಒಪ್ಪಂದದ ಪ್ರಕಾರ ಬಿಜೆಪಿ 11 ಸ್ಥಾನಗಳು, ಶಿವಸೇನೆ 4 ಸ್ಥಾನಗಳು ಮತ್ತು ರಾಷ್ಟೀಯತಾವಾದಿ ಕಾಂಗ್ರೆಸ್ ಪಕ್ಷ ಎನ್ಸಿಪಿ 2 ಸ್ಥಾನಗಳಲ್ಲಿ ಸ್ಪರ್ಧಿಸಲಿವೆ. ಏಕೀಕೃತ ಪಾವತಿ ಇಂಟರ್ಫೇಸ್ ಯುಪಿಐ ವಹಿವಾಟು ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಶೇಕಡಾ 24% ಹೆಚ್ಚಾಗಿ 23.20 ಶತಕೋಟಿಗೆ ತಲುಪಿದೆ ಮತ್ತು ವಹಿವಾಟು ಮೌಲ್ಯ ಮೇ ತಿಂಗಳಲ್ಲಿ 30 ಲಕ್ಷ ಕೋಟಿ ರೂಪಾಯಿಗಳ ಸಮೀಪದಲ್ಲಿದೆ ಎಂದು ಭಾರತೀಯ ರಾಷ್ಟೀಯ ಪಾವತಿ ನಿಗಮ ತಿಳಿಸಿದೆ. ದೇಶಾದ್ಯಂತ 60 ಹೆಚ್ಚು ರೈಲು ನಿಲ್ದಾಣಗಳನ್ನು ಉನ್ನತೀಕರಿಸಲಾಗುತ್ತಿದ್ದು, ಚಿಕ್ಕಮಗಳೂರು ರೈಲ್ವೆ ನಿಲ್ದಾಣವನ್ನು 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸಲಾಗುತ್ತಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ 206 ಅಂಕಗಳ ಏರಿಕೆಯೊಂದಿಗೆ 74,982 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಾಂಕ ನಿಫ್ಟಿ ಕೂಡ 43 ಅಂಕ ಏರಿಕೆಯ ನಂತರ 23,605 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 9 ಪೈಸೆ ಇಳಿಕೆಯೊಂದಿಗೆ 94.94 ರೂಪಾಯಿಯಷ್ಟಿದೆ. ವಿಯೆಟ್ನಾಂನ ಡಾ ನಾಂಗ್ನಲ್ಲಿ ನಡೆದ 17 ವರ್ಷದೊಳಗಿನವರ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ

ಭಾರತದ ಮಹಿಳಾ ಕುಸ್ತಿಪಟುಗಳು ಪ್ರಬಲ ಪ್ರದರ್ಶನ ನೀಡುವ ಮೂಲಕ 2 ಚಿನ್ನ 3 ಬೆಳ್ಳಿ ಮತ್ತು 5 ಕಂಚು ಸೇರಿದಂತೆ ಒಟ್ಟು 10 ಪದಕಗಳನ್ನು ಗೆದ್ದಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:30 ಗಂಟೆಗೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬ್ಯಾಕ್ ಟು ಬ್ಯಾಕ್ ಹಿಟ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ತೀರ್ಥರೂಪ ತಂದೆಯವರಿಗೆ ಚಿತ್ರಕ್ಕಾಗಿ ರಜತ್ ಹೆಗ್ಡೆ, ಈಶಾ ಸುಚಿ ಮತ್ತು ಸಂಗಡಿಗರು ಹಾಡಿರುವ ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ, ಜೋ ಕೋಸ್ಟಾ ಅವರ ಸಂಗೀತವಿರುವ ಗೀತೆ ಕೇಳಿ

0: ಹಲೋ ಯಾರು? ರಜನಿಕಾಂತ. ಏನಪ್ಪ ಜನ ಇದೆಯಾ? ಓ ನಿಮಿಷ ಇರೋಮರಿ. ಹಲೋ
1: ನಮಸ್ಕಾರ, ನಾನು ಮುಖ್ಯಮಂತ್ರಿ ಚಂದ್ರು. ನನಗೆ ಬಹಳ ಸಂತೋಷ ಆಗುತ್ತೆ ಒಂದು ವಿಚಾರಕ್ಕೆ. ವಿವಿಧ ಭಾರತೀಯ ಎಲ್ಲ ಕಾರ್ಯಕ್ರಮಗಳನ್ನು ನಾನು ಕೇಳ್ತಾ ಇದ್ದೀನಿ, ನೀವು ಕೇಳಿ. ಕೇವಲ ಮನೋರಂಜನೆ ಅಲ್ಲ, ವಿಚಾರಪೂರ್ವಕವಾದ ವಿಚಾರಗಳಿರ್ತವೆ ಮತ್ತು ಪರಿವರ್ತನೆಗೆ ಅನುಕೂಲಗಳಾಗುತ್ತೆ. ಅದರಲ್ಲಿ ಭಾವನೆಗಳಿಗೆ ಮತ್ತು ಬದುಕಿಗೆ ಮತ್ತು ಪ್ರಗತಿಪರ ಚಿಂತನೆಯನ್ನು ಇಟ್ಟುಕೊಂಡು ಶುದ್ಧವಾದ ಅಚ್ಚ ಕನ್ನಡದಲ್ಲಿ ಕಾರ್ಯಕ್ರಮ ಕೊಡ್ತಾ ಇರತಕ್ಕಂಥ ವಿವಿಧ ಭಾರತೀಯ ಕೇಳಿ ಆನಂದಿಸಿ ದಯಮಾಡಿ ಎಲ್ಲರೂ ಕೇಳಬೇಕು, ಕೇಳೋರಿಗೂ ಪುಸ್ತಲಾಯಿಸಿ ಅಂತ ಹೇಳಿ ನಾನು ನಮಸ್ಕಾರ ಮಾಡ್ತೀನಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 11:08:25. ರಕ್ಕಸಪುರದೋಲ್ ಚಿತ್ರದ ಗೀತೆ ಈಗ ಪ್ರಸಾರ ಆಗ್ತಾ ಇದೆ. ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ, ಬಿಎಸ್ ಮಂಜುನಾಥ್ ಅವರು ಬರೆದಂತಹ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ.

0: ನಮಸ್ಕಾರ, ನಾನು ಎಸ್ ನಾರಾಯಣ್ ಮಾತಾಡ್ತಾ ಇದ್ದೀನಿ. ನನಗೆ ಬಿಡುವಾದಾಗಲೆಲ್ಲ ನಾನು ವಿವಿಧ ಭಾರತಿಯನ್ನ ಕೇಳ್ತಾ ಇರ್ತೀನಿ. ಬಾಲ್ಯದಿಂದಲೂ ನನಗೆ ವಿವಿಧ ಭಾರತಿ ಅಂದ್ರೆ ಒಂಥರ ಗೆಳತಿ ಇದ್ದ ಹಾಗೆ. ಬೇಜಾರಾದಾಗೆಲ್ಲ ಇದನ್ನ ಟ್ಯೂನ್ ಮಾಡ್ಕೋತೀನಿ. ವಿವಿಧ ಭಾರತಿ ಬರೀ ಮನರಂಜನೆಗೋಸ್ಕರ ಅಲ್ಲ, ಹಲವಾರು ಮಾಹಿತಿಗಳು ಕೂಡ ಕೊಡ್ತಾ ಇರುತ್ತೆ ನಿಮ್ಗೆ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆಯ ಬಗ್ಗೆ, ಕನ್ನಡ ನೆಲ ಜಲದ ಸೊಗಡಿನ ಬಗ್ಗೆ, ಇತಿಹಾಸದ ಬಗ್ಗೆ ಯಾವುದೇ ಮಾಹಿತಿಗಳು ಬೇಕಾದರೂ ಕೂಡ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಗಡಿಯ ಮೀರಿದರೆ ಗಡಿಯಾರ ವೇತಕ್ಕೆ ಅನ್ನುವಂತಹ ಸಾಲುಗಳು ದ ಡೆವಿಲ್ ಚಿತ್ರದ ಗೀತೆ. ಇದುವರೆಗೆ ನೀವು ಕೇಳಿದ್ದು ಪ್ರಮೋದ್ ಮರವಂತೆ ಅವರ ಬರವಣಿಗೆ, ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತದಲ್ಲಿ, ಅಬ್ಬಾಯ್ ಹರ್ಷಿಕಾ ದೇವನಾಥ್ ಅವರ ಧ್ವನಿಗಳಲ್ಲಿ.

ರಾಯಲ್ ಚಿತ್ರದ ಈ ಗೀತೆಯೊಂದಿಗೆ ಇವತ್ತಿನ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಸಂಜಿತ್ ಹೆಗ್ಡೆ ಮತ್ತು ಎಂಎಂ ಮಾನ್ಸಿ ಅವರ ಧ್ವನಿಯಲ್ಲಿ ಗೀತೆ ಮೂಡಿಬಂತು. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಸಮಯ 11:31:26. ಈ ಸಮಯ ಎಂದಿನಂತೆ ಕಲಾಭಾರತಿ ಕಾರ್ಯಕ್ರಮದ್ದು. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ನಮ್ಮ ಸ್ಯಾಂಡಲ್ವುಡ್ನ, ಅಂದರೆ ನಮ್ಮ ಚಂದನವನದ ತುಂಬ ಸ್ಫುರದ್ರೂಪಿ, ಹಾಗೇ ಎಲ್ಲರೂ ಇಷ್ಟಪಡುವಂತಹ, ತನ್ನ ಅಭಿನಯದಿಂದ ಎಲ್ಲರನ್ನ ಸೆಳೆಯುವಂತಹ ದಿವ್ಯಾ ಅವರ ಜನ್ಮದಿನ. ಅವರಿಗೆ ಹುಟ್ಟುಹಬ್ಬದ ಪ್ರೀತಿಯ ಶುಭಾಶಯಗಳನ್ನು ತಿಳಿಸ್ತಾ ವಿವಿಧ ಭಾರತೀಯ ಎಲ್ಲ ಕೇಳುಗರ ಪರವಾಗಿ, ಹಾಗೆಯೇ ಆಡಳಿತ ವರ್ಗದ ಪರವಾಗಿ, ವೈಯಕ್ತಿಕವಾಗಿ ಅವರ ಅಭಿಮಾನಿಗಳ ಪರವಾಗಿ ದಿವ್ಯಾ ಅವರಿಗೆ ಹುಟ್ಟುಹಬ್ಬದ ಪ್ರೀತಿಯ ಶುಭಾಶಯಗಳು. ಹಾಗಾದರೆ ದಿವ್ಯಾ ಅಂದರೆ ಯಾರು ಅಂತ ಸ್ವಲ್ಪ ಗೊಂದಲ ಆಗಿರಬಹುದು.

ಆದರೆ ಶಿಲ್ಪ ಅಂತ ಹೇಳಿದ್ರೆ ಖಂಡಿತ ನಿಮ್ಗೆಲ್ರಿಗೂ ಗೊತ್ತಾಗತ್ತೆ, ಅದರಲ್ಲೂ ಜನುಮದ ಜೋಡಿಯ ಶಿಲ್ಪ ಅಂತ ಹೇಳಿದ್ರೆ ನಿಜವಾಗ್ಲೂ ಇನ್ನಷ್ಟು ಮತ್ತಷ್ಟು ಖುಷಿಯಾಗತ್ತೆ. ನಮ್ಮ ಮನೆ ಮಗಳೇನೋ, ನನ್ನ ಸಹೋದರಿಯೇನೋ, ನನ್ನ ಅಕ್ಕಪಕ್ಕದ ಮನೆಯವರೇನೋ ಹಾಗೆ ಅಭಿನಯವನ್ನು ಮಾಡ್ತಾರೆ. ಸರಳವಾಗಿ ತುಂಬ ನೈಜ ಅಭಿನಯಕ್ಕೆ ಹೆಸರಾದವರು ಶಿಲ್ಪಾ ಅವರು. ಅವರ ಜನ್ಮದಿನ ಇಂದು.

ದಿವ್ಯಾ ಶಾಜಿ ಅಲಿಯಸ್ ಶಿಲ್ಪಾ ಅವರು ಮೂಲತಃ ತಿರುವನಂತಪುರಂ, ಕೇರಳದವರು. ಪ್ರಾರಂಭದ ದಿನಗಳಲ್ಲಿ ಅವರ ಒಂದೆರಡು ಚಿತ್ರಗಳು ಅವರಿಗೆ ಅಷ್ಟು ದೊಡ್ಡ ಯಶಸ್ಸನ್ನು ತಂದುಕೊಡದಿದ್ದರು. ನಂತರದ ಚಿತ್ರಗಳು ಅಂದರೆ 1993 ಬಿಡುಗಡೆಯಾದಂತಹ ಚಿತ್ರಗಳಲ್ಲಿ ಅವರು ಮೋಹನ್ಲಾಲ್, ಮಮ್ಮೂಟಿಯಂತಹ ದೊಡ್ಡ ನಟರ ಜೊತೆ ಅಭಿನಯ ಮಾಡ್ತಾರೆ. ಬಹಳ ದೊಡ್ಡ ಮಟ್ಟಕ್ಕೆ ಅವರಿಗೆ ಯಶಸ್ಸನ್ನು ತಂದುಕೊಡುತ್ತೆ. ಆನಂತರ ಹಿಂತಿರುಗಿ ನೋಡಿದ್ದೇ ಇಲ್ಲ. ಕನ್ನಡದ ಜನುಮದ ಜೋಡಿ ಚಿತ್ರದ ಅವರ ಪಾತ್ರ ಅಭಿನಯಕ್ಕೆ ಕರ್ನಾಟಕ ರಾಜ್ಯ ಅತ್ಯುತ್ತಮ ನಟಿ ಪ್ರಶಸ್ತಿ, ಹಾಗೆಯೇ ಹಲವಾರು ಖಾಸಗಿ ವಾಹಿನಿ ಮತ್ತು ಸಂಘ ಸಂಸ್ಥೆಗಳಿಂದ ಅವರಿಗೆ ಪ್ರಶಸ್ತಿ ಮತ್ತು ಪುರಸ್ಕಾರಗಳು ಅವರನ್ನು ಅರಸಿ ಬಂತು. ಜೊತೆಗೆ ಅನೇಕ ಪಾತ್ರಗಳು ಇವರಿಗಾಗಿಯೇ ಸೃಷ್ಟಿಯಾಯಿತು. ಇವರ ನಟನೆ ಮತ್ತು ಅದರ ಕೌಶಲ್ಯವನ್ನು ಅರ್ಥಕೊಂಡಂತಹ ನಿರ್ದೇಶಕರು ಶಿಲ್ಪಾ ಅವ್ರ ಕೈಲಿ ಹೇಗೆಲ್ಲ ನಟನೆಯನ್ನು ತೆಗೆದು ಹೊರತಾಗಬಹುದು ಅಂತ ಯೋಚನೆ ಮಾಡ್ತಾ ಅನೇಕ ಪಾತ್ರಗಳನ್ನು ಇವರ ಮೂಲಕ ಅಭಿನಯದ ಮುಖಾಂತರ ನಮ್ಮೆಲ್ಲರಿಗೂ ತೋರಿಸಿದ್ದಾರೆ. ಇನ್ನು ಅವರ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನ ಎರಡರಲ್ಲೂ ತುಂಬ ಒಳ್ಳೆಯ ಹೆಸರನ್ನು ತಗೊಳ್ತಾ ಖುಷಿಯಿಂದ ಇದ್ದಾರೆ ಶಿಲ್ಪಾ ಅವರು. ಈ ದಿನ ಅವರ ಜನುಮ ದಿನ. ಇನ್ನು 1/6/1975 ಅವರು ಹುಟ್ಟಿದ್ದು. ನಟಿ ನಿರ್ಮಾಪಕಿಯವರು ಎಂ ರಂಜನ್ ಅವರು ಅವರ ಪತಿದೇವರು, ಹಾಗೆಯೇ ಅವಂತಿಕಾ ಅವರ ಮುದ್ದಾದ ಮಗಳು. ಇನ್ನು ಬಾಲ್ಯದಿಂದಲೂ ಅವರಿಗೆ ನಟನೆಯ ಮೇಲೆ ಸಿಕ್ಕಾಪಟ್ಟೆ ಆಸಕ್ತಿ ಇತ್ತು, ಇಷ್ಟ ಇತ್ತು. ಇಷ್ಟದ ಕೆಲಸ ಮಾಡಿದರೆ ಯಾವುದೇ ಕಾರಣಕ್ಕೂ ಯಾರಿಗೂ ಬೇಜಾರಾಗಲ್ಲ. ಕಷ್ಟಪಟ್ಟು ಕೆಲಸ ಮಾಡ್ತಿದ್ರೆ ಯಾವುದೇ ರೀತಿ ಮುಂದುವರಿಯಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲಿರ್ತೀವೋ ಅಲ್ಲೇ ಇರ್ತೀವಿ. ಹಾಗಾಗಿ ಇಷ್ಟಪಟ್ಟು ಮಾಡುವ ಕೆಲಸ ಅವರಿಗೆ ಸಿಕ್ಕಿದ್ದು ಇನ್ನಷ್ಟು ಮತ್ತಷ್ಟು ಖುಷಿಯಾಯಿತು. ಅಲ್ಲಿಂದ ಅವರು ಕನ್ನಡದಲ್ಲೂ ಸಹ ಬಹುತೇಕ ಆ ಕಾಲದ 1995-2000 ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆ ಅಭಿನಯವನ್ನು ಮಾಡಿ ತಮ್ಮ ಕೌಶಲ್ಯವನ್ನು ಮೆರೆದಿದ್ದಾರೆ. ಇನ್ನು ಅವರು ಅಭಿನಯ ಮಾಡಿರುವಂತಹ ಚಿತ್ರಗಳು ಸಂಖ್ಯೆಯಲ್ಲಿ ಕಡಿಮೆ ಅಂತ ಹೇಳಲಿಕ್ಕೆ ಬರಲ್ಲ. ಆದರೂ ಸಹ ಅವರ ಪಾತ್ರ ಪೋಷಣೆ ನಿಜವಾಗ್ಲೂ ನಮ್ಮ ಪಕ್ಕದ ಮನೆಯವರೇನೋ, ನಮ್ಮ ಜೊತೆನೇ ಇವರು ಇರಬಹುದಲ್ವಾ, ಅಥವಾ ನಮ್ಮ ಮನೆ ಹತ್ರ ಇವರು ಇದ್ದಾರಾ ಅಂತ ನಮಗೆ ಅಂದ್ಕೊಳ್ಳೋ ರೀತಿಯ ಅವರ ಅಭಿನಯ ಇರ್ತಿತ್ತು. ಜನುಮದ ಜೋಡಿ, ಕಲ್ಯಾಣಿ, ಮುದ್ದಿನ, ಕಣ್ಮಣಿ, ಲಕ್ಷ್ಮಿ, ಮಹಾಲಕ್ಷ್ಮಿ ಚಿತ್ರದ ಅವರ ಪಾತ್ರ ನೀವೊಮ್ಮೆ ವೀಕ್ಷಣೆ ಮಾಡಬೇಕು. ವಿಮೋಚನೆ, ಮುಂಗಾರಿನ ಮಿಂಚು, ಹಾಗೆಯೇ ಚಿಕ್ಕ, ಸುವಿ, ಸುವಲಾಲಿ ಮತ್ತು ಬಿಸಿ ರಕ್ತ, ಭೂಮಿ ತಾಯಿಯ ಚೊಚ್ಚಲ ಮಗ, ಮೇಘ ಬಂತು ಮೇಘ, ಪ್ರೇಮಾಚಾರಿ, ಅರುಣೋದಯ ಚಿತ್ರದ ಅವರ ಪಾತ್ರವನ್ನು ಒಮ್ಮೆ ನೋಡಿ. ಹಾಗೆಯೇ ನಾನೇನೂ ಮಾಡಲಿಲ್ಲ, ಇದು ಎಂಥ ಪ್ರೇಮವಯ್ಯ, ಈ ಚಿತ್ರದಲ್ಲೂ ಸಹ ಅವರ ಪಾತ್ರ ಪೋಷಣೆ ತುಂಬ ಚೆನ್ನಾಗಿದೆ. ರಮೇಶ್ ಅರವಿಂದ್ ಅವರ ಮುಖ್ಯ ಭೂಮಿಕೆಯಲ್ಲಿ ಚಿತ್ರ ಮೂಡಿಬಂದಿದೆ. ಆನಂತರ 2000 ಅವರು ಖಡ್ಗ ಚಿತ್ರದಲ್ಲಿ ಅಭಿನಯ ಮಾಡ್ತಾರೆ. ಧರ್ಮ ದೇವತೆ 2002 ಬಿಡುಗಡೆ ಆಗುತ್ತೆ. 2004 ಪಾಂಡವ ಚಿತ್ರದಲ್ಲಿ ಅವರ ಅಭಿನಯವನ್ನು ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇನ್ನು ಇವರ ಬಗ್ಗೆ ಇನ್ನಷ್ಟು ಮತ್ತಷ್ಟು ಮಾತನಾಡೋಣ ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ. ನಿಮಗೆ ಶಿಲ್ಪಾ ಅವರ ಅಭಿನಯದ ಯಾವ ಚಿತ್ರ, ಯಾವ ಪಾತ್ರ ಇಷ್ಟ ಆಗುತ್ತೆ ಸಂದೇಶದ ಮುಖಾಂತರ ನಮಗೆ ತಿಳಿಸಿ. ನಮ್ಮ ನಂಬರ್ 9489109209 9483019109 ಈ ಸಂಖ್ಯೆಗೆ ನಿಮ್ಮ ಸಂದೇಶ.

ಕೇಳಿದ್ರೆ ಕಲಾಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. 11:46:52 ಅನೇಕರು ಸಂದೇಶಗಳನ್ನು ಕಳಿಸಿ ಅವರ ಅಭಿನಯದ, ಅವರ ಇಷ್ಟದ, ಅಂದರೆ ಯಾರೆಲ್ಲ ಕೇಳ್ತಾ ಇದ್ದಾರೆ ಕೇಳುಗರ ಇಷ್ಟದ ಚಿತ್ರಗಳ ಹೆಸರನ್ನು ಸಹ ಬರೆದು ಕಳಿಸಿದ್ದಾರೆ. ಕಾರ್ಯಕ್ರಮದ ಕೊನೆಯಲ್ಲಿ ಯಾರೆಲ್ಲ ಏನು ಹೇಳ್ತಾ ಇದ್ದಾರೆ, ಯಾವ ಚಿತ್ರ ಅವರಿಗೆ ಇಷ್ಟ ಅಂತ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ನೋಡೋಣ. ಇನ್ನು ಸಾಕಷ್ಟು ಸಮಯ ಇದೆ. ಶಿಲ್ಪ

ಹೆಸರುಗಳಲ್ಲೂ ಒಂದು ರೀತಿ ನಮ್ಮ ಮನೆ ಪಕ್ಕದವರೇನೋ, ನಮ್ಮ ಅತ್ತೆಯೇನೋ ಇವರು ಅನ್ಸೋ ಹಾಗೆ ಮಾಡ್ತಾರೆ. ಜೊತೆಗೆ ತಮಿಳು ಮತ್ತು ತೆಲುಗು ಚಿತ್ರಗಳಲ್ಲೂ ಅವರು ಅಭಿನಯವನ್ನು ಮಾಡಿದ್ದಾರೆ. ಆನಂತರ ಕಿರುತೆರೆಯಲ್ಲೂ ಸಹ ಅನೇಕ ಸರಣಿ ಕಾರ್ಯಕ್ರಮಗಳಲ್ಲಿ ಅವರು ಅಭಿನಯವನ್ನು ಮಾಡಿದ್ದಾರೆ, ಧಾರಾವಾಹಿಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಹಾಗೆಯೇ ಹಲವಾರು ಕಾರ್ಯಕ್ರಮಗಳಿಗೆ ತೀರ್ಪುಗಾರರಾಗಿ ಸಹ, ರಿಯಾಲಿಟಿ ಶೋಗಳಿಗೆ ಸಹ ಸ್ಪರ್ಧಿಯಾಗಿ ಕೆಲಸವನ್ನು ಮಾಡಿದ್ದಾರೆ ನಟಿ ಶಿಲ್ಪಾ ಅವರು. ಈ ಹಿಂದೆ ತಿಳಿಸಿದ ಹಾಗೆ ಅನೇಕ ಖಾಸಗಿ ವಾಹಿನಿ ಮತ್ತು ಸಂಘ ಸಂಸ್ಥೆಗಳಿಂದ ಅವರ ಅಭಿನಯಕ್ಕೆ ಹಲವಾರು ಪ್ರಶಸ್ತಿ ಮತ್ತು ಪುರಸ್ಕಾರಗಳು ಅವರನ್ನು ಹುಡುಕೊಂಡು ಬಂದಿದೆ. ಇನ್ನು ಇತ್ತೀಚೆಗೆ ಸ್ವಲ್ಪ ಹಿರಿತೆರೆಗೆ, ಬೆಳ್ಳಿತೆರೆಗೆ ಬ್ರೇಕನ್ನು ಕೊಟ್ಟು ತಮ್ಮ ನಟನಾ ಜೀವನವನ್ನು ತಮ್ಮ ಭಾಷೆಯಲ್ಲಿ ಸೀಮಿತಗೊಳಿಸಿ ಹೆಚ್ಚಾಗಿ ಬೇರೆ ಭಾಷೆಯಲ್ಲಿ ಚಿತ್ರಗಳಲ್ಲಿ ಅವರ ಅಭಿನಯವನ್ನು ನಮಗೆ ನೋಡಲಿಕ್ಕೆ ಸಿಗ್ತಾ ಇಲ್ಲ ಅನ್ನೋ ವಿಷಯ ತುಂಬ ಬೇಜಾರಾಗುತ್ತೆ. ಆದರೂ ಮತ್ತೆ ವಾಪಸ್ ಬರಬಹುದು, ಮತ್ತೆ ಇನ್ನಷ್ಟು ಮತ್ತಷ್ಟು ಕನ್ನಡ ಚಿತ್ರಗಳಲ್ಲಿ ಹಾಗೆಯೇ ಎಲ್ಲ ಭಾಷೆಯ ಚಿತ್ರಗಳಲ್ಲಿ ಅವರು ಅಭಿನಯ ಮಾಡಲಿ ಅಂತ ಆಶಿಸ್ತಾ ಮತ್ತೊಂದು ಗೀತೆ.

ವಿ ಮನೋಹರ್ ಅವರ ಸಂಗೀತ ಇದ್ದಂತಹ, ಶಿಲ್ಪಾ ಅವರ ಅಭಿನಯವಿದ್ದಂತಹ ಗೀತೆ ಇದುವರೆಗೆ ನೀವು ಕೇಳಿದ್ದು ರಾಜೇಶ್ ಕೃಷ್ಣನ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಭೂಮಿ ತಾಯಿಯ ಚೊಚ್ಚಲ ಮಗ ಚಿತ್ರದ ಗೀತೆಯಾಗಿತ್ತು. ಇನ್ನು ಶಿಲ್ಪಾ ಅವರು ಅಭಿನಯವನ್ನು ಮಾಡಿ, ಅಂದರೆ ನಮ್ಮ ಕನ್ನಡ ಚಿತ್ರದಲ್ಲಿ ಅಭಿನಯವನ್ನು ಮಾಡಿ ಸಾಕಷ್ಟು ವರ್ಷಗಳೇ ಸಂದಿದ್ರು ಸಹ, ಇವತ್ತಿಗೂ ಶಿಲ್ಪಾ ಅವರ ಅಭಿನಯ ಹಾಗೆಯೇ ಅವರ ಒಂದು ಪಾತ್ರ ಪೋಷಣೆ ನಮ್ಮನ್ನು ನಿಜವಾಗ್ಲೂ ಸೆರೆ ಹಿಡಿದಿದೆ ಅಂತ ಹೇಳ್ಬೋದು. ಯಾಕೆಂದರೆ ಅವರು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಂತಹ ಪಾತ್ರಗಳು ಹಾಗಿರ್ತಾ ಇತ್ತು. ಅನೇಕ ಕಾದಂಬರಿ ಆಧಾರಿತ ಚಿತ್ರಗಳಲ್ಲೂ ಅವರು ಅಭಿನಯವನ್ನು ಮಾಡಿದ್ರು. ಜೊತೆಗೆ ಅವರು ಸೆಲೆಕ್ಟ್ ಮಾಡುವಾಗನೇ ತನ್ನ ಪಾತ್ರ ಪೋಷಣೆಯಿಂದ ಇಂಪ್ಯಾಕ್ಟ್ ಏನಾಗುತ್ತೆ, ಹಾಗೆಯೇ ಹೇಗೆ ಅದು ಸಮಾಜದ ಮೇಲೆ ಮತ್ತು ನೋಡುವವರ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ ಯೋಚನೆ ಮಾಡ್ತಾರೆ ಅಂತ ಭಾವಿಸ್ತೀನಿ. ಯಾಕೆಂದರೆ ಅವರು ನಿರ್ವಹಿಸಿರುವಂತಹ ಪಾತ್ರಗಳು ಹಾಗೆಯೇ ಚಿತ್ರಗಳಲ್ಲಿ ಅವರ ಅಭಿನಯವನ್ನು ನೋಡಿದ್ರೆ ನಮಗೆಲ್ಲರಿಗೂ ಅರ್ಥ ಆಗುತ್ತೆ ಎಂತಹ ಮನೆಮಗಳ ಪಾತ್ರದಲ್ಲಿ ಚಿತ್ರವರು ಶಿಲ್ಪಾ ಅವರು ಅಭಿನಯವನ್ನು ಮಾಡ್ತಾರೆ. ಯಾವುದೇ ಪಾತ್ರ ಕೊಟ್ಟರೂ ಸೈ ಅನ್ನಿಸುವಂತಹ ಮಟ್ಟಕ್ಕೆ, ಜೊತೆಗೆ ಮತ್ತೆ ಮತ್ತೆ ನೋಡಬೇಕು ಅವರ ಅಭಿನಯವನ್ನು ಅಂತ ಅನಿಸುತ್ತೆ ನಮಗೆ. ಇನ್ನು ಅನೇಕರ ಸಂದೇಶಗಳು. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬಿ ತಾಲೂಕಿಲಿಂದ ಹೇಳ್ತಾ ಇದ್ದಾರೆ, ಕಲಾಭಾರತೀಯ ಕಾರ್ಯಕ್ರಮದಲ್ಲಿ ಶಿಲ್ಪಾ ಅವರ ವಿವರಗಳು ಮತ್ತು ನಟಿಸಿದ ಚಿತ್ರಗಳು, ಪಾತ್ರಗಳು, ಜನ್ಮ ಜೋಡಿ ನಿಜವಾಗ್ಲೂ ಅವಿಸ್ಮರಣೀಯ ನೆನಪುಗಳು, ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ನನಗೆ ಅವರ ಅಭಿನಯದ ಮುದ್ದಿನ ಕಣ್ಮಣಿ ಮತ್ತು ಜನ್ಮದ ಜೋಡಿ ಪಾತ್ರ ಇಷ್ಟ ಆಗುತ್ತೆ ಅಂತ ಲೀಲಾ ಅವರು ಬೇಗೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂಗಾರಿನ ಮಿಂಚು ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಸುರೇಂದ್ರ ಅವರು ಕುಂದಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಶಿಲ್ಪಾ ಅವರ ಬಗ್ಗೆ ಉತ್ತಮ ಮಾಹಿತಿ ನಿರೂಪಣೆ ನನಗೆ ಇಷ್ಟ ಆಗತ್ತೆ ಅಂತೇಳಿ, ಅವರ ಅಭಿನಯದ ಜನ್ಮ ಜೋಡಿ ಲಕ್ಷ್ಮಿ ಮಹಾಲಕ್ಷ್ಮಿ ಪಾತ್ರಗಳು ನನಗೆ ಇಷ್ಟ ಆಗುತ್ತೆ ಅಂತ ಸುರೇಶ್ ಭಟ್ ಅವರು ಗೌರಿಬಿದ್ನೂರು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಶಿಲ್ಪಾ ಅವರ ಅಭಿನಯದ ಜನ್ಮದ ಜೋಡಿ ಲಕ್ಷ್ಮೀ ಮಹಾಲಕ್ಷ್ಮಿ ನಂಗೆ ತುಂಬ ಇಷ್ಟ ಆಗುತ್ತೆ ಅಂತ ನಂಜನಗೂಡು ಇಲ್ಲಿಂದ ಜೀವನ ಜ್ಯೋತಿ ಇವರು ಸಹ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಜನ್ಮದ ಜೋಡಿ ತುಂಬ ಇಷ್ಟ ಅಂತ ನಂಬರ್ ಎಂಡಿಂಗ್ ವಿತ್ 0499 ಇವರ ಸಂದೇಶ ಹರಿದು ಬಂದಿದೆ. ಜನ್ಮದ ಜೋಡಿ ತುಂಬ ಇಷ್ಟ ಆಗತ್ತೆ ಅಂತ ಹೇಳಿ ಶ್ರವಣ್, ಶ್ರೇಯಸ್, ಶಶಿಕಲಾ, ಶಿವಾನಂದ ಇವರೆಲ್ಲ ಬೆಳಗಾವಿ ಜಿಲ್ಲೆ ಇಲ್ಲಿಂದ ಕಳಿಸಿದ್ದಾರೆ. ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ, ಇವತ್ತಿನ ಕಾರ್ಯಕ್ರಮ ಸೂಪರ್, ನನಗಿಷ್ಟ ಆಯಿತು, ಜನ್ಮದ ಜೋಡಿ ಚಿತ್ರದ ಪಾತ್ರ ಇಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಈಗಷ್ಟೇ ನಮಗೆ ಗೆಳೆಯರು ಮೆಸೇಜ್ ಮಾಡ್ತಾ ಹೇಳ್ತಾ ಇದ್ದಾರೆ. ಸೋಮಶೇಖರ್ ತಟ್ಟಿ ಹಂಪಸಾಗರ ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ. ಅವರ ಹೆಸರನ್ನು ಮಾತ್ರ ಬರೆದು ಕಳಿಸಿದರೆ ದಯವಿಟ್ಟು ವಿಷಯದ ಪರವಾಗಿ ನಿಮ್ಮ ಸಂದೇಶ ಕಳಿಸಿ, ನಿಮ್ಮ ಹೆಸರು ಮಾತ್ರ ಹೇಳೋದ್ರ ಜೊತೆಗೆ ನಿಮಗೆ ಏನನ್ಸುತ್ತೆ ಆಗ ಇನ್ನಷ್ಟು ಖುಷಿಯಾಗತ್ತೆ ಅಂತ ಹೇಳ್ತಾ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ಹಾಡುಗಳು, ಶಿಲ್ಪಾ ಅವರ ಬಗ್ಗೆ ಮಾಹಿತಿ ಇಷ್ಟ ಆಯಿತು ಅಂತ ಹೇಳಿ ಅರುಣಾ ಮೈತ್ರಿ ಜೆ ಸಿ ನಗರ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಉಮೇಶ್ ಅವರು ಸಿರಿಗೆರೆಯಿಂದ ನಮಗೆ ಎಂದಿನಂತೆ ತಮ್ಮ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆಯೇ ಶಿಲ್ಪಾ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ, ಲಕ್ಷ್ಮೀ ಮಹಾಲಕ್ಷ್ಮಿ ಶಶಿಕುಮಾರ್ ಅವರ ಜೊತೆ ಅವರ ಅಭಿನಯ ಸಿಡುಕಿನ ಪಾತ್ರ ನನಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೆಸೇಜ್ ಮಾಡಿರೋ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ, ಶಿಲ್ಪಾ ಅವರು ಇನ್ನಷ್ಟು ಮತ್ತಷ್ಟು ಚಿತ್ರಗಳ ಮುಖಾಂತರ, ಪಾತ್ರಗಳ ಮುಖಾಂತರ ನಮ್ಮ ಹತ್ತಿರ, ಅಂದರೆ ನಟನೆಯ ಮುಖಾಂತರ ತೆರೆಯ ಮೇಲೆ ಬಂದು ನಮಗೆ ರಂಜಿಸಲಿ ಅಂತ ಹೇಳ್ತಾ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ನಿಜವಾಗ್ಲೂ ಯಾರೆಲ್ಲ ಅವರ ಪಾತ್ರ ಪೋಷಣೆಯನ್ನು, ಚಿತ್ರಗಳನ್ನು, ಅವರ ಅಭಿನಯದ ಪಾತ್ರಗಳನ್ನು ನೋಡಿಲ್ವೋ, ಒಮ್ಮೆ ಚಿತ್ರಗಳು ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಹಾಗಾಗಿ ಒಮ್ಮೆ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು vividkannada@gmail.com ಈ ಒಂದು ಇಮೇಲ್ ಐಡಿಗೆ ನಿಮ್ಮ ಸಲಹೆ, ಸೂಚನೆ, ಮೆಚ್ಚುಗೆ, ಅಭಿಪ್ರಾಯ ಎಲ್ಲವನ್ನು ಹಂಚಿಕೋಬಹುದು ಅಂತ ಹೇಳ್ತಾ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೊಮ್ಮೆ ಶಿಲ್ಪಾ ಅವರಿಗೆ ಹುಟ್ಟುಹಬ್ಬದ ಪ್ರೀತಿಯ ಶುಭಾಶಯಗಳು. ಅವರೆಲ್ಲ ಆಸೆ, ಆಲೋಚನೆ, ಇಷ್ಟಪಟ್ಟು ಮಾಡುವ ಕೆಲಸಗಳು, ಹಾಗೆಯೇ ಮುಂಬರುವ ದಿನಗಳಲ್ಲಿ ಅವರ ಎಲ್ಲ ಆಲೋಚನೆಗಳು ಎಲ್ಲದಕ್ಕೂ ಅವರಿಗೆ ಒಳ್ಳೆಯದಾಗಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ತಾ ವಿವಿಧ ಭಾರತಿ ಕಾರ್ಯಕ್ರಮದಲ್ಲಿ ಇವತ್ತು ಕಲಾಭಾರತಿ ನೀವು ಕೇಳಿದ್ರಿ.

ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ತಾಯಿ ತಂದೆ ಇಬ್ರು ಕಣ್ಣಿಗೆ ಕಾಣುವಂತಹ ದೇವರು. ಅವರಿಗೆ ನೋವಾಗದಂತೆ ಕಷ್ಟವಾಗದಂತೆ ನೋಡ್ಕೊಳ್ಳೋಣ, ಸದಾ ಅವರನ್ನ ಇಷ್ಟಪಟ್ಟು ಪ್ರೀತಿಯಿಂದ ಕಾಪಾಡೋಣ ಅಂತ ಹೇಳ್ತಾ ಸಮಯ 12 ಗಂಟೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಭಾರತೀಯ ಜವಳಿ ಕ್ಷೇತ್ರದ ಸ್ಪರ್ಧಾತ್ಮಕತೆ ಬಲಪಡಿಸಲು ಕೇಂದ್ರ ಸರ್ಕಾರ ಹತ್ತಿ ಆಮದು ಮೇಲಿನ ಅಬಕಾರಿ ಸುಂಕಕ್ಕೆ ತಾತ್ಕಾಲಿಕ ವಿನಾಯಿತಿ ಪ್ರಕಟಿಸಿದೆ. ಈ ವಿನಾಯಿತಿ ಅಕ್ಟೋಬರ್ 31ರವರೆಗೆ ಜಾರಿಯಲ್ಲಿರಲಿದೆ. ಹತ್ತಿ ಬೆಳೆಗಾರರು ಹಾಗೂ ಹತ್ತಿ ಉತ್ಪನ್ನಗಳ ಮೌಲ್ಯ ಸರಪಳಿಯ ಸಂಪೂರ್ಣ ಕ್ಷೇತ್ರದ ಹಿತಾಸಕ್ತಿಯನ್ನು ಗಮನಿಸಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಜವಳಿ ಸಚಿವಾಲಯದ ಅಧಿಸೂಚನೆ ತಿಳಿಸಿದೆ. ಆಮದು ಸುಂಕದ ತಾತ್ಕಾಲಿಕ ವಿನಾಯಿತಿಯಿಂದ ಜವಳಿ ಉದ್ದಿಮೆಗಳಿಗೆ ಸೂಕ್ತ ಹತ್ತಿ ಲಭ್ಯತೆ ಹಾಗೂ ಅತಿ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳಿಗೆ ಲಾಭವಾಗಲಿದೆ ಎಂದು ಸಚಿವಾಲಯ ಹೇಳಿದೆ. ಬೆಂಗಳೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಶಿಫಾರಸಿನಂತೆ ಸಾರಜನಕದ ಪ್ರಮಾಣ 1 ಎಕರೆಗೆ 20 ಕಿಲೋ ಹಾಗೂ 45 ಕಿಲೋ ಯೂರಿಯಾ ನೀಡಬೇಕು. ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡಬೇಕು ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಕಲಾವತಿ ರೈತರಲ್ಲಿ ಮನವಿ ಮಾಡಿದ್ದಾರೆ. ಕರ್ನಾಟಕ ಸೇರಿದಂತೆ ಒಟ್ಟು 12 ರಾಜ್ಯಗಳಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ ಅಡಿ ಮನೆ ನಿರ್ಮಾಣಕ್ಕಾಗಿ ಒಟ್ಟು 10,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಸಭೆಯಲ್ಲಿ ಅವರು ಈ ಮಾಹಿತಿ ನೀಡಿದರು. ಪಿಎಂಎವೈ ಯೋಜನೆಯಡಿ 2024-25 ಸಾಲಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 28,055 ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಚಂದ್ರಕಾಂತ್ ಕುಂಬಾರ್.
2: ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಇದು 2016ರಿಂದ ಪ್ರಾರಂಭವಾಗಿರುತ್ತದೆ. ಬಡವರಿಗೆ ಸೂರನ್ನ ಒದಗಿಸುವ ಒಂದು ಯೋಜನೆಯಾಗಿದ್ದು ಈ ಯೋಜನೆಯು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಶೇಕಡ 60 ಮತ್ತು 40 ಅನುಪಾತದಲ್ಲಿ ಅನುದಾನ ಸಂಬಂಧಪಟ್ಟ ಫಲಾನುಭವಿಗಳಿಗೆ ಬಿಡುಗಡೆ ಆಗುತ್ತದೆ. 2017-18ರ ಒಂದು ಸಮೀಕ್ಷೆಯಲ್ಲಿ ಮಾಡಿದಂತ ವಸತಿ ಮತ್ತು ನಿವೇಶನ ರೈತರಿಗೆ ಸಂಬಂಧಪಟ್ಟಂತ ವಸತಿ ರಹಿತರ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಸಂಬಂಧಪಟ್ಟ ಬಡ ಜನರಿಗೆ ಸೂರನ್ನ ಒದಗಿಸುವ ಒಂದು ಯೋಜನೆಯಾಗಿದೆ. ನಮ್ಮ ಬಿಜಾಪುರ ಜಿಲ್ಲೆಗೆ 2024-25ರಡಿ 51,521 ಗುರಿಯನ್ನು ನೀಡಿರುತ್ತಾರೆ. ಅದರಂತೆ ಆ ಗುರಿಯ ಅನುಗುಣವಾಗಿ ನಾವು ಇಲ್ಲಿವರೆಗೆ 28,055 ಮನೆ ಮಂಜೂರಾತಿ ಮಾಡಲಾಗಿರುತ್ತದೆ ಮತ್ತು ಇನ್ನೂ ಹಂಗೆ ಆಯ್ಕೆ ಪ್ರಕ್ರಿಯೆ ಚಾಲನೆಯಲ್ಲಿರುತ್ತದೆ.
1: ಬೆಂಗಳೂರು ಹಾಸನ ಮಂಗಳೂರು ಮಾರ್ಗವಾಗಿ

0: ಸೊಲ್ಲಾಪುರ ತೆರಳುವ ಎಕ್ಸ್ಪ್ರೆಸ್ ರೈಲು ನಿಲುಗಡೆಗೆ ಚನ್ನರಾಯಪಟ್ಟಣ ರೈಲು ನಿಲ್ದಾಣದಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ನಿಶಾನೆ ತೋರಿದರು. ಇಂದು ರಾಜ್ಯಾದ್ಯಂತ ಶಾಲೆಗಳು ಪುನಾರಂಭಗೊಂಡಿವೆ. ವಿವಿಧ ಜಿಲ್ಲೆಗಳ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿ ಸಿಹಿ ಹಂಚಿ ಉಚಿತ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರಗಳನ್ನು ವಿತರಿಸಲಾಯಿತು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿದ್ಯಾರ್ಥಿಗಳಿಗೆ ಹೊಸ ಶೈಕ್ಷಣಿಕ ವರ್ಷದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳು ಪ್ರಸಕ್ತ ಶೈಕ್ಷಣಿಕ ವರ್ಷದ ಉಚಿತ ಹಾಗೂ ರಿಯಾಯಿತಿ ವಿದ್ಯಾರ್ಥಿ ಬಸ್ ಪಾಸ್ ವಿತರಣೆ ಮೊನ್ನೆ 29ರಿಂದ ಆರಂಭಿಸಿದ್ದು, ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೋರಿವೆ. ಭಾರತೀಯ ಸಂಗೀತ ಕ್ಷೇತ್ರದ ಶ್ರೇಷ್ಠ ಹಿನ್ನೆಲೆ ಗಾಯಕಿ ಪದ್ಮಭೂಷಣ ಸುಮನ್ ಕಲ್ಯಾಣಪುರ್ ನಿನ್ನೆ ಮುಂಬೈನ ತಮ್ಮ ನಿವಾಸದಲ್ಲಿ ನಿಧನರಾದರು. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕನ್ನಡ, ಹಿಂದಿ, ಮರಾಠಿ ಸೇರಿದಂತೆ ವಿವಿಧ ಭಾರತೀಯ ಭಾಷೆಗಳ ಸಾವಿರಾರು ಗೀತೆಗಳಿಗೆ ಅವರು ಧ್ವನಿ ನೀಡಿದ್ದರು. ಸುಮನ್ ಕಲ್ಯಾಣಪುರ್ ನಿಧನಕ್ಕೆ ಗಣ್ಯರು ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ ಈ ತಿಂಗಳ 7ನೇ ತಾರೀಕು 12 ವರ್ಷಗಳ ಅಧಿಕಾರಾವಧಿಯನ್ನು ಯಶಸ್ವಿಯಾಗಿ ಪೂರೈಸಲಿದೆ. ತನ್ನಿಮಿತ್ತ ಸರ್ಕಾರದ ವಿವಿಧ ಜನಪರ ಯೋಜನೆಗಳ ಜನಜಾಗೃತಿ ಕಾರ್ಯಕ್ರಮ ಬೆಳಗಾವಿ ಬಿಜೆಪಿ ಘಟಕ ಆಯೋಜಿಸಲಿದೆ ಎಂದು ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ತಿಳಿಸಿದ್ದಾರೆ. ಸತತ 2ನೇ ಬಾರಿಗೆ ಐಪಿಎಲ್ ಟಿ20 ಪ್ರಶಸ್ತಿ ಜಯಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರು ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಈ ಸಮಯ ಕರೆಗೊಂದು ಹಾಡು ಕಾರ್ಯಕ್ರಮದು. ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೇಳುಗರೆ, ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಎಂದಿನಂತೆ ನಿಮಗೆಲ್ಲ ತಿಳಿದಿರೋ ಹಾಗೆ ನಮಗೆ ನೀವು ದೂರವಾಣಿ ಕರೆಯನ್ನ ಮಾಡಿ ನಿಮ್ಮ ಇಷ್ಟದ ಹಾಡು ಯಾವುದು ಅಂತ ಕೇಳಬಹುದು. ಆ ಹಾಡನ್ನು ಪ್ರಸಾರ ಮಾಡ್ತೇವೆ ಅಂತ ಹೇಳ್ತಾ ದಯವಿಟ್ಟು ನಿಶಬ್ದವಾದ ಸ್ಥಳಕ್ಕೆ ಬನ್ನಿ, ನೆಟ್ವರ್ಕ್ ಇರುವ ಪ್ಲೇಸ್ಗೆ ಬನ್ನಿ. ಹಾಗೇ ನೀವು ಮಾತನಾಡುವಾಗ ರೇಡಿಯೋನ ಸ್ವಿಚ್ ಆಫ್ ಮಾಡಿ ಮಾತನಾಡಿ ಅಂತ ಹೇಳ್ತಾ, ಇತ್ತೀಚೆಗೆ ಕರೆ ಮಾಡಿದವರು ಒಂದು ಸಣ್ಣ ಬ್ರೇಕನ್ನು ತಗೊಂಡು ಮತ್ತೆ ಒಂದಷ್ಟು ದಿನಗಳ ನಂತರ ಕರೆಯನ್ನು ಮಾಡಿ ಅಂತ ಹೇಳ್ತಾ ವಿನಂತಿಯನ್ನು ಮಾಡಿಕೊಳ್ತಾ ನಮ್ಮ ದೂರವಾಣಿ ಸಂಖ್ಯೆಯನ್ನು ಒಮ್ಮೆ ತಿಳಿಸ್ತೇನೆ. 0820237788. ಹಾಗೆಯೇ ಮತ್ತೊಂದು ದೂರವಾಣಿ ಸಂಖ್ಯೆ 0802237799. ಮತ್ತೊಂದು ದೂರವಾಣಿ ಸಂಖ್ಯೆ 0802226157. ಈ ಮೂರು ಸಂಖ್ಯೆಗಳಲ್ಲಿ ಯಾವುದೇ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆ ಮಾತಾಡಬಹುದು. ಹಾಗೇನೆ ನಿಮ್ಮ ಇಷ್ಟದ ಹಾಡನ್ನು ಈ ಸಮಯ ಕೇಳಬಹುದು ಅಂತ ಹೇಳ್ತಾ, ಇದು ನಿಮ್ಮದೇ ಅನುದಿನದ ಸಂಗಾತಿ ವಾಹಿನಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.

0: ಭಾವದ ಲೋಕದಿಂದ ಈಗ ವಾಸ್ತವಕ್ಕೆ ಬರೋಣ. ನಮ್ಮ ಗೆಳೆಯರೊಬ್ರು ರೆಡಿ ಇದ್ದಾರೆ ಮಾತನಾಡ್ಲಿಕ್ಕೆ. ನಮಸ್ಕಾರ.
1: ನಮಸ್ತೆ ಭಾರತಿ.
0: ನಮಸ್ಕಾರ, ಹೇಗಿದ್ದೀರಾ, ಏನ್ ಮಾಡ್ಕೊಂಡಿದ್ದೀರಾ, ನೀವು ಎಲ್ಲಿಂದ ಕರೆ ಮಾಡಿದ್ರಾ, ಯಾರು ನೀವು ಹೇಳಿ.
1: ವಾಸು ಹಾಸನಿಂದ. ಆರಾಮಾಗಿದ್ದೀವಿ, ಆನಂದವಾಗಿದ್ದೀವಿ.
0: ಏನ್ ಮಾಡ್ತಾ
1: ಇದೀವಿ,
0: ಸರಳ ಜೀವನ.
1: ನಿಮ್ಮ ಎಫ್ಎಂ ನ ಕೇಳ್ತಾ ಇರ್ತೀವಿ.
0: ನೋಡಿ, ಸೂಪರ್. ಸರಳ ಜೀವನ ಅಂದ್ರಲ್ಲ, ಅದು ಬಹಳ ಮುಖ್ಯ.
1: ಧನ್ಯವಾದ.
0: ಯಾಕೆಂದ್ರೆ ಸರಳವಾಗಿದ್ರೆ ತುಂಬಾ ತೊಂದರೆಗಳು ನಮ್ಮ ಹತ್ರ ಬರಲ್ಲ ಅಲ್ವಾ.
1: ಕನಿಷ್ಠ ತೊಂದರೆಗಳನ್ನ ದೂರ ಇಡಬಹುದು.
0: ಹೌದು ಹೌದು ಹೌದು. ಈ ಸಮಯ ಯಾವ ಹಾಡನ್ನ ಕೇಳ್ಬೇಕು ಅನ್ಕೋತೀರಿ?
1: ನೋಡಿ ಸ್ವಾಮಿ, ನಾವು ಇರೋದೆ ಹೀಗೆ ಇಂದ ಟೈಟಲ್ ಸಾಂಗ್.
0: ನೋಡಿದ್ರ, ನೀವು ಇರೋದೆ ಹೀಗೆ ಅಂತ ಜನಕ್ಕೂ ಹೇಳ್ಬೇಕು ಅಂತ ಈ ಹಾಡಿನ ಮುಖಾಂತರ ಹೇಳ್ತಾ ಇದ್ದೀರಾ.
1: ಅದು ಅದು ಎಷ್ಟು ಪ್ರಾಮುಖ್ಯತೆ, ಅದ್ರ ಜೊತೆನಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಹಾಗೆ ಇರ್ಬೇಕು ಅಂತ.
0: ಹೌದು ಅಲ್ಲ, ಸಿನಿಮಾದಲ್ಲಿ ಶಂಕರ್ ನಾಗ್ ಅವ್ರ ನಿರ್ದೇಶನದಲ್ಲಿ ಅವರು ಆ ಪಾತ್ರ ಏನ್ ಹೇಳುತ್ತೋ ಅದನ್ನ ಹಾಡಿನ ಮುಖಾಂತರ ಎಸ್ ಪಿ ಬಿ ಅವ್ರ ಮುಖಾಂತರ ಹೇಳ್ಸಿದ್ರು.
1: ಖಂಡಿತ
0: ಅಲ್ವಾ, ಆ ಹಾಡಲ್ಲಿ ನಮ್ಮ ಪಾತ್ರನೂ ನಾವು ನೋಡ್ಕೋತೀವಿ ಕೆಲವು ಸಾರಿ ಚಿತ್ರಗಳಲ್ಲಿ ಹಾಡುಗಳಲ್ಲಿ, ನಾವು ಹೀಗೆ ಇದೀವಲ್ಲ ಅನ್ಸತ್ತೆ ಅಲ್ವಾ.
1: ಹೌದು,
0: ಆಗ ಜನಕ್ಕೆ ಇಷ್ಟ ಆಗತ್ತೆ, ಚಿತ್ರಗಳು ಹಿಟ್ ಆಗತ್ತೆ.
1: ಖಂಡಿತ, ಅದನ್ನೇ ನಾನು ಈಗ ಹೇಳಿಕೊಟ್ಟಿರೋದು.
0: ಹೌದು ಹೌದು ಸರ್, ಹೌದು. ಆಮೇಲೆ ಇದು ಏನ್ ಮಾಡ್ಕೊಂಡಿದಿರಿ ನೀವು, ರಿಟೈರ್ಡ್ ಆಗಿದ್ದೀರಾ ಅಥವಾ ಹೇಗೆ ಬಿಸ್ನೆಸ್ ಮಾಡ್ತೀರಾ, ಏನ್ ಮಾಡ್ತೀರಿ? ಅಲ್ಲ, ಏನ್ ಮಾಡ್ತೀರಿ, ಬಿಸ್ನೆಸ್ ಮಾಡ್ತೀರಾ, ಏನ್ ಮಾಡ್ತೀರಿ? ವ್ಯಾಪಾರ ಮಾಡ್ತೀರಾ? ಓಕೆ ಓಕೆ, ಆಯ್ತು ಆಯ್ತು, ಒಳ್ಳೇದಾಯ್ತು. ನಿಮ್ಮ ವ್ಯಾಪಾರಕ್ಕೆ ಒಳ್ಳೇದಾಗ್ಲಿ, ಹಾಗೇನೆ ನಿಮ್ಮ ಮುಂಬರುವ ಎಲ್ಲ ಆಲೋಚನೆಗಳಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ನೀವು ಇಷ್ಟಪಡುವಂತಹ ಗೀತೆ ಇನ್ನು ಮುಂದೆ ಪ್ರಸಾರ ಆಗ್ತಾ ಇದೆ. ಧನ್ಯವಾದಗಳು ವಾಸು ಅವರೇ.
1: ಧನ್ಯವಾದಗಳು.
0: ನಮಸ್ಕಾರ. ಯಾವೂರು ನೀವು?
1: ಹಾಸನಿಂದ ಸರ್.
0: ಹಾಸನಿಂದಾನೆ. ಓಕೆ ಆಯ್ತು. ಆಯ್ತು ವಾಸು ಅವರೇ, ಥ್ಯಾಂಕ್ ಯು ಥ್ಯಾಂಕ್ ಯು.
1: ಧನ್ಯವಾದ.
0: ನಮಸ್ಕಾರ.

0: ಎಲ್ಲಿ ಯಾಕೆ ಬಂದೆ?
1: ನಮಸ್ಕಾರ. ಈಗ ಹಾಡ್ಕೊಂಡು ಕಾಲ ಕಳೆದ್ರೆ ಏನು ಸಾಧಿಸೋಕ್ ಆಗೋದಿಲ್ಲ ಮೈಸೂರು ಮಠ. ಜೀವನದಲ್ಲಿ ಧ್ಯೇಯ ಮುಖ್ಯ. ನನ್ನೇ ನೋಡು, ಗುಮಾಸ್ತೆ ಕುರ್ಚಿಲ್ ಕೂತ್ಕೊಂಡು ಕತ್ತೆ ದುಡ್ದಾಗ ದುಡ್ದಿದ್ದಕ್ಕೆ ಇವತ್ತಿನ ದಿವಸ ಇನ್ಕಮ್ ಟ್ಯಾಕ್ಸ್ ಸೂಪರಿಂಟೆಂಡೆಂಟ್.
0: ಈಗ ಹೇಳು ನಿನ್ ಧ್ಯೇಯ ಏನು?
2: ಸ್ವಾಮಿ, ನಮ್ಮ ದೇಶದಲ್ಲಿ ನಮ್ಮ ವಂಶಕ್ಕಂತೂ ಪ್ರೈಮ್ ಮಿನಿಸ್ಟರ್ ಗಿರಿ ಕಟ್ಟಿಟ್ಟಿಲ್ಲ, ಅದಕ್ಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗೋ ಧ್ಯೇಯ ಇದೆ
1: ಅಷ್ಟೇ.

0: ನೋಡಿ ಸ್ವಾಮಿ, ಇಕ್ಕಡ ಚೂಡು, ಎಂಗಪ್ಪ ಕಂಪಾರು, ಹೀಗೆಲ್ಲ ಬೇರೆ ಬೇರೆ ಭಾಷೆಗಳಲ್ಲಿ ಕಂಡಕ್ಟರ್ ಮಾತಾಡಬೇಕಾಗತ್ತೆ. ಹಾಗಾಗಿ ಎಸ್ ಪಿ ಬಿ ಅವರು ಬಹುಭಾಷಾ ಗಾಯಕರಾಗಿರೋದ್ರಿಂದ ತುಂಬ ಸುಲಲಿತವಾಗಿ ಹಾಡುಗಳನ್ನು ಮಾತುಗಳನ್ನು ಅವರು ಹಾಡ್ತಾ ಇದ್ದಾರೋ ಮಾತಾಡ್ತಾ ಇದ್ದಾರೋ ಅಂತ ಕೆಲವು ಸಾರಿ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿ ಹಾಡ್ತಾರೆ. ಹಾಗಾಗಿ ಅವರ ಧ್ವನಿಯಲ್ಲಿ ಹಾಡನ್ನು ಕೇಳೋದೇ ಚೆಂದ, ನಿಜವಾಗ್ಲೂ ಇಷ್ಟ ಎಲ್ಲರಿಗೂ ಎಷ್ಟು ಬಾರಿ ಕೇಳಿದ್ರು. ನಮ್ಮ ಜೊತೆ ಮಾತಾಡಲಿಕ್ಕೆ ಮತ್ತೊಬ್ಬರು ನಮ್ಮ ಕಾಯಂ ಶ್ರೋತೃ ಇದ್ದಾರೆ. ನಮಸ್ಕಾರ, ನಿಮ್ಮ ಹೆಸರು ಹೇಳಿ.
1: ನಾಗರತ್ನ, ರಾಜಾಜಿನಗರದಿಂದ ಮಾತಾಡ್ತಾ ಇದ್ದೀನಿ.
0: ನಾಗರತ್ನ ಅವರು ರಾಜಾಜಿನಗರದಿಂದ. ನಾಗರತ್ನ, ತಿಂಡಿ ಮಾಡಿದ್ರ?
1: ತಿಂಡಿ ಆಯ್ತು ಸರ್.
0: ತಿಂಡಿ ಮಾಡಿದ್ರಿ? ಆಯ್ತು ಆಯ್ತು. ಖುಷಿಯಾಗಿದ್ದೀರಾ?
1: ತುಂಬಾ ಖುಷಿಯಾಗಿದ್ದೀನಿ, ತುಂಬಾ ತುಂಬಾ ತುಂಬಾ ಖುಷಿಯಾಗಿದ್ದೀನಿ.
0: ಏನ್ ತುಂಬಾ ತುಂಬಾ ತುಂಬಾ ಅಂತ ಮೂರ್ನಾಲ್ಕು ಸರಿ ಹೇಳಿದಿರ, ಈ ಖುಷಿಯ ರಹಸ್ಯ ಏನು? ಹಾಗಾಗಿ ಖುಷಿಯಾಗಿದ್ದೀರ, ರಹಸ್ಯ. ಆಯ್ತು ಆಯ್ತು. ಇನ್ನು ಅಲ್ಲ, ನಾನು ಯಾಕೆ ಇದ್ ಮಾಡಿದೆ ಅಂದ್ರೆ, ಖುಷಿಯಾಗಿರೋದಕ್ಕೆ ರಹಸ್ಯ ಎಲ್ಲರಿಗೂ ಏನಪ್ಪ ಇವರು ಏನೋ ಯಾವಾಗ್ಲೂ ನಗ್ಮುಖದಲ್ಲಿರ್ತಾರೆ, ಅದಕ್ಕೇನಾದ್ರೂ ಟ್ಯಾಬ್ಲೆಟ್ ತಗೋತಾರ ಅಥವಾ ಏನಾದ್ರೂ ಪಾಲಿಸ್ತಾರ, ಯೋಗ ಮಾಡ್ತಾರ, ಏನು ಅಂತ ಕೇಳ್ತಾರೆ. ಸೊ ಹಾಗಾಗಿ
1: ಮಾಡ್ಬೇಕು ಸರ್, ಯೋಗ ಮಾಡ್ಬೇಕು, ವಾಕಿಂಗ್ ಮಾಡ್ಬೇಕು, ಸರಳ ಜೀವನ. ನೀವು ಜಸ್ಟ್ ಮಾತಾಡಿದ್ರಲ್ಲ ಸರಳ ಜೀವನ ಅಂತ ಯಾರು ಮೊದ್ಲು, ಅದು ನಿಜ, ಖಂಡಿತ ಸತ್ಯ. ಸರಳ ಜೀವನ ನಡೆಸ್ಬೇಕು, ಸರಳವಾದ ಉಡುಗೆ ತೊಡುಗೆ ತೊಡಬೇಕು, ಅತಿ ಹೆಚ್ಚು ಕಾಸ್ಟ್ಲಿ ಐಟಮ್ಸ್ ನ ನಾವು ಜಾಸ್ತಿ ದೂರ ಇಡಬೇಕು, ಆಮೇಲೆ ಎಲ್ಲ ಲಿಮಿಟ್ ಆಗಿರ್ಬೇಕು ತಿಂಡಿಯಿಂದ. ಅದೆಲ್ಲ ಇದ್ರೆ ಖಂಡಿತ ನಮ್ಗಿಂತ ಜಾಸ್ತಿ ನೀವು ನಗ್ನಗ್ತಾ ಇರ್ತೀರಾ. ನಿಮ್ ಮಾತ್ ಕೇಳಿ ನಾವು ಚಿಕ್ಕಾಪಟ್ಟೆ ನಗ್ತಾ ಇರ್ತೀವಿ. ನೀವು ಆರತಿಗಳು ಮಾತಾಡ್ತಿರಲ್ಲ, ಎಷ್ಟು ನಾ ಮಾತಾಡ್ತಿರ ಗೊತ್ತ? ಆ ಮಾತು ಕೇಳಿದ್ರೆ ಸಾಕು, ಯಾವ ಮಾತ್ರೆ ಬೇಕಾಗಿಲ್ಲ, ಅದೇ ಸಕ್ಕತ್ ನಗಿಸುತ್ತೆ.
0: ಸರಿ ಆಯ್ತು. ಇನ್ಮೇಲೆ ಅಲ್ಲ, ಇನ್ಮೇಲೆ ಮೆಡಿಕಲ್ ಶಾಪಲ್ಲೂ ಹೇಳ್ಬೇಡ, ವಿವಿದ್ ಭಾರತಿಯನ್ನ ಕೇಳ್ತಾ ಇರಿ, ಅದರಲ್ಲಿರೋ ಆರ್ಜೆಗಳ ಮಾತು ಕೇಳ್ತಾ ಇರಿ ಅಂತ. ಯಾರಾದ್ರೂ ಟ್ಯಾಬ್ಲೆಟ್ ಬಂದ್ರೆ ಅವ್ರಿಗೆ ಇದನ್ನ ಹೇಳಿ ಕಳಿಸಿ ಸರ್ ಅಂತ.
1: ಕೇಳಿದ್ರು ಸೂಪರ್ ಆಗಿ ಮಾತಾಡ್ತಾರೆ.
0: ಆಯ್ತು ಆಯ್ತು, ನೋಡಿದ್ರ ಅಲ್ಲ, ನೀವು ಏನೇ ಆದ್ರೂ ಕೇಳಿದ್ರು ಬಿಟ್ಕೊಡಂಗಿಲ್ಲ, ಈ ಕಡೆ ಆ ಕಡೆ ಎರಡೂ ಕಡೆ ಬ್ಯಾಲೆನ್ಸ್ಡ್. ಹೌದು ಅಲ್ಲ, ನಮ್ಗಿಂತ ಕ್ರೇಜಿ ಬ್ರಿಲಿಯಂಟ್ ಅವರು ನಿಜವಾಗ್ಲೂ. ಪದಬಂಧ ಕೆಲವು ಕಾರ್ಯಕ್ರಮಗಳಲ್ಲಿ ಸೆಕೆಂಡ್ಸ್ ಅಲ್ಲಿ ಉತ್ತರ ಕೊಡ್ತಾರೆ, ಎಷ್ಟು ಖುಷಿ ಆಗ್ಬಿಡುತ್ತೆ ಅಂದ್ರೆ, ಅಯ್ಯೋ ತುಂಬಾ ಖುಷಿ ಆಗತ್ತೆ. ಆಮೇಲೆ ಎಷ್ಟೊಂದ್ ಪ್ರಶ್ನೆಗಳಿಗೆ ಸಡನ್ ಆಗಿ ಕೇಳಿದಾಗ ತುಂಬಾ ಕಷ್ಟ ಹುಡುಕಿ ಏನೋ ಒಟ್ಟು ಉತ್ತರವನ್ನ ತುಂಬಾ ಫಾಸ್ಟ್ ಆಗಿ ಕೊಡ್ತಾರಲ್ಲ, ತುಂಬಾ ಖುಷಿ ಆಗತ್ತೆ.
1: ಇಲ್ಲಿ
0: ಹೌದು, ಅವರಿಂದ ಮಾಹಿತಿ ಮನರಂಜನೆ ಎಲ್ಲವೂ ಅವರಿಗಾಗಿ ಅವರಿಂದ ಸಿಗತ್ತೆ ಅಂತ ಹೇಳ್ತಾ, ನಿಮ್ ಹಾಡ್ ಯಾವ್ದು, ಯಾವ ಹಾಡನ್ನ ಕೇಳ್ಬೇಕು ಅನ್ಕೋತೀರಿ?
1: ನನಗೆ ಮುತ್ತು ಒಂದು ಮುತ್ತು ಚಿತ್ರದಿಂದ, ಅನಂತನಾಗ್ ಫ್ಯಾನ್ ನಾನು. ಆಮೇಲೆ ಈ ಹಾಡ್ನ ನನ್ ರಶ್ಮಿ ಮೇಡಮ್ಗೆ, ಸುಮತಿ ಮೇಡಮ್ ಇಬ್ಬರಿಗೂ ಡೆಡಿಕೇಟ್ ಮಾಡ್ತೀನಿ.
0: ಅವರಿಬ್ಬರಿಗೂ ಡೆಡಿಕೇಟ್ ಮಾಡ್ತೀರಾ?
1: ಇತ್ತೀಚೆಗೆ ಬಿ ಕೆ ಸುಮತಿ ಮೇಡಮ್ದು ಬರ್ತ್ಡೇ ಆಯ್ತು, ಅವತ್ತು ಪ್ರಯತ್ನ ಪಟೇಲ್ ಲೈವ್ ಸಿಗ್ಲಿಲ್ಲ, ಇವತ್ತು ರಶ್ಮಿ ಮೇಡಮ್.
0: ಆಯ್ತು, ಅವರಿಬ್ಬರಿಗೂ ಒಳ್ಳೇದಾಗ್ಲಿ. ಅವರಿಬ್ಬರ ಎಲ್ಲಾ ಆಲೋಚನೆಗಳು, ಆಸೆಗಳು, ಇಷ್ಟ ಎಲ್ಲ ಇಷ್ಟಪಟ್ಟು ಮಾಡುವ ಕೆಲಸಗಳು ಎಲ್ಲದಕ್ಕೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ,
1: ಇನ್ನು ಜಾಸ್ತಿ ಮನರಂಜಿಸ್ಲಿ, ಒಳ್ಳೊಳ್ಳೆ ಹಾಡುಗಳನ್ನ ಪ್ಲೇ ಮಾಡಿ.
0: ಖಂಡಿತ ತಲುಪಿಸ್ತೀನಿ ಅವ್ರ ಮಾತ್, ನಿಮ್ ಮಾತುಗಳನ್ನ ಅವ್ರಿಗೆ ತಲುಪಿಸ್ತೀನಿ ಅಂತ ಹೇಳ್ತಾ, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ, ಕೇಳಿ ಆನಂದಿಸಿ. ನಮಸ್ಕಾರ,
1: ಥ್ಯಾಂಕ್ ಯು, ಜೈ ಆರ್ ಸಿ ಬಿ.
0: ಬಾಯ್ ಬಾಯ್ ಬಾಯ್.

0: ಕೇಳುಗರೆ, ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. 12:28:15 ಈ ಸಮಯದಲ್ಲಿ ಇನ್ನು ಈ ದಿನ ಮಧ್ಯಾಹ್ನ 1:20 ಇಮೇಲ್ ಮತ್ತು ಪತ್ರಗಳನ್ನಾಧರಿಸಿದ ನಿಮ್ಮದೇ ಇಷ್ಟದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಇಮೇಲ್ ವಿಳಾಸವನ್ನು ಹೇಳ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಈ ಇಮೇಲ್ ಅಡ್ರೆಸ್ಗೆ ನಿಮ್ಮ ಸಂದೇಶ, ನಿಮ್ಮ ಇಷ್ಟದ ಹಾಡು ಯಾವುದು ಅಂತ ಹೇಳಿ ನೀವು ಬರೆದು ಕಳಿಸಿದ್ರೆ ನಿಮ್ಮ ಹಾಡನ್ನು ಪ್ರಸಾರ ಮಾಡುವಂತಹ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ, ನಮ್ಮ ಇಮೇಲ್ ಐ ಡಿ ಹೀಗಿದೆ: vbnimmahadu@gmail.com. ಮತ್ತೊಮ್ಮೆ ಹೇಳ್ತೀನಿ, vbvividbharati ಅಂತ, vbnimmahadu@gmail.com. ಈ ಒಂದು ಇಮೇಲ್ ವಿಳಾಸಕ್ಕೆ ನಿಮ್ಮ ಸಂದೇಶ ಹರಿದು ಬರಲಿ. ನಿಮ್ಮ ಇಷ್ಟದ ಗೀತೆ ಯಾವುದು ಅಂತ ತಿಳಿಸಿ, ಹಾಗೆಯೇ ನಿಮ್ಮ ಹೆಸರು ಮತ್ತು ಸ್ಥಳವನ್ನು ಬರೆದು ನಮಗೆ ಒಂದು ಸಂದೇಶವನ್ನು ಕಳಿಸ್ತೀರಾ, ಒಂದು ನಮ್ಮ ಮೇಲ್ ಬಾಕ್ಸ್ಗೆ ನಿಮ್ಮ ಇಮೇಲ್ ಮುಖಾಂತರ ತಿಳಿಸ್ತೀರಾ ಅಂತ ಹೇಳ್ತಾ, ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. ಹಲೋ ಹಲೋ ಹಲೋ, ನಮಸ್ತೆ. ನಮ್ಮ ಗೆಳೆಯರೊಬ್ಬರು ಕರೆ ಮಾಡಿದರು, ಅವರ ಕರೆ ಕಟ್ಟಾಗಿದೆ. ಮುಂದಿನ ಕರೆಯನ್ನ ಯಾರು ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ಕಾರ.
1: ಹಲೋ, ನಾವು ನಾಗರಬಾವಿಯಿಂದ ಸರ್ ಮಾತಾಡ್ತಾ ಇರೋದು, ರೇಖಾ ಅಂತ ಹೇಳ್ಬಿಟ್ಟು.
0: ನಾಗರಬಾವಿಯಿಂದ ರೇಖಾ?
1: ಓ, ನಮ್ಗೆ ವಿಷ್ಣುವರ್ಧನ್ ಸಾಂಗ್ ಒಂದು ಪೊಲೀಸ್ ಮತ್ತು ದಾದಯಿಂದ.
0: ಯಾವ ಹಾಡು?
1: ಸಾಂಗ್ ಇದೆ ನೋಡಿ.
0: ರೇಖಾ, ಏನ್ ಮಾಡ್ಕೊಂಡಿದ್ದೀರಾ?
1: ನಾವು ಗೃಹಿಣಿ, ಮನೇಲೆ ಇದ್ದೀವಿ.
0: ಮತ್ತೆ ನೀವು ಪ್ರತಿದಿನ ನೀವು ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಟ ಕರೆ ಮಾಡಿ ಅಂದ್ರೆ ಮಾಡ್ತಾನೆ ಇರ್ತೀರಾ ಫೋನು?
1: ನೆನ್ನೆ ಮಕ್ಕಳಿಗೋಸ್ಕರ ಇತ್ತಲ್ಲ ಸರ್. ಸರ್, ಲೈನ್ ಸಿಗ ತುಂಬಾ ಕಷ್ಟ ಸರ್, ಟ್ರೈ ಮಾಡ್ತಾ ಇರ್ತೀನಿ, ಲೈನ್ ಸಿಗೋದು ಕಷ್ಟ.
0: ಹೌದು. ಆದ್ರೆ ಒಂದ್ ಗ್ಯಾಪ್ ಕೊಡಿ ನೋಡಿ, ಇವಾಗ ಫೋನ್ ಮಾಡಿದೀರಾ, ಇನ್ನೊಂದ್ 15 ದಿನ ಬಿಟ್ಟು ಮತ್ತೆ ಕರೆಯನ್ನ ಮಾಡಿ. ಯಾಕಂದ್ರೆ ಬೇರೆ ಕೇಳಿದ್ರು, ಹೊಸ ಕೇಳಿದ್ರು ಕರೆ ಮಾಡೋರ್ಗೆ ತುಂಬಾ ಕಷ್ಟ ಆಗತ್ತೆ, ಅವ್ರಿಗೆ ಕರೆಯನ್ನ ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಲ್ವಾ, ಅವ್ರಿಗೆ ಬೇಜಾರಾಗತ್ತ. ಆಯ್ತು ಆಯ್ತು, ಆ ಲೈನ್ ಕಟ್ ಆಗಿರೋದ್ ಸರಿ, ನೀವು ಕರೆ ಮಾಡುವಾಗ ಒಂದ್ ಗ್ಯಾಪ್ ಕೊಡ್ಬೇಕು. ಗೊತ್ತಾಯ್ತಲ್ವಾ?
1: ಸರಿ, ಆಯ್ತು ಸರ್.
0: ಆಯ್ತು ಆಯ್ತು, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ. ಧನ್ಯವಾದಗಳು. ನಮಸ್ಕಾರ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನಮ್ಮ ಜೊತೆ ಮಾತಾಡ್ತೀನಿ ಅಂತ ನಮ್ಮ ಕೇಳುಗರೊಬ್ಬರು ರೆಡಿ ಇದ್ದಾರೆ. ನಮಸ್ಕಾರ.
1: ನಮಸ್ಕಾರ ಸರ್.
0: ನಮಸ್ಕಾರ, ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದೀರಾ?
1: ಲಲಿತಮ್ಮ
0: ಕಬ್ಬನ್ಪೇಟೆ ಅವರು. ಲಲಿತಮ್ಮ, ಹಿಂದೆನೂ ಮಾತಾಡಿದ್ರಿ, ಸಾಕಷ್ಟು ಬಾರಿ ನಮ್ಮ ಕಾರ್ಯಕ್ರಮಗಳನ್ನ ಪ್ರತಿದಿನ ಬೆಳಗ್ಗೆಯಿಂದ ಕೇಳ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಓಕೆ, ಈ ಸಮಯ ಎಲ್ಲರದು ಹೇಳ್ತೀರಾ? ಸೂಪರ್ ಸೂಪರ್. ನಿಮ್ಮಂತಹ ಕೇಳುಗರನ್ನ ಮಾತಾಡಿಸೋದು ಇನ್ನಷ್ಟು ಖುಷಿ ಆಗತ್ತೆ. ಈಗ ಕರೆ ಮಾಡಿದ್ರಿ, ಮತ್ತೊಂದು ಅಂತರವನ್ನ ಕೊಟ್ಟು ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಮತ್ತೆ ಕರೆ ಮಾಡಿ. ಇಲ್ಲ ಇಲ್ಲ, ಹಂಗಲ್ಲ, ಒಂದು ಒಂದು 15-20 ದಿನ ಕೊಟ್ಟು ಕರೆ ಮಾಡಿ. ಇನ್ನು ನಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳಿದೆ. ಮಧ್ಯಾಹ್ನ ನಿಮ್ಗೆ ಪದಬಂಧ ಇದೆ, ರಸಪ್ರಶ್ನೆ ಇರತ್ತೆ, ಸಿನಿ ಕ್ವಿಜ್ ಇರತ್ತೆ, ನಮ್ಮ ನಾಡು ಅಂತ ಕಾರ್ಯಕ್ರಮ ಇದೆ. ಎಲ್ಲಾ ಕಾರ್ಯಕ್ರಮದಲ್ಲೂ ನೀವು ಭಾಗವಹಿಸಬಹುದು. ಕೆಲವು ಕಾರ್ಯಕ್ರಮಗಳು ನೀವು ಕರೆ ಮಾಡಿ ಸಹ ಮಾತನಾಡಬಹುದು. ಹಾಗಾಗಿ ಹಾಗಾಗಿ ಹೌದೌದೌದು, ನಿಮ್ ತರ ಕೆಲವು ನಮ್ಮ ಕೇಳುಗರು ಹೇಳ್ತಾರೆ. ಹಾಗಾಗಿ ಅವರೆಲ್ಲರಿಗೂ ಅವ್ರಿಗಾಗೇ ನೋಡಿ ಕರೆಗೊಂದು ಹಾಡು ಕಾರ್ಯಕ್ರಮವನ್ನ ಇಟ್ಟು ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು. ಹಿರಿಯರಿರ್ತೀರಿ, ಸೊ ಮನೆ ಕೆಲಸ ಮಾಡ್ತಾ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಸಾಕಷ್ಟು ವರ್ಷಗಳು 1975 ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರಿ. ತುಂಬಾ ಖುಷಿಯಾಯ್ತು ಮೇಡಮ್. ನೋಡಿ, ಹೀಗೆ ಖುಷಿಯಾಗಿರಿ, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಲಲಿತಮ್ಮ. ನಮಸ್ಕಾರ.

0: ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಮುಂದಿನ ಕರೆಯನ್ನ ನಮ್ಮ ಗೆಳೆಯರೊಬ್ರು ಮಾಡಿದ್ದಾರೆ. ನಮಸ್ಕಾರ
1: ಸರ್. ನಮಸ್ತೆ.
0: ನಮಸ್ತೆ, ನಿಮ್ಮ ಬಗ್ಗೆ ತಿಳಿಸಿ.
1: ಸರ್, ನಾನು ರೆಗ್ಯುಲರ್ ಕೇಳುಗ.
0: ಹೌದು,
1: ದಾವಣಗೆರೆ ಸರ್. ಇವತ್ತೇ ನಾನು ಕೇಳಬೇಕು ಅಂತ ಖಂಡಿತ ಇದ್ದಿಲ್ಲ, ನಾನು ಬಹಳ ತುಂಬಾ ಅಪರೂಪಕ್ಕೆ ಮಾಡೋದು. ಇವತ್ತು ವಿಶ್ವ ತಂದೆ ಪೋಷಕರ ದಿನ, ತಂದೆ ತಾಯಿಯರ ದಿನ. ಒಂದು ಬ್ಯೂಟಿಫುಲ್ ಆಗಿದೆ ಸರ್, ಮೆಲೋಡಿ ಆಗಿದೆ, ಸಾಹಿತ್ಯ ಚೆನ್ನಾಗಿದೆ, ಮಕ್ಕಳಿಗೆ ಸ್ಫೂರ್ತಿ ಆಗಿದೆ. ಎಷ್ಟು ಚೆನ್ನಾಗಿದೆ ಅಂದ್ರೆ, ಯಾವುದೇ ಹಾಡುಗಳನ್ನ ನಾವು ಸುಮಧುರವಾಗಿರ್ತವೆ, ಸ್ಫೂರ್ತಿ ಆಗಿರ್ತವೆ, ಒಳ್ಳೆ ಎಲ್ಲರೂ ಇಷ್ಟಪಡಬೇಕು ನನಗಿದೆ. ಆ ತರದವೇ ಯಾವತ್ತೂ ಕೇಳಿ, ಇವತ್ತು ಅಷ್ಟೇ ಚೆನ್ನಾಗಿದೆ ತಾಯಿ ತಂದೆ ಬಗ್ಗೆ.
0: ಯಾವ ಚಿತ್ರದ್ದು?
1: ಅದು ಹೆತ್ತರೆ ಹೆಣ್ಣನ್ನೇ ಹೆರಬೇಕು ಅಂತ ಸರ್.
0: ಆ ಚಿತ್ರದ ಗೀತೆ ಅಲ್ವಾ?
1: ಎಲ್ಲ ಹಾಡು ತುಂಬಾ ಚೆನ್ನಾಗಿದೆ.
0: ಆಯ್ತು ಆಯ್ತು, ಖಂಡಿತ ಪ್ರಸಾರ ಮಾಡ್ತೀವಿ ಉಮೇಶ್ ಅವರೇ. ನಿಮ್ಗೆ ಒಳ್ಳೇದಾಗ್ಲಿ. ಹೀಗೆ ಲೈವ್ಲಿ ಆಗಿ ಎಲ್ಲರನ್ನ ಖುಷಿಯಾಗಿ ಮಾತಾಡಿಸ್ತಾ ನೀವು ಖುಷಿ ಖುಷಿಯಾಗಿ ಇರಿ.
1: ನಾನು ಬಾಲ್ಯದಿಂದಲೂ ಅದೇ ಖುಷಿಯಾಗಿ ತುಂಟಾಟ ಮಾಡ್ಕೊಂಡು ಫ್ರೆಂಡ್ಸ್ ತಮಾಷೆ ಮಾಡ್ಕೊಂಡು ಸರ್, ಅದೇ ನನ್ನ ಇದು ಖುಷಿಯಾಗಿದೆ.
0: ಹೌದು ಹೌದು, ಹೀಗೆ ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಉಮೇಶ್ ಅವರೇ.
1: ಧನ್ಯವಾದ.
0: ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ಹಲೋ.
1: ಹಲೋ,
0: ನಮಸ್ಕಾರ.
1: ನಮಸ್ತೆ.
0: ನಿಮ್ಮ ಹೆಸರು ಹೇಳಿ, ನೀವೆಲ್ಲಿಂದ ಕರೆ ಮಾಡಿದ್ರಿ?
1: ನಾನು ಭಾರತಿ ಅರವಿಂದ್ ಅಂತ, ಉತ್ತರಹಳ್ಳಿಯಿಂದ.
0: ಭಾರತಿ ಅರವಿಂದ್ ಅವರೇ, ಈಗ ನೀವು ಆನೇರ್ ಇದ್ದೀರಾ, ಸೊ ಏನ್ ಮಾಡ್ಕೊಂಡಿದ್ದೀರಾ?
1: ನಾನು ಮೊದಲು ವರ್ಕ್ ಮಾಡ್ತಾ ಇದ್ದೆ ಹೈಸ್ಕೂಲಲ್ಲಿ, ಮ್ಯಾಥ್ಸ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಈಗ ಮದ್ವೆ ಆದ್ಮೇಲೆ
0: ಒಂದ್ ಬ್ರೇಕ್ ತಗೊಂಡಿದ್ದೀರ?
1: ಹೌಸ್ ವೈಫ್.
0: ಹೌಸ್ ವೈಫ್ ಆಗಿದ್ದೀರ?
1: ಮಾತಾಡು ಮಾವ, ಮೊಮ್ಮು ಆಯ್ತಾ? ಕೇಳು ಕೇಳು, ಮಾತಾಡು. ಮಾತು ಇಲ್ಲಿ ಮಾತಾಡು, ಮಾವ ಲೈನ್ ಅಲ್ಲಿ ಇದಾರೆ. ಮಾತಾಡು, ಮೊಮ್ಮು ಆಯ್ತಾ? ಕೇಳು. ಅವ್ರ ಹೆಸರು ಸುನಿಲ್ ಮಾವ ಅಂತ. ಕೇಳು,
0: ಮೊಮ್ಮು ಆಯ್ತಾ? ಕೇಳು. ಆಯ್ತು
1: ಆಯ್ತು,
0: ಈಗ ಮಾಡ್ಬೇಕು. ನಮ್ಮ ವಿವಿಧ ಭಾರತಿ ಕೇಳ್ತಾ ಇರ್ತೀರಾ? ನಿಮ್ ಹೆಸರು?
1: ಎರಡು ವರ್ಷ ಸದ ಕೇಳಿಸ್ತೀನಿ ಮುಂದಕ್ಕೆ.
0: ನೋಡಿ ಎಷ್ಟು ಮುದ್ದಾಗಿ ಮಾತಾಡ್ತಾ ಇದಾರೆ. ಅವ್ರನ್ನ ಭಾನುವಾರ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಮಾತಾಡ್ಸಿ, ಅವ್ರದ್ದು ಇಷ್ಟದ ಹಾಡನ್ನ ಕೇಳಬಹುದು. ಹಾಗಾಗಿ ಆ ಕಾರ್ಯಕ್ರಮ ಮಕ್ಕಳೇ ಮಾತಾಡಬೇಕು ಅಂತಾನೆ ಇಟ್ಟಿರೋದು.
1: ಹೌದಾ?
0: ಹಾ ಹಾ, ಹೌದು ಹೌದು, ಭಾನುವಾರ ಕಾರ್ಯಕ್ರಮದಲ್ಲಿ ನೀವು ಖಂಡಿತ ಮಾತನಾಡಿಸಬಹುದು. ಓಕೆನಾ? ಆಯ್ತು ಮೇಡಮ್, ನಿಮ್ಗೆ ಯಾವ ಹಾಡನ್ನ ಕೇಳಬೇಕು ಅನ್ಕೋತೀರಿ?
1: ಅದೇ ನನ್ನ ಮಗಳಿಗೋಸ್ಕರ ನಂಗೆ ಅದೇ ನಾನಿನ ಮರೆಯಲಾಯದಿಂದ ಸಿಹಿ ಮುತ್ತು ಸಿಹಿ ಮುತ್ತು ಇನ್ನೊಂದು
0: ಇನ್ನೊಂದು ಮತ್ತೊಂದು ನೀವು ಕೊಡ್ಬೇಕು ಅವ್ರಿಗೆ ಅಂತ. ಆಯ್ತು, ನಮ್ ಕಡೆಯಿಂದನೂ ಒಂದು ಸಿಹಿ ಮುತ್ತನ್ನ ಕೊಟ್ಬಿಡಿ. ಅವ್ರ ಹೆಸರು ಹೇಳಿ.
1: ಶ್ರೀಪ್ರದಾ ಅಂತ ಸರ್, ಲಕ್ಷ್ಮಿ ಹೆಸರು.
0: ಶ್ರೀಪ್ರದಾ ಲಕ್ಷ್ಮಿಯ ಸ್ವರೂಪಿಯಾಗಿ ನಿಮ್ಮ ಮನೆಗೆ ಬಂದಿದ್ದಾರೆ, ಅವ್ರಿಗೆ ಒಳ್ಳೇದಾಗ್ಲಿ ನಿಮಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮ್ಮ ಇಷ್ಟದ ಗೀತೆ ಇವತ್ತಿನ ಕಾರ್ಯಕ್ರಮದ ಕೊನೆಯ ಕಾಲರ್ ನೀವೆ.
1: ಆಯ್ತು ಸರ್, ಥ್ಯಾಂಕ್ ಯು.
0: ನನಗೂ ತುಂಬಾ ಖುಷಿ ಆಯ್ತು. ಹೀಗೆ ಖುಷಿ ಖುಷಿಯಾಗಿರಿ, ನಗ್ತಾ ಇರಿ, ನಿಮ್ಮೆಲ್ಲ ಆಸೆ ಈಡೇರ್ಲಿ. ನಮಸ್ಕಾರ.
1: ಥ್ಯಾಂಕ್ ಯು.
0: ಬಾಯ್, ನಮಸ್ಕಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಂಬರುವ ದಿನಗಳಲ್ಲಿ ರಾಜ್ಯದಿಂದ ಯಾವುದೇ ಪ್ರಮುಖ ಪಂದ್ಯಗಳನ್ನು ಬೆಂಗಳೂರಿನಿಂದ ಸ್ಥಳಾಂತರಿಸುವುದಿಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಗುಜರಾತ್ ಪ್ರಭಾವದಿಂದಾಗಿ ಐಪಿಎಲ್ ಫೈನಲ್ ಪಂದ್ಯ ಅಹಮದಾಬಾದ್ಗೆ ಸ್ಥಳಾಂತರಗೊಂಡಿದೆ ಎಂದು ಆರೋಪಿಸಿದ್ದಾರೆ. ಭಾರತ ಒಮನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಸಿಇಪಿಐ ಇಂದು ಜಾರಿಗೆ ಬಂದಿದೆ. ಈ ಮೂಲಕ ಉಭಯ ರಾಷ್ಟಗಳ ನಡುವಿನ ಆರ್ಥಿಕ ಮತ್ತು ಕಾರ್ಯತಂತ್ರದ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳಲಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ವಿವಿಧ ಮಠಾಧೀಶರು ಇಂದು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು. ಬಳಿಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ಅವರೊಂದಿಗೂ ಮಾತುಕತೆ ನಡೆಸಿದರು. ಪಶ್ಚಿಮ ಏಷ್ಯಾದಲ್ಲಿ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ಹೊರತಾಗಿಯೂ ಮೇ ತಿಂಗಳಲ್ಲಿ ಒಟ್ಟು ಸರಕು ಸೇವಾ ತೆರಿಗೆ ಸಂಗ್ರಹ ಶೇಕಡ 3.2% ಹೆಚ್ಚಾಗಿ ಸುಮಾರು 2,00,000 ಕೋಟಿ ರೂಪಾಯಿಗಳಿಗೆ ತಲುಪಿದೆ ಎಂದು ಇಂದು ಬಿಡುಗಡೆಯಾದ ಸರ್ಕಾರಿ ಅಂಕಿಅಂಶಗಳು ತಿಳಿಸಿವೆ. ಮೇ ತಿಂಗಳಲ್ಲಿ ದೇಶದ ಉತ್ಪಾದನಾ ಖರೀದಿ ಸೂಚ್ಯಂಕ 55ಕ್ಕೆ ಏರಿಕೆಯಾಗಿದೆ. ಖರೀದಿ ಬೆಲೆಗಳು ಹೆಚ್ಚಾಗಿರುವುದರಿಂದ ಪಿಎಂಐ ಹೆಚ್ಚಾಗಿದೆ ಎಂದು ವರದಿ ತಿಳಿಸಿದೆ. ಸುಪ್ರೀಂಕೋರ್ಟ್ಗೆ 5 ನೂತನ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಲಾಗಿದೆ. ಈ ಮೂಲಕ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೇರಿದಂತೆ ಸುಪ್ರೀಂಕೋರ್ಟ್ನ ಕಾರ್ಯನಿರ್ವಹಣಾ ಬಲ 37ಕ್ಕೆ ಏರಿಕೆಯಾಗಿದೆ. ಹೆಣ್ಣು ಭ್ರೂಣ ಹತ್ಯೆ ತಡೆ ಹಾಗೂ ಪ್ರಸವ ಪೂರ್ವ ಲಿಂಗ ಪತ್ತೆ ಹೆಚ್ಚುವಿಕೆ ತಡೆ ಕಾಯ್ದೆ ಅನುಷ್ಠಾನದಲ್ಲಿ ನಿರ್ಲಕ್ಷ್ಯ ವಹಿಸುವ ಆಸ್ಪತ್ರೆಗಳು ಹಾಗೂ ಸ್ಕ್ಯಾನಿಂಗ್ ಕೇಂದ್ರಗಳ ವಿರುದ್ದ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ದಾವಣಗೆರೆ ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಇಂದು 6 ವರ್ಷಗಳನ್ನು ಪೂರೈಸಿದೆ. ಪ್ರಧಾನಮಂತ್ರಿ ಸ್ವನಿಧಿಯು ಮೇಲಾಧಾರ ರಹಿತ ಸಾಲ, ಆರ್ಥಿಕ ಸೇರ್ಪಡೆ ಮತ್ತು ಬೆಳವಣಿಗೆಗೆ ಹೊಸ ಅವಕಾಶಗಳನ್ನು ಒದಗಿಸುವ ಮೂಲಕ ಅಸಂಖ್ಯಾತ ಬೀದಿ ವ್ಯಾಪಾರಿಗಳ ಜೀವನವನ್ನು ಪರಿವರ್ತಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಅನೇಕ ಗೆಳೆಯರು ಕರೆ ಮಾಡಿದ್ರು, ಹಾಗೇನೆ ಕೆಲವರು ಕರೆ ಮಾಡಿ ಪ್ರಯತ್ನ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಅವರೆಲ್ಲರಿಗೂ ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ. ಪ್ರತಿದಿನ ಕರೆಗೊಂದು ಹಾಡು ಕಾರ್ಯಕ್ರಮ ಇರುತ್ತೆ, ಹಾಗಾಗಿ ಒಂದು ಸಣ್ಣ ಅಂತರವನ್ನು ಕರೆ ಮಾಡಿರೋರು ಕೊಟ್ಟು ಹೊಸ ಕೇಳುಗರಿಗೆ ಅವಕಾಶವನ್ನು ಮಾಡಿಕೊಡ್ತೀರಾ ಅಂತ ಭಾವಿಸ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಹಾಡುಗಳು ಪ್ರಸಾರ ಆಗುತ್ತೆ. ದ ವಿಲನ್ ಚಿತ್ರದ ಗೀತೆ ಇನ್ನು ಮುಂದೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ.

0: ಕೇಳಿದ್ರೆ ಸಮಯ 1:08 ಹತ್ತತ್ರ ಆಗ್ತಾ ಇದೆ. ಇನ್ನು ಸರಿಯಾಗಿ 1:10 ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.
1: ಕನ್ನಡ ನಮ್ಮ ನುಡಿ, ನಮ್ಮ ಹೆಮ್ಮೆ. ಕನ್ನಡವನ್ನುಳಿಸಿ ನಾವು ಬೆಳೆಯೋಣ.

0: ನಾವು ನಮ್ಮ ಮಾತೃಭಾಷೆಯನ್ನು ಉಳಿಸಿದರೆ ಅದು ನಮ್ಮನ್ನುಳಿಸುತ್ತದೆ.
1: ಕನ್ನಡವಾಗಲು ಉಸಿರು, ಬಾಳೆಲ್ಲ ಹಸಿರು, ಕನ್ನಡ ಉಳಿದರೆ ನಾವು ಉಳಿದೇವು.
0: ತನು ಕನ್ನಡ, ಮನ ಕನ್ನಡ, ನುಡಿ ಕನ್ನಡವೆಂಬವು.

0: ನಾವು ಹೇಗೆ ಮಾತನಾಡುತ್ತೇವೆ ಎನ್ನುವುದರ ಮೇಲೆ ಸಮಾಜದಲ್ಲಿ ನಾವು ಪಡೆಯುವ ಗೌರವ ಮನ್ನಣೆ ಅವಲಂಬಿತವಾಗಿರುತ್ತದೆ. ಮಾತು ಮಾಣಿಕ್ಯ, ವಾಗ್ಭೂಷಣಂ ಭೂಷಣಂ ಎಂದರು ಹಿರಿಯರು.
1: ಮಾತಿನಿಂದಲೇ ಸಂಪತ್ತು, ಮಿತ್ರರು, ಬಂಧುಗಳು, ಶತ್ರುಗಳು ಹಾಗೂ ಬಂಧನ, ಕೊನೆಗೆ ಮರಣವೂ ಕೂಡ ನಾಲಗೆಯ ತುದಿಯಲ್ಲಿ ನೆಲೆಸಿರುತ್ತದೆ ಎಂದಿದೆ ಸುಭಾಷಿತ. ಮಾತಿನಿಂದಲೇ ಅನುಕೂಲ, ಮಾತಿನಿಂದಲೇ ಪ್ರತಿಕೂಲ.
2: ಹೌದು ಸ್ನೇಹಿತರೆ, ಮಾತು ಹಿತ ಮಿತವಾಗಿರಬೇಕು, ಜೊತೆಗೆ ಅದಕ್ಕೊಂದು ಅರ್ಥ ಇರುವ ರೀತಿಯಲ್ಲಿ ನಾವು ಮಾತನಾಡಬೇಕು. ನಮ್ಮ ಮಾತು ಇನ್ನಷ್ಟು ಮತ್ತಷ್ಟು ಜನಕ್ಕೆ ಖುಷಿಯಾಗುವ ರೀತಿ, ಪ್ರೀತಿಯಿಂದ ಪ್ರೇರೇಪಿಸುವ ರೀತಿ ಇರಬೇಕು ಅಂತ ಹೇಳ್ತಾ, ಸಮಯ 1:10, ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಸುಪ್ರೀಂಕೋರ್ಟ್ಗೆ ಐವರು ನೂತನ ನ್ಯಾಯಮೂರ್ತಿಗಳ ನೇಮಕ. ಸರ್ವೋಚ್ಚ ನ್ಯಾಯಾಲಯದ ಬಲ 37ಕ್ಕೆ ಏರಿಕೆ. ಭಾರತ ಒಮೆನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಇಂದಿನಿಂದ ಜಾರಿಗೆ. ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026ರ ಫಲಿತಾಂಶ ಪ್ರಕಟ. ಪ್ರಥಮ ರ್ಯಾಂಕ್ ಪಡೆದ ದೆಹಲಿಯ ಶುಭಂ ಕುಮಾರ್. ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಏರಿಕೆ. ಯಥಾಸ್ಥಿತಿಯಲ್ಲಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ದರ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲೈಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು. ಮಾತುಕತೆಯ ಸಮಯದಲ್ಲಿ ಭದ್ರತೆ ಮತ್ತು ಸಂಪರ್ಕ ಸೇರಿದಂತೆ ಮ್ಯಾನ್ಮಾರ್ ಮತ್ತು ಭಾರತದ ನಡುವಿನ ಸಂಬಂಧಗಳ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ವ್ಯಾಪಾರ ಮತ್ತು ಕೈಗಾರಿಕಾ ಸಂವಹನಕ್ಕಾಗಿ ಮುಂಬೈಗೆ ಪ್ರಯಾಣಿಸಲಿದ್ದಾರೆ. ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ದೆಹಲಿಯಲ್ಲಿ ಇಂದು ನಡೆಯಲಿದ್ದು, ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲಿಸ್ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಸೇನಾ ಸಹಕಾರ ಬಲವರ್ಧನೆ, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆ, ರಕ್ಷಣಾ ಪರಿಕರಗಳ ಸಹ ಅಭಿವೃದ್ದಿ ಮತ್ತು ಸಹ ಉತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಲಿದೆ. ರಕ್ಷಣೆ ಮತ್ತು ಭದ್ರತಾ ವಲಯದಲ್ಲಿ ಬಾಂಧವ್ಯ ಬಲವರ್ಧನೆ, ಭಾರತ ಪೆಸಿಫಿಕ್ ವಲಯದಲ್ಲಿ ಸುಸ್ಥಿರತೆ ಮತ್ತು ಭದ್ರತೆ ಬಲಪಡಿಸುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸುಪ್ರೀಂಕೋರ್ಟ್ಗೆ ಐವರು ನೂತನ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಲಾಗಿದೆ. ಈ ಮೂಲಕ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೇರಿದಂತೆ ಸುಪ್ರೀಂಕೋರ್ಟ್ನ ಕಾರ್ಯನಿರ್ವಹಣಾ ಬಲ 37ಕ್ಕೆ ಏರಿಕೆಯಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಭಾರತದ ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚಿಸಿದ ನಂತರ ಸುಪ್ರೀಂಕೋರ್ಟ್ಗೆ ಐವರು ನೂತನ ನ್ಯಾಯಮೂರ್ತಿಗಳನ್ನು ರಾಷ್ಟಪತಿಗಳು ನೇಮಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಕಾನೂನು ಸಚಿವಾಲಯ ಹೊರಡಿಸಿದ ಅಧಿಸೂಚನೆಗಳ ಪ್ರಕಾರ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶೀಲ್ ನಾಗು, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಚಂದ್ರಶೇಖರ್, ಮಧ್ಯಪ್ರದೇಶ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಸಚ್ದೇವ್ ಹಾಗೂ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅರುಣ್ ಪಲ್ಲಿ ಅವರನ್ನು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ಬಡ್ತಿ ನೀಡಲಾಗಿದೆ. ಹಿರಿಯ ವಕೀಲೆ ವೆಂಕಿತಾ ಸುಬ್ರಹ್ಮಣಿ ಮೋಹನ ಅವರನ್ನು ಸಹ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ನೇಮಿಸಿದೆ. ಭಾರತ

0: ಒಮನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಸಿಇಪಿಎ ಇಂದು ಜಾರಿಗೆ ಬಂದಿದೆ. ಸಿಇಪಿಎ ಉಭಯ ರಾಷ್ಟ್ರಗಳ ನಡುವಿನ ಆರ್ಥಿಕ ಮತ್ತು ಕಾರ್ಯತಂತ್ರದ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಈ ಒಪ್ಪಂದವು ಭಾರತದ ವಿದ್ಯಾರ್ಥಿಗಳು, ಕುಶಲಕರ್ಮಿಗಳು, ಮಹಿಳೆಯರು, ರೈತರು, ಮೀನುಗಾರರು ಮತ್ತು ಎಂಎಸ್ಎಂಇಗಳಿಗೆ ಹೊಸ ಮಾರುಕಟ್ಟೆಗಳನ್ನು ತೆರೆಯುವ ಮೂಲಕ, ರಫ್ತುಗಳನ್ನು ಹೆಚ್ಚಿಸುವ ಮೂಲಕ, ಹೂಡಿಕೆಗಳನ್ನು ಆಕರ್ಷಿಸುವ ಮತ್ತು ಉದ್ಯೋಗ ಸೃಷ್ಟಿಯನ್ನು ವೇಗಗೊಳಿಸುವ ಮೂಲಕ ಗಮನಾರ್ಹವಾಗಿ ಪ್ರಯೋಜನವಾಗಲಿದೆ ಎಂದು ತಿಳಿಸಿದರು. ಭಾರತ ಆಳವಾದ ಆರ್ಥಿಕ ಮತ್ತು ಜನರಿಂದ ಜನರಿಗೆ ಸಂಪರ್ಕ ಹೊಂದಿದೆ. ಇದು ಸುಮಾರು 7 ಲಕ್ಷ ಭಾರತೀಯರಿಗೆ ನೆಲೆಯಾಗಿದೆ. ಒಮನ್ನಿಂದ ಭಾರತೀಯ ಹಣಕಾಸು ರವಾನೆ ವಾರ್ಷಿಕವಾಗಿ ಸುಮಾರು 2 ಶತಕೋಟಿ ಡಾಲರ್ಗಳಷ್ಟಿದೆ ಮತ್ತು 6,000ಕ್ಕೂ ಹೆಚ್ಚು ಭಾರತೀಯ ಉದ್ಯಮಗಳು ಅಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂದು ಕೇಂದ್ರ ಸಚಿವರು ಹೇಳಿದರು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಮಧ್ಯಪ್ರದೇಶದ ರೈಸೆನ್ ಜಿಲ್ಲೆಯಿಂದ ಖೇತ್ ಬಚಾವೋ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. 1 ತಿಂಗಳ ಈ ಅಭಿಯಾನ ಜೂನ್ 30ರವರೆಗೆ ನಡೆಯಲಿದ್ದು, ರಸಗೊಬ್ಬರಗಳ ಸಮತೋಲಿತ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳ ದೃಷ್ಟಿಯಿಂದ ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವ ಗುರಿ ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026ರ ಫಲಿತಾಂಶ ಪ್ರಕಟವಾಗಿದ್ದು, ದೆಹಲಿಯ ಶುಭಂ ಕುಮಾರ್ ಪ್ರಥಮ ರ್ಯಾಂಕ್ ಪಡೆದಿದ್ದಾರೆ. 50,880 ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿದ್ದಾರೆ. ಈ ಪೈಕಿ 10,107 ಮಹಿಳಾ ಅಭ್ಯರ್ಥಿಗಳು. ಮೊದಲ ರ್ಯಾಂಕ್ ಪಡೆದ ಶುಭಂ ಕುಮಾರ್ ಒಟ್ಟು 360 ಅಂಕಗಳಿಗೆ 330 ಅಂಕಗಳನ್ನು ಪಡೆದಿದ್ದಾರೆ. ಮಹಿಳಾ ಅಭ್ಯರ್ಥಿಗಳ ಪೈಕಿ ದೆಹಲಿಯ ಅರುಷಿ ದೇಶಪಾಂಡೆ ಪ್ರಥಮರಾಗಿದ್ದು, ಇವರು 77ನೇ ರ್ಯಾಂಕ್ ಪಡೆದಿದ್ದಾರೆ. ಒಟ್ಟು 179,694 ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ದರು. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ಜಾಲತಾಣ jeeadv.ac.in ಇಲ್ಲಿ ಪರಿಶೀಲಿಸಬಹುದು. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಇತರೆಡೆ ಬಳಸುವ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ದೇಶದ ವಿವಿಧ ನಗರಗಳಲ್ಲಿ 42 ರೂಪಾಯಿಗಳಿಂದ 53.50 ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ. ಆದರೆ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ದೆಹಲಿಯಲ್ಲಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ 42 ರೂಪಾಯಿಗಳಷ್ಟು ಹೆಚ್ಚಿಸಲಾಗಿದ್ದು, ಪ್ರಸ್ತುತ ಬೆಲೆ 3,113 ರೂಪಾಯಿ 50 ಪೈಸೆಯಷ್ಟಾಗಿದೆ. ಮುಂಬೈನಲ್ಲಿ 43.5 ರೂಪಾಯಿ ಏರಿಕೆ ಮಾಡಿದ್ದು, ಪ್ರಸ್ತುತ 3,067 ರೂಪಾಯಿ 50 ಪೈಸೆಯಷ್ಟಾಗಿದೆ. ಕೋಲ್ಕತ್ತಾದಲ್ಲಿ 53.5 ರೂಪಾಯಿ ಹೆಚ್ಚಳದೊಂದಿಗೆ ವಾಣಿಜ್ಯ ಸಿಲಿಂಡರ್ ಬೆಲೆ ಈಗ 3,255 ರೂಪಾಯಿ 50 ಪೈಸೆಯಷ್ಟಾಗಿದೆ. ಚೆನ್ನೈನಲ್ಲಿ 42 ರೂಪಾಯಿ ಹೆಚ್ಚಳವಾಗಿದ್ದು, ಪ್ರಸ್ತುತ ದರ 3,283 ರೂಪಾಯಿಯಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷದ ಹಿನ್ನೆಲೆಯಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ಕಾರಣ, ಇಂಧನ ವೆಚ್ಚಗಳು ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಗಳಲ್ಲಿ ಏರಿಕೆ ಕಂಡುಬಂದಿದೆ. ಪಶ್ಚಿಮ ಏಷ್ಯಾದಿಂದ ವಿಶೇಷವಾಗಿ ಹಾರ್ಮುಜ್ ಜಲಸಂಧಿಯ ಮೂಲಕ ಆಮದು ಮಾಡಿಕೊಳ್ಳುವ ಕಚ್ಚಾ ತೈಲ ಮತ್ತು ಎಲ್ಪಿಜಿಯಲ್ಲಿನ ಅಡೆತಡೆಗಳು ಇಂಧನ ಭದ್ರತೆ ಮತ್ತು ಬೆಲೆ ಸ್ಥಿರತೆ ಸವಾಲನ್ನು ಒಡ್ಡುತ್ತಿವೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಮ್ಮ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಿದ್ದಾರೆ. ಲೋಕಭವನದಲ್ಲಿ ಇಂದು ನಡೆದ ಸಮಾರಂಭದಲ್ಲಿ 35 ನೂತನ ಸಚಿವರಿಗೆ ರಾಜ್ಯಪಾಲ ಎನ್ಆರ್ ರವಿ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಇಂದು 6 ವರ್ಷಗಳನ್ನು ಪೂರೈಸಿದೆ. ಪ್ರಧಾನಮಂತ್ರಿ ಸ್ವನಿಧಿಯು ಮೇಲಾಧಾರರಹಿತ ಸಾಲ, ಆರ್ಥಿಕ ಸೇರ್ಪಡೆ ಮತ್ತು ಬೆಳವಣಿಗೆಗೆ ಹೊಸ ಅವಕಾಶಗಳನ್ನು ಒದಗಿಸುವ ಮೂಲಕ ಅಸಂಖ್ಯಾತ ಬೀದಿ ವ್ಯಾಪಾರಿಗಳ ಜೀವನವನ್ನು ಪರಿವರ್ತಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಯೆಟ್ನಾಂನ ಡಾನಾಂಗ್ನಲ್ಲಿ ನಡೆದ 17 ವರ್ಷದೊಳಗಿನವರ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ಕುಸ್ತಿಪಟುಗಳು ಪ್ರಬಲ ಪ್ರದರ್ಶನ ನೀಡುವ ಮೂಲಕ 2 ಚಿನ್ನ, 3 ಬೆಳ್ಳಿ ಮತ್ತು 5 ಕಂಚು ಸೇರಿದಂತೆ ಒಟ್ಟು 10 ಪದಕಗಳನ್ನು ಗೆದ್ದರು. 43 ಕೆಜಿ ವಿಭಾಗದಲ್ಲಿ ದೀಕ್ಷಾ ಮತ್ತು 73 ಕೆಜಿ ವಿಭಾಗದಲ್ಲಿ ಗರಿಮಾ ಆಯಾ ಫೈನಲ್ಗಳಲ್ಲಿ ಪ್ರಬಲ ಗೆಲುವುಗಳೊಂದಿಗೆ ಚಿನ್ನದ ಪದಕ ಗೆದ್ದರು. ಭಾರತವು 49 ಕೆಜಿ ವಿಭಾಗದಲ್ಲಿ ನಿಖಿತಾ, 65 ಕೆಜಿ ವಿಭಾಗದಲ್ಲಿ ಅಂತ್ರ ಮತ್ತು 49 ಕೆಜಿ ವಿಭಾಗಗಳಲ್ಲಿ ತಾನಿಯಾ 3 ಬೆಳ್ಳಿ ಪದಕ ವಿಜೇತರಾದರು. 40 ಕೆಜಿ ವಿಭಾಗದಲ್ಲಿ ಪಾಲಕ್, 46 ಕೆಜಿ ವಿಭಾಗದಲ್ಲಿ ಅನಾಮಿಕ, 53 ಕೆಜಿ ವಿಭಾಗದಲ್ಲಿ ಅಕ್ಷರ, 57 ಕೆಜಿ ವಿಭಾಗದಲ್ಲಿ ಸಾಕ್ಷಿ ಮತ್ತು 61 ಕೆಜಿ ವಿಭಾಗದಲ್ಲಿ ಮಾನ್ಯ ಕಂಚಿನ ಪದಕ ಗೆದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಸುಪ್ರೀಂಕೋರ್ಟ್ಗೆ 5 ನೂತನ ನ್ಯಾಯಮೂರ್ತಿಗಳ ನೇಮಕ, ಸರ್ವೋಚ್ಚ ನ್ಯಾಯಾಲಯದ ಬಲ 37 ಏರಿಕೆ. ಭಾರತ ಒಮನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಇಂದಿನಿಂದ ಜಾರಿಗೆ. ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026 ಫಲಿತಾಂಶ ಪ್ರಕಟ. ಪ್ರಥಮ ರ್ಯಾಂಕ್ ಪಡೆದ ದೆಹಲಿಯ ಶುಭಂ ಕುಮಾರ್. ಹಾಗೂ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಏರಿಕೆ, ಯಥಾಸ್ಥಿತಿಯಲ್ಲಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ದರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
5: ಸಿಕ್ಕಿಬಿದ್ರು.
6: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
7: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

1:22:40 ಈ ಸಮಯದಲ್ಲಿ ಇಮೇಲ್ ಮತ್ತು ಲೆಟರ್ ಬೇಸ್ಡ್ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, ಅಂದರೆ ಇಮೇಲ್ ಆಧಾರಿತ ನಿಮ್ಮ ಆಯ್ಕೆಯ ನಿಮ್ಮ ಇಷ್ಟದ ಚಿತ್ರಗೀತೆಯನ್ನು ಪ್ರಸಾರ ಮಾಡ್ತೇವೆ. ಹಾಗೆಯೇ ಯಾರೆಲ್ಲ ಪತ್ರಗಳ ಮುಖಾಂತರ ತಮ್ಮ ಅನಿಸಿಕೆಯ ಜೊತೆಗೆ ತಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೀರಾ ಅಂತ ನಮಗೆ ಪತ್ರ ಕಳಿಸಿದ್ದಾರೆ, ಅವರ ಇಷ್ಟದ ಗೀತೆಗಳನ್ನು ಪ್ರಸಾರ ಮಾಡ್ತೀವಿ. ನೀವು ಸಹ ಈ ಸಮಯ ಇಮೇಲ್ ಅಡ್ರೆಸ್ಗೆ, ನಮ್ಮ ಇಮೇಲ್ ವಿಳಾಸಕ್ಕೆ ನಿಮ್ಮ ಮೇಲ್ ಕಳಿಸಿದ್ರೆ, ನಿಮ್ಮ ಇಷ್ಟದ ಹಾಡಿನ ಜೊತೆಗೆ ನಿಮ್ಮ ಹೆಸರನ್ನು ಬರೆದು ಕಳಿಸಿದ್ರೆ, ಖಂಡಿತ ನಿಮ್ಮ

ಸಂದೇಶಗಳನ್ನು ಪ್ರಸಾರ ಮಾಡ್ತೀವಿ. ಮತ್ತೊಮ್ಮೆ ಇಮೇಲ್ ಐಡಿಯನ್ನು ತಿಳಿಸ್ತಾ ಇದ್ದೀವಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. vbnimmahadu@gmail.com ಈ ಒಂದು ಮೇಲ್ ಐಡಿಗೆ ನಿಮ್ಮ ಒಂದು ಸಂದೇಶವನ್ನು ಕಳಿಸಿ. ಇಮೇಲ್ ಕಳಿಸುವ ಮುಖಾಂತರ ಯಾವ ಹಾಡು, ಯಾವ ಚಿತ್ರದ್ದು, ಜೊತೆಗೆ ನಿಮ್ಮ ಹೆಸರು ಮತ್ತು ಸ್ಥಳ ಇವಿಷ್ಟು ಮಾಹಿತಿಯನ್ನು ಬರೆದು ನಮಗೆ ನಿಮ್ಮ ಮೇಲ್ ಹರಿದು ಬರಲಿ ಅಂತ ಹೇಳ್ತಾ, ಕಾರ್ಯಕ್ರಮದ ಮೊದಲ ಗೀತೆ ಓ ನನ್ನ ನಲ್ಲೆ ಚಿತ್ರದ್ದು. ಹಾಡಿರುವ ಗಾಯಕರು SP ಬಾಲಸುಬ್ರಹ್ಮಣ್ಯ ಮತ್ತು ಸುಮಾ ಶಾಸ್ತ್ರಿ ಅವರು. ಸಂಗೀತ ಮತ್ತು ಸಾಹಿತ್ಯವನ್ನು ನೀಡಿದ್ದಾರೆ vRavichandran ಅವರು. ಈ ಗೀತೆಯನ್ನು ಇಷ್ಟಪಟ್ಟು ನಮಗೆ ವಿಜಯಪುರದಿಂದ ಇಸ್ಮಾಯಿಲ್ ಅವರು ಸಂದೇಶವನ್ನು ಮಾಡಿದ್ದಾರೆ. ಅವರ ಮೆಚ್ಚಿನ ಗೀತೆ ಇನ್ನು ಮುಂದೆ.

ಮುಂದಿನ ಹಾಡು ಈ ದಿನ ಜನುಮ ದಿನ, ನಂದಗೋಕುಲ ಚಿತ್ರದು, ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಹಾಡು ಮೂಡಿ ಬರ್ತಾ ಇದೆ. ಕೆ ಉದಯಶಂಕರ್ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗೆ ಇದೆ. ಈ ಗೀತೆಯನ್ನು ನಮಗಾಗಿ ಪ್ರಸಾರ ಮಾಡಿ ಅಂತ ಶಾಂತಾ ಕುಮಾರಿ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಬ್ಯಾಂಕಾಲೋನಿಯಿಂದ ಸಂದೇಶವನ್ನು ಕಳಿಸಿ, ಈ ದಿನ ನನಗೂ ಜನ್ಮದಿನ, ಹಾಗಾಗಿ ಈ ಗೀತೆಯನ್ನು ಪ್ರಸಾರ ಮಾಡಿದ್ರೆ ನಿಜವಾಗ್ಲೂ ತುಂಬ ಖುಷಿಯಾಗತ್ತೆ ಅಂತ ಹೇಳಿದ್ರು. ಅವರಿಗೆ ಖುಷಿಯಾದರೆ ನಮಗೆ ಇನ್ನಷ್ಟು ಮತ್ತಷ್ಟು ಖುಷಿಯಾಗತ್ತೆ ಅಂತ ಹೇಳ್ತಾ ಅವರ ಇಷ್ಟದ ಗೀತೆ ಇನ್ನು ಮುಂದೆ.

2026 ಅಂದ್ರೆ ಈ ದಿನ ಯಾರೆಲ್ಲ ಜನುಮ ದಿನವನ್ನ ಆಚರಿಸ್ತಾ ಇದ್ದೀರಾ ಅವರೆಲ್ಲರಿಗೂ ಈ ಗೀತೆ ಶುಭಾಶಯದ ಮುಖಾಂತರ ಅದರಲ್ಲೂ ಬಿ ಬಿ ಶ್ರೀನಿವಾಸ್ ಅವರ ಕಂಠಸಿರಿಯಲ್ಲಿ ಮೂಡಿ ಬಂತು. ಇನ್ನು ಮುಂದಿನ ಗೀತೆಗೆ ನಮಗೆ ಸಂದೇಶವನ್ನ ಅಂದ್ರೆ ಇಮೇಲ್ ಮಾಡಿದ್ದಾರೆ. ನನ್ನ ಹೆಸರು ಬೀನಾ ಪ್ರಮೋದ್ ಹೆಗಡೆ ಅಂತ, 10 ವರ್ಷಗಳಿಂದ ಆಸ್ಟ್ರೇಲಿಯಾದಲ್ಲಿ ನೆಲೆಸಿರುತ್ತೇನೆ. ಮೂಲತಃ ಶಿವಮೊಗ್ಗದವರು. ದಯವಿಟ್ಟು ನಮಗಾಗಿ ಅಮೃತಧಾರೆ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತೀರಾ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಇಷ್ಟದ ಗೀತೆ ಇನ್ನು ಮುಂದೆ.

ಕಲ್ಪವೃಕ್ಷ ಚಿತ್ರದ ಗೀತೆ ಮನ್ನಾಡೆ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಇದುವರೆಗೆ ನೀವು ಕೇಳಿದ್ದು ಸತ್ಯಮೇವ ಜಯತೆ. ಕೂರ ಸೀತಾರಾಮ ಶಾಸ್ತ್ರಿ ಅವರು ಬರೆದಂತಹ ಗೀತೆಗೆ ಜಯದೇವ ಅವರ ಸಂಗೀತ ನಿರ್ದೇಶನ ಇತ್ತು. ಈ ಗೀತೆಯನ್ನು ನಮಗಾಗಿ ಪ್ರಸಾರ ಮಾಡಿ ಅಂತ ಅನಂತಕುಮಾರ್ ಅರಸು ಅವರು ಕಡಬನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ.

ಮುಂದಿನ ಗೀತೆ ಪೊಗರು ಚಿತ್ರದ್ದು. ಈ ಗೀತೆ ನಮಗಾಗಿ ಪ್ರಸಾರ ಮಾಡ್ತೀರಾ ಅಂತ ಚಿಕ್ಕ ತಿರುಪ್ತಿಯಿಂದ ಪ್ರಕಾಶ್, ಶ್ಯಾಮಲಾ, ಅಶ್ವಿನಿ, ಆನಂದ್, ರಮೇಶ್, ಮನ್ವಿತ್ ಮತ್ತವರ ಕುಟುಂಬದವರು ನಮಗೆ ಪತ್ರವನ್ನು ಬರೆದಿದ್ದಾರೆ. ಅವರ ಇಷ್ಟದ ಆಯ್ಕೆಯ ಗೀತೆ ಇನ್ನು ಮುಂದೆ ಚಂದನ್ ಶೆಟ್ಟಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ.

ಈಗಷ್ಟೇ ನೀವು ಕೇಳಿದಂತಹ ಗೀತೆ ಸರ್ಕಲ್ ಇನ್ಸ್ಪೆಕ್ಟರ್ ಚಿತ್ರದ್ದು. ಒಂದು ಮುದ್ದಾದ ಗೀತೆ ಇದು. ಎಷ್ಟು ಬಾರಿ ಕೇಳಿದ್ರು ಇನ್ನೊಮ್ಮೆ ಮತ್ತೊಮ್ಮೆ ಗೀತೆಯನ್ನು ಕೇಳಬೇಕು. ಅದರ ಸಾಲು, ಸಂಗೀತ, ಧ್ವನಿ ಎಲ್ಲವೂ ಇಷ್ಟ ಆಗುತ್ತೆ. ಚೈತ್ರ ಕಿರಣ್ಣ ದೇವರ ಚಿಕ್ಕನಹಳ್ಳಿಯಿಂದ ನಮಗೆ ಇಮೇಲ್ ಕಳಿಸಿ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದರು. ಅವರ ಇಷ್ಟದ ಗೀತೆ ಪ್ರಸಾರವಾಯಿತು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನೀವು ಕೇಳ್ತಾ ಇದ್ದೀರಾ ಇಮೇಲ್ ಮತ್ತು ಪತ್ರಗಳನ್ನು ಆಧರಿಸಿದ ನಿಮ್ಮದೇ ಇಷ್ಟದ ಆಯ್ಕೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೀವು ಸಹ ನಮಗೆ ಇಮೇಲ್ ಕಳಿಸಬಹುದು, ನಿಮ್ಮ ಇಷ್ಟದ ಹಾಡು ಯಾವುದು ಅಂತ ತಿಳಿಸಬಹುದು. ಇಮೇಲ್ ಕಳಿಸಲು ನಮ್ಮ ಇಮೇಲ್ ವಿಳಾಸ ಹೀಗಿದೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. vbnimmahadu@gmail.com. ಈ ಒಂದು ಮೇಲ್ ವಿಳಾಸಕ್ಕೆ ನಿಮ್ಮ ಇಮೇಲ್ ಹರಿದು ಬರಲಿ. ನಿಮ್ಮ ಹೆಸರು ಮತ್ತು ಸ್ಥಳ, ಜೊತೆಗೆ ನಿಮ್ಮ ಇಷ್ಟದ ಗೀತೆ ಯಾವುದು ಅಂತ ತಿಳಿಸಿ.

ಇನ್ನು ಮುಂದಿನ ಗೀತೆ ಸಂಪತ್ತಿಗೆ ಸವಾಲ್ ಚಿತ್ರದ್ದು. ಭಾಸ್ಕರ್ ಅವರ ಇಮೇಲ್ ಹರಿದು ಬಂದಿದೆ. ಅವರು ಹೇಳ್ತಾ ಇದ್ದಾರೆ, ಈ ಗೀತೆ ನನಗೆ ತುಂಬ ಇಷ್ಟ, ಪ್ರಸಾರ ಮಾಡ್ತೀರಾ ಅಂತ. ಪಿ ಬಿ ಶ್ರೀನಿವಾಸ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ

0: ಪ್ರೀತಿಯ ಕೇಳುಗರೆ, ಇವತ್ತಿನ ಸ್ಪಂದನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ, ನಮಸ್ಕಾರ. ನಿಮ್ಮದೇ ಧ್ವನಿ ಬೇಕೆ ಸುಮತಿ.
1: ನಮಸ್ಕಾರ, ನಾನು ಚಂದು, ಬಾನುಲಿ ಬಂಧು.
0: ಹೌದು, ಚಂದು ಬಾನುಲಿ ಬಂಧು. ಏನಿವತ್ತು ಇಷ್ಟು ಚಂದ ಚಂದ ಚಂದವಾಗಿ ಮಿಂಚಿಂಗ್ ಮಿಂಚಿಂಗ್ ಆಗಿ ಬಂದಿದ್ದೀರಲ್ಲ, ಏನ್ ಸಮಾಚಾರ?
1: ನಿಮ್ಮನ್ ನೋಡ್ಬಿಟ್ಟು ನನಗೂ ಹಂಗೆ ಅನ್ನಿಸ್ತಾ ಇದೆ. ಆತರ ಏನು ಇಲ್ಲ, ಸುಮ್ನೆ ಹಾಗೆ ಮಾಮೂಲಿ ಯಾವಾಗ್ಲೂ ಬರೋ ಹಾಗೆ ಬಂದಿದ್ದಪ್ಪ.
0: ಅಲ್ವಾ, ಅಂದ್ರೆ ಈ ರೇಡಿಯೋದಲ್ಲಿ ಕಾಣಿಸೋ ಹಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ?
1: ಬೇಡಪ್ಪ, ನನ್ಗೆ ಹಿಂಗೆ ಇದ್ರೆ ಚೆನ್ನಾಗಿರುತ್ತೆ.
0: ಅಂದ್ರೆ ಕಾಣಿಸದೆಯೇ ಒಂದು ಪ್ರೀತಿಯನ್ನ ನಾವು ಉಳಿಸ್ಕೊಳ್ತೀವಲ್ಲ.
1: ಅಂದ್ರೆ ಕಾಣಿಸೋದಲ್ಲ, ಇದು ಕೇಳಿಸೋದು
0: ಅಲ್ವಾ? ಇವತ್ತಿನ ಜಗತ್ತು ರೀಲ್ಸ್ ಜಗತ್ತು, ಎಲ್ಲವೂ ಕಾಣಿಸ್ಬೇಕು. ನಾನೇ ವೇದಿಕೆಯಲ್ಲಿರ್ಬೇಕು, ನಾನೇ ಹೀಗಿರ್ಬೇಕು, ನಾನೇ ಅನ್ನೋದು
1: ಅಲ್ಲ, ನಾನ್ ಜಾಸ್ತಿ ಶೋ ಅಪ್ ಆಗ್ಬೇಕು, ನಾನ್ ಎಕ್ಸ್ಪೋಸ್ ಆಗ್ಬೇಕು.
0: ಮತ್ತೆ ಮೇಕಪ್ಸ್, ತರ ತರಹಾವರಿ ಮೇಕಪ್ಗಳು,
1: ಅದಂತೂ ಒಂದ್ ತುಂಬಾ ಒಂದ್ ದೊಡ್ಡ ಪ್ರಪಂಚನೇ. ನನ್ಗೆ ಇತ್ತೀಚೆಗಂತೂ ನೋಡ್ತಾ ನೋಡ್ತಾ ನೋಡ್ತಾ ಏನು ಮೇಕಪ್ ಅದು, ಅಬ್ಬಬ್ಬ. ಅದರಲ್ಲೂ ಈ ಫಂಕ್ಷನ್ ಗಳಿರುತ್ತಲ್ಲ, ಫಂಕ್ಷನ್ ಮೇಕಪ್ ಒಂದ್ ದೊಡ್ಡ ಬಿಸ್ನೆಸ್ ಆಗಿದೆ ಇವಾಗ.
0: ಆಮೇಲೆ ಅಷ್ಟೇ ಅಲ್ಲ, ಈ ಮೇಕಪ್ ಅಪಾರವಾಗಿ ತುಂಬಾ ಮುಂಚೂಣಿಗೆ ಬಂದಿರೋದ್ರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಮೇಕಪ್ ಮಾಡ್ಕೊಂಡ್ರೇನೆ ನಾವು ಫೋಟೋದಲ್ಲಿ ಚೆನ್ನಾಗಿ ಕಾಣ್ತೀವಿ ಅನ್ನುವಂತಹ ಒಂದು ಭಾವನೆ ಹೀಗೆಲ್ಲ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಇದು ವ್ಯಾಪಾರವೋ ಏನೇ ಅಭಿವೃದ್ಧಿ ಅಥವಾ ನೀವೇನೇ ಅನ್ನಬಹುದು, ಆದರೆ ಎಲ್ಲೋ ಒಂದ್ ಕಡೆ ಈ ಕೆಮಿಕಲ್ಗಳ ಹೆಚ್ಚಿನ ಉಪಯೋಗ ಮತ್ತೆ ಚರ್ಮಕ್ಕೆ ಆಗ್ತಾ ಇರುವಂತಹ ಹಾನಿ, ಅತಿಯಾಗಿ ಈ ಮೋಹಕ್ಕೆ ನಮ್ಮ ಯುವ ಜನತೆ ಬಿದ್ದಾಗ ಏನೇನೆಲ್ಲ ಆಗುತ್ತೆ ಅಂತೆಲ್ಲ ವೈದ್ಯರು ಎಚ್ಚರಿಕೆ ಕೊಡ್ತಾನೆ ಇರ್ತಾರೆ. ಆದರೂ ನಾವು ಮಾಡೋದಂತೂ ಬಿಡಲ್ಲ ಅಲ್ವಾ?
1: ಹೊಟ್ಟೆಗೆ ಇಲ್ಲ ಅಂದ್ರೂ ಜುಟ್ಟಿಗೆ ಮಲ್ಲಿಗೆ ಹೂ ಬೇಕೇ ಬೇಕು ಅನ್ನೋ ಹಾಗೆ ನಮ್ಗೆ ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ನಾವು ದುಡಿಯೋದ್ರಲ್ಲಿ ಒಂದಷ್ಟು ಹಣವನ್ನ ನಮ್ಮ ಅಲಂಕಾರಕ್ಕಾಗಿ ನಾವು ಚಂದ ಕಾಣೋದಕ್ಕೆ, ಅದರಲ್ಲೂ ಈಗ ಸೋಷಿಯಲ್ ಮೀಡಿಯಾಗಳು, ವಾಟ್ಸಪ್ ಸ್ಟೇಟಸ್ ಇರಬಹುದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಇರೋದೇ ಒಂಥರ, ನಮ್ಮನ್ನು ತೋರಿಸ್ಕೊಳ್ಳೋದೇ ಬೇರೆ ತರ ಅನ್ನೋ ಹಾಗಾಗ್ಬಿಟ್ಟು ಕಾಂಪಿಟೇಷನ್.
0: ಈ ಯಾವ ಗೊಂದಲವೂ ನಮಗೆ ಬೇಡ, ಯಾವ ಮೇಕಪ್ ನಮಗೆ ಬೇಡ. ಸರಳ ಸುಂದರ ಮಾತುಗಳು, ಕಾಣದೆಯೇ ಕೇಳಿಸುವ ಮಾತುಗಳು ವಿವಿಧ ಭಾರತಿಯಲ್ಲಿ.
1: ಇದು ನಮ್ಮ ಧ್ವನಿ ಮಾಧ್ಯಮದ ಪ್ರಭಾವ.
0: ಹೌದಲ್ಲ, ಧ್ವನಿ ಮಾಧ್ಯಮದ ಪ್ರಭಾವ ಅಂದ್ರೆ ಈಗ ಅನೇಕ ಸಲ ಏನಾಗುತ್ತೆ, ನಾವು ಸಿನಿಮಾ ನೋಡ್ತೀವಿ, ಹಾಡನ್ನ ನೋಡಿರ್ತೀವಿ, ಆ ಹಾಡು ನಾವು ಕೇಳಿಸಿಕೊಳ್ಳುವಾಗ ನಮ್ಮ ಅನೇಕ ಶ್ರೋತೃಗಳು ಹಾಕ್ತಾರೆ ಸಂದೇಶವನ್ನ, ಏನಂತ, ನಾನು ಈ ಸಿನಿಮಾ ನೋಡಿದಾಗ ನನಗೆ ಹಿಂಗೆ ಅನಿಸಿತ್ತು, ನಾವೆಲ್ಲ ಟೆಂಟಲ್ಲಿ ಹೋಗಿ ಈ ಸಿನಿಮಾನ ನೋಡಿದ್ವಿ, ನಾನು ಅಜ್ಜಿ ಜೊತೆ ಈ ಸಿನಿಮಾ ನೋಡಿದೆ, ಆ ಥರ ಎಲ್ಲ ಒಂದಷ್ಟು ಜನ ಹೇಳ್ತಾರೆ. ಅದೇ ಸಿನಿಮಾ ನೋಡಿರಲ್ಲ, ಆದರೆ ನಿಮ್ಗೆ ಯಾವುದೋ ಒಂದು ಹಾಡು ತುಂಬ ಇಷ್ಟ ಆಗುತ್ತೆ, ಆಗ ನೀವು ನಿಮ್ಮದೇ ಕಲ್ಪನೆ ಮಾಡಿರ್ತೀರಿ, ಈ ಹಾಡು ಹೀಗಿರಬಹುದು, ನಾಯಕ ಎಲ್ಲೋ ಇಲ್ಲಿ ಕೂತ್ಕೋತಾ ಇದ್ದಾನೆ, ಅಥವಾ ನಾಯಕಿ ಇಲ್ಲಿದ್ದಾಳೆ, ನೀ ದೂರದಿಂದ ಏನೋ ಬಾ ಅಂತ ಕರೆದ್ರೆ ಅಲ್ಲಿಂದ ಅವನು ಕರೀತಾ ಇದ್ದಾನೆ, ಹೀಗೆಲ್ಲ ನಾವು ಏನೋ ಒಂದು ಊಹೆ ಮಾಡ್ತೀವಿ. ಆದರೆ ನೀವು ನಿಜವಾಗಿ ಸಿನಿಮಾ ನೋಡಿದಾಗ ಆ ಹಾಡು ಹಾಗಿರೋದೇ ಇಲ್ಲ.
1: ಹೌದು, ಎಷ್ಟೋ ಸಲ ನಾವು ಈಗ ರೇಡಿಯೋದಲ್ಲಿ ಬಂದಾಗ ನಾವು ಅಂದ್ಕೊಳ್ಳೋದೇ ಬೇರೆ, ಅಲ್ಲಿ ನಿಜವಾಗ್ಲೂ ತೋರಿಸಿರೋದೇ ಬೇರೆ, ಆತರ ಬೇಕಾದಷ್ಟು ಆಗಿರುತ್ತೆ
0: ಅಲ್ವಾ? ಅದಕ್ಕೆ ಯಾವಾಗ್ಲೂ ಕಲ್ಪನಾಶೀಲತೆಗೆ ಅವಕಾಶ ಇದೆ ಅಂದ್ರೆ ಅದು ರೇಡಿಯೋ ಮಾಧ್ಯಮ.
1: ಹಾ, ಇದು ಬಹಳ ಒಳ್ಳೆ ವಿಷಯ ಹೇಳಿದ್ರಿ ನೀವು.
0: ಆದ್ರಿಂದ ನಮ್ಮ ಅನೇಕ ಕೇಳುಗರಿಗೆ ರೇಡಿಯೋ ಅಂದ್ರೆ ತುಂಬಾ ಪ್ರೀತಿ.
1: ಖಂಡಿತ.

0: ಖಂಡಿತವಾಗ್ಲೂ. ಅದಕ್ಕೆ ತಾನೇ ಅವ್ರ ಅಷ್ಟೊಂದು ಪತ್ರಗಳು ಮೇಲ್ಗಳು ಎಲ್ಲಾನು ನಮಗ್ ಕಳಿಸ್ಕೊಡೋದು.
1: ಮತ್ತೆ ಎಷ್ಟು ಕಡೆ ಹಾಡುಗಳು ಈಗ ಸಿಗುತ್ತೆ, ಅದು ಬೇರೆ ಬೇರೆ ಕಡೆ ಅವ್ರಿಗೆ ಅನೇಕ ಧ್ವನಿ ತಾಣಗಳು ಇವೆ, ಅಲ್ಲೆಲ್ಲ ಹಾಡುಗಳನ್ನ ಕೇಳಬಹುದು. ಆದ್ರೂ ನಾವು ರೇಡಿಯೋದಲ್ಲಿ ಹಾಡು ಕೇಳಬೇಕು ಅಂತ ಹೇಳಿ ನಮ್ಮ ಜೊತೆಗೆ ಗುದ್ದಾಟ ಮಾಡ್ತಾ, ನನ್ನ ಹೆಸರು ಬರ್ಲಿಲ್ಲ ಅಂತ ಹೇಳಿ, ನನ್ನ ಹಾಡು ಬರ್ಲಿಲ್ಲ ಅಂತ ಹೇಳಿ ನಮ್ಮ ಶ್ರೋತೃಗಳು ಕೇಳ್ತಾರೆ ಅಂದ್ರೆ ಅದು ಅವರಿಗೆ ಈ ಮಾಧ್ಯಮದ ಮೇಲೆ ಇರುವ ಪ್ರೀತಿ.
0: ಅದು ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಅದೊಂಥರ ಚಂದ, ಪ್ರೀತಿಯ ಗುದ್ದಾಟ
1: ಅಲ್ವಾ. ಆತ್ಮೀಯ ಶ್ರೋತೃ ಬಾಂಧವರಿಗೆ ಈಗ ಯಾವ ಹಾಡು ಕೇಳಿಸ್ತೀರಿ ಚಂದು?
0: ಈಗ ಒಂದು ಬ್ಯೂಟಿಫುಲ್ ಆಗಿರೋ ಹಾಡು ಬರ್ತಾ ಇದೆ, ನಾವು ಕೇಳೋಣ ಅವ್ರ ಜೊತೆಗೆ.

0: ಹಾಡೇನೋ ಕೇಳಿದ್ರಿ, ಯಾಕೆ ನೀವು ಪತ್ರೋತ್ತರದಲ್ಲಿ ಅಂದ್ರೆ ಸ್ಪಂದನಾ ಕಾರ್ಯಕ್ರಮದಲ್ಲಿ ಹಾಡು ಯಾಕಪ್ಪ ಹಾಕ್ಬೇಕು, ನಮ್ಮ ಪತ್ರಗಳನ್ನೇ ಯಾಕೆ ಓದ್ಬಾರ್ದು, ಇನ್ನೊಂದಷ್ಟು ಯಾಕೆ ಉತ್ತರ ಕೊಡಬಾರ್ದು, ಸಮಯ ಇಲ್ಲ ಅಂತ ಹೇಳ್ತೀರಿ, ನೀವು ಯಾಕೆ ಪೂರ್ತಿ ಪತ್ರವನ್ನ ಓದ್ಬಾರ್ದು ಅಂತ ನಮ್ ಕೆಲವು ಶ್ರೋತೃಗಳು ಕೇಳ್ತಾರೆ.
1: ಹೌದು, ಕೇಳ್ತಾರೆ. ನಿಜ, ಒಬ್ಬೊಬ್ರದ್ದು ಒಂದೊಂದ್ ರೀತಿ. ಕೆಲವರು ಹಾಗ್ ಹೇಳ್ತಾರೆ, ಕೆಲವರು ಹೌದು ಮಾತಿನ ಮಧ್ಯದಲ್ಲಿ ಒಂದ್ ಹಾಡು ಕೇಳಿದ್ರೆ ಖುಷಿ ಆಗುತ್ತೆ, ಹಾಡು ಬರ್ಲಿ ಅಂತಾನು ಕೂಡ ನಮ್ಗೆ ಮೇಲ್ ಮಾಡಿರೋದ ಪತ್ರಗಳು ಕೂಡ ಇದೆ.
0: ಒಂದು ಆಮೇಲೆ ಎಷ್ಟು ಅಂತ ಮಾತಾಡೋದು, ಈಗ ಅದೇ ಅದೇ ಮಾತುಗಳು ಅಥವಾ ಹಳೆ ಹಾಡನ್ನ ಹೆಚ್ಚು ಪ್ರಸಾರ ಮಾಡಿ ಹೊಸ ಹಾಡು ಬೇಡ, ಅಥವಾ ಯಾರೋ ನಿರೂಪಕರು ಎಲ್ಲೋ ಒಂದು ತಪ್ಪು ಮಾಡಿದ್ರು, ಅಥವಾ ಈ ವಾರದ ಇಂತಹ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ಹೀಗೆ ನಮ್ಮ ಶ್ರೋತೃಗಳು ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇರ್ತಾರೆ. ಅದಲ್ಲದೆ ನಮ್ಮ ಕೆಲವು ಪ್ರಬುದ್ಧ ಶ್ರೋತೃಗಳಿದ್ದಾರೆ, ಅವರು ಒಂದೊಂದನ್ನು ಸ್ಪಂದನದಲ್ಲಿ ಒಂದು ಕಾಮೆಂಟ್ ಮಾಡಿರ್ತೀವಿ, ಆ ಕಾಮೆಂಟ್ಗೆ ಅವರು ಮತ್ತೆ ಒಂದು ಪ್ರತಿಕ್ರಿಯೆ ಕೊಡ್ತಾರೆ, ಆ ಪ್ರತಿಕ್ರಿಯೆಗೆ ಇನ್ನೊಬ್ರು ಪ್ರತಿಕ್ರಿಯೆ ಕೊಡ್ತಾರೆ. ಹೀಗೆ ಇದೇನಾಗುತ್ತೆ ಅಂದ್ರೆ ಒಂದು ಲಿಂಕ್, ಒಂದು ಚೈನ್ ತರ ಹೋದಾಗ ಅದರಲ್ಲಿ ಒಂದು ವಿಶೇಷತೆ ಇರೋದಿಲ್ಲ. ಈಗ ನಮ್ಮ ಎನ್ ಆರ್ ಪ್ರಸಾದ್ ಅವರೇನೆ ಒಂದು ಸ್ಪಂದನಕ್ಕೆ ಉತ್ತರ ಕೊಡ್ತಾ ಅವ್ರು ಹೇಳ್ತಾರೆ, ಅವರು ಅನೇಕ ಕಾರ್ಯಕ್ರಮಗಳನ್ನು ಮೆಚ್ಚಿ ಬರೆದಿದ್ದಾರೆ, ಪ್ರತಿ ಪದ ಪದವನ್ನು ನಾವು ಓದೋದು ಅಷ್ಟೊಂದು ಒಂದು ಮೇಲ್ನ ನಾವು ಓದ್ತಾ ಹೋದಂಗೆ ಆಗತ್ತೆ ಅನ್ನುವ ಕಾರಣಕ್ಕೆ ನಾವು ಭಾವವನ್ನ ಮಾತ್ರ ಗ್ರಹಿಸಿ ಓದ್ತೀವಿ.
1: ಅದೇ ತರ ಯಾರ್ದೆಲ್ಲ ವಿಷಯಗಳಿರುತ್ತೆ ಅದನ್ನೆಲ್ಲ ಒಟ್ಟು ಕ್ರೋಢೀಕರಿಸಿ ಇವರೆಲ್ಲ ಹೀಗೆ ಹೇಳಿದ್ದಾರೆ ಅಂತ ಹೇಳಿರ್ತೀವಿ.
0: ಹೌದು, ಈ ಸ್ಪಂದನ ಅನ್ನುವಂಥದ್ದು ಶ್ರೋತೃಗಳಿಗೆ ಒಂದು ಸಣ್ಣ ಏನಂತಾರೆ ಆ ಒಂದು ವೇದಿಕೆ. ಮತ್ತೆ ಯಾರೆಲ್ಲ ಒಂದು ಸಂದರ್ಭದಲ್ಲಿ ನನ್ನ ಹೆಸರು ಬರಲಿಲ್ಲ ಅಂತ ಅನ್ಕೊಳ್ತಾರೆ, ಅಥವಾ ಕಳಿಸಿರ್ತಾರೆ, ಅಥವಾ ಯಾಕೆ ಹಿಂಗಾಯ್ತು ಅಂತ ಏನೋ ಒಂದು ಪ್ರಶ್ನೆ ಇರುತ್ತೆ, ಪ್ರತಿದಿನ ಈ ರೀತಿಯಾಗಿ ನಾವು ಒಂದು ಸಣ್ಣದಾಗಿ ಉತ್ತರ ಕೊಡೋದ್ರಿಂದ, ಒಂದು ನಮ್ಮ ನಿಮ್ಮ ಮಾತು ಅಂತ ಮಾತಾಡೋದ್ರಿಂದ ಅನೇಕರಿಗೆ ಇಲ್ಲಿ ಏನೋ ಒಂದು ಉತ್ತರ ಸಿಗುತ್ತೆ ಅನ್ನೋ ಕಾರಣಕ್ಕೆ ಹೀಗೆ ಮಾತಾಡೋದೇ ವಿನಃ ಇದು ಯಾವುದೋ ಒಂದು ಚರ್ಚೆಯ ಅಥವಾ ಒಂದೇ ಒಂದು ವಿಚಾರವನ್ನ ಇಟ್ಕೊಂಡು ಅದೇ ವಿಚಾರವನ್ನ ಪ್ರತಿನಿತ್ಯ ಮಾತಾಡುವ ವೇದಿಕೆ ಖಂಡಿತ ಅಲ್ಲ.
1: ಆಮೇಲೆ ಇದು ಎಲ್ಲ ಕಡೆಗಳಲ್ಲೂ ಆಗೋ ಹಾಗೆ ಇಲ್ಲೂ ಆಗಬಾರ್ದು. ಪದೇ ಪದೇ ಅವ್ರದ್ದೇ ಮಾತು, ಅವ್ರದ್ದೇ ವಿಚಾರಗಳು, ಅವ್ರದ್ದೇ ಚರ್ಚೆಗಳು ಆಗೋದ್ರ ಬದಲಾಗಿ ಇದು ಯಾರು ಬೇಕಾದರೂ ಎಲ್ಲಿಂದ ಬೇಕಾದರೂ ಮೇಲ್ ಮಾಡಬಹುದು.
0: ಮತ್ತೆ ಶ್ರೋತೃಗಳಿಗೆ ತಿಳುವಳಿಕೆ ಕೊಡುವ ಯಾವ ರೀತಿಯ ಪತ್ರಗಳು ನಮಗೆ ಬೇಕು ಅಂತ ಹೇಳುವಂತಹ ಒಂದು ವೇದಿಕೆ ಇದು ಅಂತ ಹೇಳ್ಬೋದು. ಎನ್ ಆರ್ ಪ್ರಸಾದ್ ಅವರು ಪ್ರಬುದ್ಧ ಶ್ರೋತೃ, ನಾವು ಎಷ್ಟೋ ಸಲ ಅವ್ರ ಬಗ್ಗೆ ಮಾತಾಡ್ತೀವಿ, ಅವರು ಅನೇಕ ವೇದಿಕೆಗಳಲ್ಲಿ ಬಹುಮಾನಗಳನ್ನು ತಗೊಂಡಿದ್ದಾರೆ, ದೆಹಲಿ ಇರ್ಬೋದು, ಬೇರೆ ಬೇರೆ ಕೇಂದ್ರಗಳ ಕಾರ್ಯಕ್ರಮಗಳನ್ನು ಅವರು ಕೇಳ್ತಾರೆ. ಅವರು ನಾನು ಕೂಡ 500-600 ಹಾಡುಗಳನ್ನು ಆಕಾಶವಾಣಿಗೆ ಒಂದು ಸಂದರ್ಭದಲ್ಲಿ ಕೊಟ್ಟಿದ್ದೀನಿ ಅಂತ ಅವರೊಂದು ಮೇಲ್ ಹಾಕಿದ್ದಾರೆ. ಕಳೆದ ಸಲ ನೀವು ಸ್ಪಂದನಾ ಕಾರ್ಯಕ್ರಮದಲ್ಲಿ ಲಿಸ್ಟ್ ಕಳಿಸಿದ್ರು ಯಾರೋ ಶ್ರೋತೃ ಅಂತ, ಅವರನ್ನು ನೀವು ಹೊಗಳಿದ್ರಿ, ನಾನು ಕೂಡ ಕೊಟ್ಟಿದ್ದೀನಿ ಅಂತ. ಯಾರಿಲ್ಲ ಅಂದ್ರು
1: ಹೌದು,
0: ಈಗ ಅದು ನಿಮಗೂ ಗೊತ್ತಿದೆ, ಆ ಸಂದರ್ಭದಲ್ಲಿ ನೀವು ಹಾಡುಗಳನ್ನು ಕೊಟ್ರಿ. ಹೌದು, ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಇರುತ್ತೆ. ಮತ್ತೆ ಪದೇ ಪದೇ ನಾವು ಹಿಂದಿನ ಸಂಗತಿಗಳನ್ನ ಹೇಳ್ತಾ ಅಥವಾ ಇದು ಹೀಗೆ ಅಂತ ಹೇಳ್ತಾ ಯಾವುದೋ ಒಂದು ಪ್ರತಿಕ್ರಿಯೆಗೆ ಪ್ರತಿಕ್ರಿಯೆ ಕೊಡ್ತಾ ನಾವು ಸಾಧಿಸೋದಾದ್ರೂ ಏನು ಪ್ರಸಾದ್? ನಾವು ಈ ಸ್ಪಂದನಾ ಕಾರ್ಯಕ್ರಮ ಯಾಕಿದೆ ಅಂತಂದ್ರೆ ಓದುಗರ ಕೇಳುಗರ ವೇದಿಕೆ ಇದು. ನೀವು ಏನೋ ಓದಿದ್ರಿ, ಅದನ್ನ ನಮ್ಮ ಹತ್ರ ಹಂಚ್ಕೊಳ್ಳಿ. ನೀವು ಯಾವುದೋ ಒಂದು ವಿಚಾರವನ್ನ ಕೇಳುಗರ ಗಮನಕ್ಕೆ ತರಬೇಕು ಅಂತ ಬಯಸ್ತೀರಿ, ಅದನ್ನ ಹಂಚ್ಕೊಳ್ಳಿ. ಹಾಗೆ ಏನೋ ನಿಮಗೆ ತುಂಬಾ ಗಣನೀಯವಾಗಿ ಏನನ್ನೋ ಮಾತಾಡಬೇಕು ಅಂತ ಅನಿಸಿದರೆ, ಯಾವುದಾದ್ರೂ ಒಂದು ವಿಚಾರ ನಮ್ಮ ಕಾರ್ಯಕ್ರಮದ್ದಿರಬಹುದು, ಅಥವಾ ಯಾವುದೋ ಒಂದು ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂದಾಗ ನೀವು ಕೊಟ್ರೆ ಇಲ್ಲಿ ಚೆನ್ನಾಗಿರುತ್ತೆ. ನಾವು ಇದು ನಾನು ಹೀಗೆ ಕೊಟ್ಟೆ ಅಥವಾ ನಾನು ಇದನ್ನ ಮಾಡಿದೆ ಅಥವಾ ಅವ್ರ ಮಾತು ಚೆನ್ನಾಗಿತ್ತು ಅವ್ರ ಮಾತು ಚೆನ್ನಾಗಿರಲಿಲ್ಲ, ನಾವು ಈ ರೀತಿ ಮಾತಾಡ್ತಾ ಹೋದ್ರೆ ಇದಕ್ಕೆ
1: ಕೊನೆ ಅನ್ನೋದೇ ಇರೋದಿಲ್ಲ
0: ಅಲ್ವಾ? ಪ್ರಸಾದ್ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು, ಅಭಿನಂದನೆಗಳು. ನೀವು ಏನೆಲ್ಲ ಕಳಿಸಿದಿರಿ ಅನ್ನೋದು ನಾವು ನಿಜವಾಗಿ ಅಷ್ಟಕ್ಕೂ ನಮಗೆ ಗೌರವಪೂರ್ಣ ಸ್ವಾಗತ ಇದೆ. ಕಳಿಸಿ, ನಿಮ್ಮ ಸಂದೇಶಗಳನ್ನ ನಾವು ಗಮನಿಸ್ತೀವಿ ಕೂಡ.
1: ಹೌದು, ಈಗ ಸಾಕಷ್ಟು ಜನ ನಮಗೆ ಪತ್ರಗಳನ್ನು ಬರೆದಿದ್ದಾರೆ. ಅದರಲ್ಲಿ ನಾಗರಾಜ್ ಶರ್ಮಾ ಅವರು, ಶಿವಲೀಲಾ ಆದಿತ್ಯ, ಶ್ರೀಶೈಲ ತೇಲಿ, ಸಾವಿತ್ರಿ ಉಮೇಶ್ ಅವರು, ಇವರೆಲ್ಲರೂ ಕೂಡ ನಾವು ನಿರಂತರವಾಗಿ ವಿವಿಧ ಭಾರತಿಯನ್ನು ಕೇಳ್ತಾ ಇರ್ತೇವೆ, ನಿಮ್ಮ ಜೊತೆಯಾಗಿರ್ತೇವೆ. ಸ್ಪಂದನ ಕಾರ್ಯಕ್ರಮದಲ್ಲಿ ಬೇರೆ ಬೇರೆಯವರು ಏನೆಲ್ಲ ಹೇಳ್ತಾರೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇರ್ತೇವೆ ಅಂತ ಹೇಳ್ತಾ ಇದ್ದಾರೆ.
0: ಮತ್ತೆ ವಿ ಪ್ರಭಾಕರ್ ಅವರು ಹೇಳ್ತಾರೆ, ಹೊಸ ಕಾರ್ಯಕ್ರಮಗಳನ್ನು ನಾವು ಕೇಳ್ತಾ ಇದ್ದೀವಿ, ನಮಗೆ ತುಂಬಾ ಇಷ್ಟ ಆಗುತ್ತೆ, ಆದರೂ ನಮಗೆ ಎಲ್ಲೋ ಒಂದ್ ಕಡೆ ನೀವು ಹೊಸ ಹಾಡನ್ನ ಪ್ರಸಾರ ಮಾಡಿದ್ರೆ ಅಯ್ಯೋ ಹಳೆ ಹಾಡು ಪ್ರಸಾರ ಮಾಡ್ತಾ ಇಲ್ವಲ್ಲ ಅಂತ ಒಂಚೂರು ಬೇಜಾರು ಆಗುತ್ತೆ ಅಂತಾರೆ ವಿ ಪ್ರಭಾಕರ್ ಅವರು.
1: ಹೇಳ್ತಾ ಇದ್ದಾರೆ ನೋಡಿ, ಇನ್ನೊಂದ್ ಸ್ವಲ್ಪ ಎಕ್ಸ್ಟೆಂಡ್

0: ಮಾಡಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಸಮಯವನ್ನ ಅಂತ ನನ್ಗನ್ಸುತ್ತೆ ಬೆಳಗ್ಗೆ 1 ಗಂಟೆ ಮತ್ತೆ ಸಂಜೆ 1 ಗಂಟೆ 2 ಗಂಟೆ ನಾವು ಹಳೆ ಹಾಡುಗಳಿಗೋಸ್ಕರ ಮೀಸಲಾಗಿಟ್ಟಿದೀವಿ. ಇದಕ್ಕಿಂತ ಇನ್ನು ಎಷ್ಟು ಸಮಯ ಕೊಡ್ಬೇಕಾಗತ್ತಪ್ಪ ಅಂತ ಯೋಚನೆ ಬರುತ್ತೆ.
1: ಹೌದು, ಆಮೇಲೆ ಮಧ್ಯೆ ಮಧ್ಯೆ ಈಗ ಓಲ್ಡ್ ಇಸ್ ಗೋಲ್ಡ್ 2 ಗಂಟೆ ಪ್ರಸಾರ ಆಗುತ್ತೆ ನಿಜ, ಅದಕ್ಕೆ ಮಧ್ಯದಲ್ಲಿ ನಾವೇನು ನಮ್ಮ 10-12 ಗಂಟೆಗಳ ಪ್ರಸಾರದ ಅವಧಿ ಇದೆ, ಎಲ್ಲಾ ಕಡೆ ಹೊಸ ಹಾಡೇ ಬರುತ್ತೆ ಅಂತ ಏನಿಲ್ಲ. ಕೆಲವು ಕಡೆ ಹೊಸದು ಹಳೆದು ಆಯಾಯ ಸಂದರ್ಭದ ಆಯಾಯ ಅಭಿರುಚಿಯ ಯಾರು ಪ್ರಸಾರ ಮಾಡ್ತಾ ಇದ್ದಾರೆ ಆ ಅಭಿರುಚಿಯ ಮತ್ತೆ ಕೇಳುಗರ ಕೋರಿಕೆಯ ಎಲ್ಲ ಗೀತೆಗಳು ಎಲ್ಲ ತರಹದ ಗೀತೆಗಳನ್ನು ಕೂಡ ನಾವು ಪ್ರಸಾರ ಮಾಡ್ತೀವಿ. ಹಾಗಾಗಿ ಇದು ಒಬ್ಬರಿಗೆ ಹಾಡು, ಇದು ಹಳೆ ಹಾಡುಗಳಿಗೆ ಮಾತ್ರ, ಇದು ಹೊಸ ಹಾಡುಗಳಿಗೆ ಮಾತ್ರ ಅನ್ನುವಂಥದ್ದೇನೂ ಇಲ್ಲದೆ ಎಲ್ಲರಿಗಾಗಿ ಆಕಾಶವಾಣಿ ಬಹುಜನ ಹಿತಾಯ ಬಹುಜನ
0: ಸುಖಾಯ ವಿವಿಧ ಭಾರತಿ ಅಂದ್ರೆ ವಿವಿಧ ರೀತಿಯ ಶ್ರೋತೃಗಳನ್ನ ಮನತಣಿಸುವಂತ ಒಂದು ಪ್ರಯತ್ನದಲ್ಲಿ ಸಾಗಿದ್ದೀವಿ.
1: ನೀವು ಕೂಡ ನಮ್ಮ ಜೊತೆ.
2: ಇದುವರೆಗೆ ಸ್ಪಂದನ ಕಾರ್ಯಕ್ರಮ ಕೇಳಿದ್ರಿ. ಇನ್ನು ಮುಂದೆ ಪ್ರದೇಶ ಸಮಾಚಾರ.
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ವಿಧಾನ ಪರಿಷತ್ ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ. ಕರ್ನಾಟಕ ಕ್ವಾಂಟಮ್ ವಿಶೇಷ ಕಾರ್ಯಪಡೆ ರಚಿಸಿ ಸರ್ಕಾರ ಅಧಿಕೃತ ಆದೇಶ. ನವದೆಹಲಿಗೆ ಪ್ರಯಾಣ ಬೆಳೆಸಿದ ಕಾಂಗ್ರೆಸ್ ನಾಯಕರು ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಿಂದ ಯಾವುದೇ ಕ್ರಿಕೆಟ್ ಪಂದ್ಯ ಸ್ಥಳಾಂತರಿಸಲು ಬಿಡುವುದಿಲ್ಲ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಹಾಗೂ ಹಿಮಾಚಲ ಪ್ರದೇಶ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಮಂದಿ ಸಾವು, ಮೃತದೇಹ ರಾಜ್ಯಕ್ಕೆ ತರಲು ಸಹಕರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಮನವಿ. ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಸುವ ದ್ವೈವಾರ್ಷಿಕ ಚುನಾವಣೆ ಸಂಬಂಧ ವಿಧಾನಸಭೆ ಸಚಿವಾಲಯವು ಇಂದು ಅಧಿಸೂಚನೆ ಪ್ರಕಟಿಸಿದೆ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಹಾಗೂ ವಿಧಾನ ಪರಿಷತ್ಗೆ ಚುನಾಯಿತರಾಗಿರುವ ಸದಸ್ಯರು ಇದೇ ತಿಂಗಳು ನಿವೃತ್ತರಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯಲಿದ್ದು ಸಚಿವಾಲಯ ಹೇಳಿಕೆ ಬಿಡುಗಡೆ ಮಾಡಿದೆ. ರಾಜ್ಯಸಭೆ ಹಾಗೂ ಪರಿಷತ್ ಸ್ಥಾನಗಳಿಗೆ ಇದೇ 18ರಂದು ಮತದಾನ ನಡೆಯಲಿದ್ದು ಅದೇ ದಿನ ಫಲಿತಾಂಶ ಪ್ರಕಟವಾಗಲಿದೆ. ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನವಾಗಿದ್ದು ಉಮೇದುವಾರಿಕೆ ಹಿಂಪಡೆಯಲು ಜೂನ್ 11ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಕರ್ನಾಟಕ ವಿಧಾನ ಪರಿಷತ್ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಚುನಾವಣಾ ಅಧಿಕಾರಿಯಾಗಿ ಹಾಗೂ ವಿಧಾನಸಭೆಯ ನಿರ್ದೇಶಕ ಬಿಎಸ್ ಮಹಾಲಿಂಗೇಶ್ ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಲಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಬಿಜೆಪಿ ನಾಯಕರಾದ ಈರಣ್ಣ ಕಡಾಡಿ, ಕೆ ನಾರಾಯಣ ಅವರ ರಾಜ್ಯಸಭೆಯ ಅವಧಿ ಇದೇ 25ರಂದು ಕೊನೆಗೊಳ್ಳಲಿದೆ. ರಾಜ್ಯವನ್ನು ಕ್ವಾಂಟಮ್ ತಂತ್ರಜ್ಞಾನ ಮತ್ತು ಕ್ವಾಂಟಮ್ ಆವಿಷ್ಕಾರದ ಕೇಂದ್ರವನ್ನಾಗಿಸುವ ಮಹತ್ವಾಕಾಂಕ್ಷೆಯ ಉದ್ದೇಶದಿಂದ ರಾಜ್ಯ ಸರ್ಕಾರ ಕರ್ನಾಟಕ ಕ್ವಾಂಟಮ್ ಟಾಸ್ಕ್ ಫೋರ್ಸ್ ರಚಿಸಿ ಅಧಿಕೃತ ಆದೇಶ ಹೊರಡಿಸಿದೆ. ಇತ್ತೀಚೆಗೆ ನಡೆದ ಕ್ವಾಂಟಮ್ ಇಂಡಿಯಾ ಬೆಂಗಳೂರು ಶೃಂಗಸಭೆಯಲ್ಲಿ ಅನಾವರಣಗೊಳಿಸಲಾಗಿದ್ದ ಕರ್ನಾಟಕ ಕ್ವಾಂಟಮ್ ರೋಡ್ಮ್ಯಾಪ್ನಲ್ಲಿನ ರೂಪರೇಷೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಈ ವಿಶೇಷ ಕಾರ್ಯಪಡೆ ಕಾರ್ಯನಿರ್ವಹಿಸಲಿದೆ. ಈ ಕುರಿತು ರಾಜ್ಯ ಸರ್ಕಾರದ ವಿದ್ಯುನ್ಮಾನ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ಅಧಿಕೃತ ಆದೇಶ ಪ್ರಕಟಿಸಿದೆ. ಈ ಪ್ರತಿಷ್ಠಿತ ಟಾಸ್ಕ್ ಫೋರ್ಸ್ಗೆ ಐಐಎಸ್ಸಿ ಪ್ರಾಧ್ಯಾಪಕ ಪ್ರೊಫೆಸರ್ ಅರಿಂದಮ್ ಘೋಷ್ ನೇತೃತ್ವದಲ್ಲಿ 16 ಸದಸ್ಯರ ಸಮಿತಿ ರಚಿಸಲಾಗಿದೆ. ರಾಜ್ಯ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ನಿರ್ದೇಶಕರು ಹಾಗೂ ಕೆಸ್ಟೆಪ್ಸ್ ವ್ಯವಸ್ಥಾಪಕ ನಿರ್ದೇಶಕರು ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಈ ಟಾಸ್ಕ್ ಫೋರ್ಸ್ನಲ್ಲಿ ಪ್ರಮುಖ ಶೈಕ್ಷಣಿಕ ಸಂಸ್ಥೆಗಳು, ಸಂಶೋಧನಾ ಕೇಂದ್ರಗಳು, ಉದ್ಯಮದ ತಜ್ಞರು ಹಾಗೂ ಸರ್ಕಾರದ ಹಿರಿಯ ಅಧಿಕಾರಿಗಳನ್ನು ಒಳಗೊಂಡಂತೆ ಒಟ್ಟು 16 ಮಂದಿ ಸದಸ್ಯರಿದ್ದಾರೆ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಇಂದು ಚರ್ಚೆ ನಡೆಸಲಿದ್ದಾರೆ. ಉಭಯ ನಾಯಕರೊಂದಿಗೆ ಮಾಜಿ ಸಚಿವ ಎಚ್ಸಿ ಮಹದೇವಪ್ಪ, ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಮಾಲೋಚನೆ ನಡೆಸಿ ಸಚಿವರ ಮೊದಲ ಪಟ್ಟಿಯನ್ನು ಅಂತಿಮಗೊಳಿಸಿದ್ದಾರೆ. ಮೊದಲ ಪಟ್ಟಿಯಲ್ಲಿ 10ರಿಂದ 12 ಸಚಿವರ ಹೆಸರುಗಳಿದ್ದು ಹಿಂದುಳಿದ ವರ್ಗಕ್ಕೆ 2, ಪರಿಶಿಷ್ಟ ಜಾತಿಯ

0: ಒಬ್ಬರು, ಪರಿಶಿಷ್ಟ ಪಂಗಡದ ಒಬ್ಬರಿಗೆ ತಲಾ ಇಬ್ಬರು ಒಕ್ಕಲಿಗ ಹಾಗೂ ಲಿಂಗಾಯತ ನಾಯಕರಿಗೆ, ಒಬ್ಬ ಮುಸ್ಲಿಂ ಪ್ರತಿನಿಧಿಗೆ ಅವಕಾಶ ಸಿಗಲಿದೆ ಎಂದು ಐಎಎನ್ಎಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಇದೇ 3ರಂದು ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಮುಂಬರುವ ದಿನಗಳಲ್ಲಿ ರಾಜ್ಯದಿಂದ ಯಾವುದೇ ಪ್ರಮುಖ ಕ್ರಿಕೆಟ್ ಪಂದ್ಯಗಳನ್ನು ಬೆಂಗಳೂರಿನಿಂದ ಸ್ಥಳಾಂತರಿಸುವುದಿಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಫೈನಲ್ ಪಂದ್ಯ ಬೆಂಗಳೂರಿನಲ್ಲಿ ನಡೆಯಬೇಕಿತ್ತು, ಅದಕ್ಕೆ ಅನುಮತಿಯನ್ನು ನೀಡಲಾಗಿತ್ತು, ಆದರೆ ಗುಜರಾತ್ ರಾಜಕೀಯ ಪ್ರಭಾವದಿಂದಾಗಿ ಐಪಿಎಲ್ ಫೈನಲ್ ಪಂದ್ಯ ಅಹಮದಾಬಾದ್ಗೆ ಸ್ಥಳಾಂತರಗೊಂಡಿದೆ ಎಂದು ಆರೋಪಿಸಿದ್ದಾರೆ. ಮುಂದೆ ರಾಜ್ಯಕ್ಕೆ ಹಾಗೂ ಬೆಂಗಳೂರಿನ ಕ್ರೀಡಾಂಗಣಕ್ಕೆ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯ ಸಚ್ಪಾಸ್ ಬಳಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಮಂದಿ ಸಾವನ್ನಪ್ಪಿದ್ದಾರೆ. ಘಟನೆ ಕುರಿತಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಜೆಯ ಹಿನ್ನೆಲೆಯಲ್ಲಿ ತೆರಳಿದ್ದ ಕುಟುಂಬಗಳು ಈ ರೀತಿ ದುರಂತ ಅಂತ್ಯ ಕಂಡಿರುವುದು ಹೃದಯ ವಿದ್ರಾವಕ ಎಂದು ಹೇಳಿದ್ದಾರೆ. ಸಂತ್ರಸ್ತರ ಮೃತ ದೇಹಗಳನ್ನು ಬೆಂಗಳೂರಿಗೆ ಕರೆತರಲು ರಾಜ್ಯ ಸರ್ಕಾರ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ರಾಜ್ಯದೆಲ್ಲೆಡೆ ಇಂದಿನಿಂದ ಶಾಲೆಗಳು ಆರಂಭವಾಗಿದ್ದು ಮಕ್ಕಳನ್ನು ಶಿಕ್ಷಕರು ಸಂಭ್ರಮದಿಂದ ಬರಮಾಡಿಕೊಂಡರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ಮಾತನಾಡಿ, ನೂತನ ಶೈಕ್ಷಣಿಕ ವರ್ಷಕ್ಕೆ ಕಾಲಿಡುತ್ತಿರುವ ವಿದ್ಯಾರ್ಥಿಗಳಿಗೆ ಶುಭ ಕೋರಿದ್ದಾರೆ. ಆತ್ಮವಿಶ್ವಾಸ ಕಳೆದುಕೊಳ್ಳದಂತೆ ಮಕ್ಕಳಿಗೆ ಕಿವಿಮಾತು ಹೇಳಿದ್ದಾರೆ. ಹಾಸನದ ದಾಸರಕೊಪ್ಪಲು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೆಯಿತು. ಬೇಸಿಗೆ ರಜೆ ಕಳೆದು ಮತ್ತೆ ತರಗತಿಗಳಿಗೆ ಹಾಜರಾದ ವಿದ್ಯಾರ್ಥಿಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಸೇರಿದಂತೆ ಹಲವು ಗಣ್ಯರು ಮಕ್ಕಳಿಗೆ ಸಿಹಿ ವಿತರಿಸಿ ಗುಲಾಬಿ ಹೂ ನೀಡುವ ಮೂಲಕ ಪ್ರೀತಿಯಿಂದ ಸ್ವಾಗತಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 2026-27 ಸಾಲಿನ ಶೈಕ್ಷಣಿಕ ವರ್ಷದ ಶಾಲೆಗಳು ಆರಂಭವಾಗಿದ್ದು ಕೆಲವು ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಹೂ ಮತ್ತು ಸಿಹಿ ತಿಂಡಿ ನೀಡಿ ಸ್ವಾಗತಿಸಲಾಯಿತು. ದೊಡ್ಡಬಳ್ಳಾಪುರದ ಪಾಲನ ಹೋಗಿಹಳ್ಳಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ನಡೆದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮಲ್ಲಪ್ಪ ಕೆ ಯರಗೋಳ ಮಾತನಾಡಿ, ಉತ್ತಮ ಕಲಿಕೆ ಮತ್ತು ಉಜ್ವಲ ಭವಿಷ್ಯದ ಧ್ಯೇಯದೊಂದಿಗೆ ಶಾಲೆಗಳು ಆರಂಭವಾಗುತ್ತಿವೆ ಎಂದು ತಿಳಿಸಿದ್ದಾರೆ. ಚಾಮರಾಜನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ವಿದ್ಯಾರ್ಥಿಗಳನ್ನು ಟಾಂಗಾ ಮೂಲಕ ಕರೆತರಲಾಯಿತು. ಜಿಲ್ಲಾಧಿಕಾರಿ ಶ್ರೀರೂಪ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮೋನಾರೋತ್ ಹೂಮಳೆ ಮೂಲಕ ವಿದ್ಯಾರ್ಥಿಗಳನ್ನು ಬರಮಾಡಿಕೊಂಡರು. ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕಿನ ಕುಂದಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಮಂಗಳವಾದ್ಯಗಳ ಜೊತೆ ಎತ್ತಿನ ಬಂಡಿಗಳಲ್ಲಿ ವಿದ್ಯಾರ್ಥಿಗಳನ್ನು ಮೆರವಣಿಗೆ ಮೂಲಕ ಶಾಲೆಗೆ ಕರೆತರಲಾಯಿತು. ಬಹುಕೋಟಿ ಬಿಟ್ಕಾಯಿನ್ ಹಗರಣ ಮತ್ತು ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಎನ್ಎ ಹ್ಯಾರಿಸ್ ಪುತ್ರ ಯುವ ಕಾಂಗ್ರೆಸ್ ನಾಯಕ ಮೊಹಮ್ಮದ್ ನಲಪಾಡ್ಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇಂದು 2ನೇ ಸಮನ್ಸ್ ಜಾರಿ ಮಾಡಿದ್ದಾರೆ. ರಾಜಕೀಯ ಬದ್ಧತೆಗಳನ್ನು ಉಲ್ಲೇಖಿಸಿ ಮೊದಲ ಸುತ್ತಿನ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಇಂದು ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು ಸೂಚಿಸಿದ್ದಾರೆ. ಈಗಾಗಲೇ ಶ್ರೀಕಿಯನ್ನು ವಶಕ್ಕೆ ಪಡೆದು ಇಡಿ ವಿಚಾರಣೆಗೆ ಒಳಪಡಿಸಿದ್ದು, ಈ ಸಮಯದಲ್ಲಿ ತನಿಖಾಧಿಕಾರಿಗಳು ನಲಪಾಡ್ ಮತ್ತು ಶ್ರೀಕಿ ಜೊತೆಗಿನ ವ್ಯವಹಾರದ ಬಗ್ಗೆ ಮಾಹಿತಿ ಸಂಗ್ರಹಿಸಿದೆ ಎಂದು ಐಎಎನ್ಎಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಇತರೆಡೆ ಬಳಸುವ 19 kg ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ದೇಶದ ವಿವಿಧ ನಗರಗಳಲ್ಲಿ 42 ರೂಪಾಯಿಗಳಿಂದ 53 ರೂಪಾಯಿ 50 ಪೈಸೆಗಳಿಗೆ ಏರಿಕೆ ಮಾಡಲಾಗಿದೆ. ಆದರೆ ಗೃಹ ಬಳಕೆ

0: ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ನಿನ್ನೆ ನಡೆದ ಐಪಿಎಲ್ 2026 ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಗೆಲುವು ಸಾಧಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2ನೇ ಬಾರಿಗೆ ಟ್ರೋಫಿ ತನ್ನದಾಗಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್, ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ. ಕರ್ನಾಟಕ ಕ್ವಾಂಟಮ್ ವಿಶೇಷ ಕಾರ್ಯಪಡೆ ರಚಿಸಿ ಸರ್ಕಾರ ಅಧಿಕೃತ ಆದೇಶ. ನವದೆಹಲಿಗೆ ಪ್ರಯಾಣ ಬೆಳೆಸಿದ ಕಾಂಗ್ರೆಸ್ ನಾಯಕರು, ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಿಂದ ಯಾವುದೇ ಕ್ರಿಕೆಟ್ ಪಂದ್ಯ ಸ್ಥಳಾಂತರಿಸಲು ಬಿಡುವುದಿಲ್ಲ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಹಾಗೂ ಹಿಮಾಚಲ ಪ್ರದೇಶ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಮಂದಿ ಸಾವು, ಮೃತದೇಹ ರಾಜ್ಯಕ್ಕೆ ತರಲು ಸಹಕರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. ಈ ಸಮಯ ಎಂದಿನಂತೆ ಚಿತ್ರತಾನ ಕಾರ್ಯಕ್ರಮದು. ಇವತ್ತಿನ ಚಿತ್ರತಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಗೀತೆಗಳನ್ನು ಪ್ರಸಾರ ಮಾಡಲಾಗುತ್ತೆ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವ ಚಿತ್ರ ಕಲ್ಟ್ ಚಿತ್ರದ್ದು. ಜಸ್ಕಿರಣ್ ಸಿಂಗ್ ಮತ್ತು ಪೃಥ್ವಿ ಭಟ್ ಅವರು ಧ್ವನಿಯಾಗಿರುವ ಗೀತೆ ಇದು. ಅನಿಲ್ ಕುಮಾರ್ ಅವರ ಸಾಹಿತ್ಯ, ಹಾಗೆಯೇ ಅವರೇ ಚಿತ್ರದ ನಿರ್ದೇಶಕರು ಸಹ. ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ ಈ ಚಿತ್ರಕ್ಕೆ ಇದೆ. ಹಾಗೆಯೇ ತಾರಾಬಳಗದಲ್ಲಿ ಜೈದ್ ಖಾನ್, ರಚಿತಾ ರಾಮ್, ಮಲೈಕಾ ಹಾಗೆಯೇ ಇನ್ನಿತರೆ ಹಿರಿಯ ಕಲಾವಿದರು ಸಹ ಅಭಿನಯವನ್ನು ಮಾಡಿದ್ದಾರೆ. ಚಿತ್ರ ಹಾಡುಗಳ ಮಟ್ಟಿಗೆ, ಹಾಗೆಯೇ ಚಿತ್ರವೂ ಸಹ ಚಿತ್ರ ನಿರ್ದೇಶನದ ಮಟ್ಟಿಗೆ, ಚಿತ್ರಕಥೆಯ ಮಟ್ಟಕ್ಕೆ ಒಂದು ಒಳ್ಳೆಯ ಯಶಸ್ಸನ್ನು ಕಂಡಿದೆ ಅಂತ ಹೇಳಬಹುದು. ಹಾಗಾಗಿ ಕಲ್ಟ್ ಚಿತ್ರದ ಗೀತೆ. ಇನ್ನು ಮುಂದೆ ನಿಶಾನ್ ರೈ, ಹಾಗೆಯೇ ದರ್ಶನ್ ಮತ್ತು ಸಾಗರ್ ರಂಜಿತಾ ಅವರ ಧ್ವನಿಗಳಲ್ಲಿ ಸಹ ಗೀತೆ ಮೂಡಿಬರುತ್ತೆ.

ಕೆಳಗರೆ ಇದುವರೆಗೆ ಚಿತ್ರತಾನ ಕಾರ್ಯಕ್ರಮದಲ್ಲಿ ಕಲ್ಟ್ ಚಿತ್ರದ ಗೀತೆಗಳನ್ನ ಆಲಿಸಿದ್ರಿ. ಈ ಗೀತೆಯೊಂದಿಗೆ ಇವತ್ತಿನ ಚಿತ್ರತಾನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಸರಿಯಾಗಿ 3 ಗಂಟೆಗೆ ಹಿಂದಿ ಕಾರ್ಯಕ್ರಮಗಳು, ನಿಮಗಾಗಿ ಸಖಿ ಸಹೇಲಿ ಹಾಗೂ ಇನ್ನಿತರೆ ಕಾರ್ಯಕ್ರಮಗಳು.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇವತ್ತಿನ ಪರಿಮಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ.

ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಮುಕ್ತ ಮಾತುಕತೆಯಾಗಿ ಒಂದು ವಿಷಯವನ್ನ ಮತ್ತೊಮ್ಮೆ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ವಿಷಯ ಯಾವುದು ಏನು ಅಂತೆಲ್ಲ ಮಾತಾಡೋಣ ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ. ಮೊದಲಿಗೆ ಟಗರು ಪಲ್ಯ ಚಿತ್ರದ ಸೂರ್ಯಕಾಂತಿ ನೀನು ಈ ಹಾಡು ಪ್ರಸಾರ ಆಗತ್ತೆ. ಮಾಧುರಿ, ಶೇಷಾದ್ರಿ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಧನಂಜಯ್ ಅವರು ಬರೆದಂತಹ ಗೀತೆಗೆ ವಾಸುಕಿ ವೈಭವ್ ಅವರ ಸಂಗೀತ ನಿರ್ದೇಶನ.

ಕೆಳಗರೆ ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಜೊತೆ ಆಗ್ತೀವಿ ಅಂತ ಹೇಳಿದ್ದೆ. ಏನು, ಯಾವ ವಿಷಯದ ಬಗ್ಗೆ ಮಾತನಾಡ್ತೀವಿ ಅನ್ನೋದಾದರೆ, ನಾವೆಲ್ಲ ತರಕಾರಿ ಹಣ್ಣು ಹಾಗೆಯೇ ಅನೇಕ ನಮ್ಮ ಇಷ್ಟದ ಪದಾರ್ಥಗಳನ್ನು ಖಾದ್ಯಗಳನ್ನು ಪ್ರತಿದಿನ ಸೇವಿಸ್ತಾ ಇರ್ತೀವಿ. ಆದರೆ ನಾವು ತಯಾರಿಸಿ ಸೇವಿಸುವಂತಹ ಖಾದ್ಯಗಳು ಅಥವಾ ನಮಗೆ ರೈತರಿಂದ ಅಥವಾ ಮಾರುಕಟ್ಟೆಯಿಂದ ಅಂಗಡಿ ಮುಂಗಟ್ಟಿನಿಂದ ದಿನಸಿ ಅಂಗಡಿಗಳಿಂದ ನೇರವಾಗಿ ಸಿಗುವಂತಹ ಎಲ್ಲ ಪದಾರ್ಥಗಳು ಎಷ್ಟು ಫ್ರೆಶ್ ಆಗಿದೆ, ತಾಜಾ ಆಗಿದೆ ಅಂತ ನಮಗೆ ಖಂಡಿತ ಅದರ ಅರಿವು ಇರುತ್ತಾ? ಅಥವಾ ನಮಗೆ ಗೊತ್ತಿದ್ದೇ ಕೆಲವು ಬಾರಿ ಹಳೆಯ ಹಣ್ಣು ತರಕಾರಿ ಅಥವಾ ದಿನಸಿ ವಸ್ತುಗಳನ್ನು ತರ್ತೀವ, ತಂದು ಅದನ್ನು ಸೇವಿಸ್ತೀವ? ಅಥವಾ ಕೆಲವು ಬಾರಿ ಸ್ವಲ್ಪ ಹಣದ ರಿಯಾಯಿತಿ ಇರುತ್ತೆ ಅಂತ ತರ್ತೀವ? ಈ ಫ್ರೆಶ್ನೆಸ್ಗೆ, ತಾಜಾತನಕ್ಕೆ ಸಾಕಷ್ಟು ಬಾರಿ ಎಷ್ಟೊಂದು ಮಂದಿ ಸ್ವಲ್ಪ ಇಂಪಾರ್ಟೆನ್ಸ್ನ ಕೊಡೋದನ್ನು, ಪ್ರಾಮುಖ್ಯತೆಯನ್ನು ಕೊಡೋದನ್ನು ಕಡಿಮೆ ಮಾಡ್ತಾರೆ. ಆದರೆ ಆ ತಾಜಾತನ ಎಲ್ಲ ಹಣ್ಣು ತರಕಾರಿಯಲ್ಲಿ ಅಥವಾ ನಾವು ಬಳಸುವಂತಹ ಎಲ್ಲ ಪದಾರ್ಥದಲ್ಲಿ ಇದ್ದರೆ ನಿಜವಾಗ್ಲೂ ಖುಷಿಯಾಗತ್ತೆ, ನಮಗೆ ಆರೋಗ್ಯದ ದೃಷ್ಟಿಯಿಂದನೂ ಒಳ್ಳೆಯದು. ಈ ತಾಜಾತನದ ಬಗ್ಗೆ, ತಾಜಾ ಹಣ್ಣು ತರಕಾರಿ ಮತ್ತು ಪದಾರ್ಥಗಳನ್ನು ಸೇವಿಸೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡೋಣ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ನೀವು ಅಂಗಡಿಗಳಲ್ಲಿ ಮಾರುಕಟ್ಟೆಯಲ್ಲಿ ಪದಾರ್ಥಗಳನ್ನು ತಗೊಳ್ಳುವಾಗ ಯಾವೆಲ್ಲ ಮಾನದಂಡವನ್ನು ಇಟ್ಕೊಳ್ತೀರಾ? ಹೇಗೆಲ್ಲ ಅದನ್ನು ಪರಿಶೀಲನೆ ಮಾಡಿ ನಿಮ್ಮ ಮನೆಗೆ ತಂದು ನೀವು ಸೇವಿಸ್ತೀರಾ? ಯಾಕೆಂದರೆ ಅದನ್ನು ಸೇವಿಸುವಂತಹ ಪಟ್ಟಿಯಲ್ಲಿ ಮಕ್ಕಳಿರ್ತಾರೆ, ಹಿರಿಯರಿರ್ತಾರೆ, ಎಲ್ಲ ವಯಸ್ಸಿನವರು ಇರ್ತಾರೆ. ಇತ್ತೀಚೆಗಂತೂ ಅಸಿಡಿಟಿ ಪ್ರಾಬ್ಲಮ್ ಆಗಿರ್ಬೋದು, ಬ್ಲೋಟಿಂಗ್ ಆಗಿರಬಹುದು, ಅಥವಾ ಇನ್ನು ಸಾಕಷ್ಟು ಸಮಸ್ಯೆಗಳು ನಮಗೆ ಉಂಟಾಗುತ್ತೆ. ಕೆಟ್ಟ ಪದಾರ್ಥಗಳು ಅಥವಾ ಬೇರೆ ರೀತಿಯ ಒಂದಷ್ಟು ಪದಾರ್ಥಗಳನ್ನು ಅದಕ್ಕೆ ಸೇರಿಸಿ, ಉದಾಹರಣೆಗೆ ಪ್ರಿಸರ್ವೇಟಿವ್ಗಳನ್ನು ಹಾಕಿ ಅದನ್ನು ಸಾಕಷ್ಟು ದಿನ ಉಳಿಯುವಂತೆ ಮಾಡ್ತಾರೆ. ಹಾಗೆಲ್ಲ ಮಾಡಿದ ಪದಾರ್ಥಗಳನ್ನು ಸೇವಿಸೋದು ಎಷ್ಟು ಸರಿ ಅಂತೆಲ್ಲ ಯೋಚನೆ ಮಾಡಿಕೊಂಡು, ಕೆಲವು ಬಾರಿ ತಾಜಾ ನೈಜತೆಗೆ ಹತ್ತಿರ ಇದೆ ಈ ಪ್ರಾಡಕ್ಟ್ಗಳನ್ನು ಹೆಚ್ಚಾಗಿ ಸೇವಿಸಬೇಕು ಅಂತ ತರ್ತೀವಿ, ಆದರೆ ಎಲ್ಲೋ ಒಂದು ಕಡೆ ಆ ಒಂದು ಡೌಟ್ ನಮ್ಮನ್ನು ಕಾಡ್ತಾ ಇರುತ್ತೆ. ಹಾಗಾಗಿ ಇದಕ್ಕೆ ನೀವೆಲ್ಲ ಹೇಗೆ ಕೆಲಸ ಮಾಡ್ತೀರಿ, ಹೇಗೆ ಅದನ್ನು ಕ್ರಾಸ್ ಚೆಕ್ ಮಾಡ್ಕೋತೀರಿ, ಪರಿಶೀಲನೆ ಮಾಡಿ ತರ್ತೀರಿ, ಸಂದೇಶದ ಮುಖಾಂತರ ತಿಳಿಸಿ. ತಾಜಾತನದ ಉಳಿಯುವಿಕೆಗೆ ನಿಮ್ಮ ನಿರ್ಧಾರ ಹೇಗಿರುತ್ತೆ, ಹೇಗೆಲ್ಲ ಕೆಲಸ ಮಾಡ್ತೀರಿ, ಈ ಬಗ್ಗೆ ಸಂದೇಶವನ್ನು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9489109091091029, ಈ ಸಂಖ್ಯೆಗೆ ನಿಮ್ಮ ಮೆಸೇಜ್ ಕಳಿಸ್ಕೊಡಿ.

ನನ್ನ ಗೆಳೆಯರೊಬ್ಬರು ಒಂದು ಮಾತನ್ನ ಹೇಳ್ತಾ ಇದ್ರು, ಹಾಗೇನೆ ನನ್ನ ಹಿರಿಯರು ಈ ಮಾತನ್ನ ಹೇಳ್ತಾ ಇದ್ರು, ಗುರುಗಳು ಇದೇ ಮಾತನ್ನ ಹೇಳ್ತಾ ಇದ್ರು. ಏನು ಅಂತ ಕೇಳೋದಾದ್ರೆ, ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು ಅಂದರೆ, ಯಾರಿಗೆ ಒಳ್ಳೆಯ ಆರೋಗ್ಯ ಇರುತ್ತೋ ಅವರು ಅತ್ಯಂತ ಶ್ರೀಮಂತ ವ್ಯಕ್ತಿಗಳು ಅಂತ ಹೇಳ್ತಾರೆ. ಆರೋಗ್ಯವನ್ನು ನಾವು ಕೊಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಳ್ಳೆಯ ಆರೋಗ್ಯ ಇರಬೇಕು ಅಂದರೆ ಒಳ್ಳೆಯ ಆಹಾರ ಸೇವಿಸಬೇಕು. ನೋಡಿ, ಆಹಾರ ಆರೋಗ್ಯ ಪ್ರಾಸಕ್ಕೆ ಸಿಕ್ಕರೂ ಸಹ, ಪದಜೋಡಣೆ ಚೆನ್ನಾಗಿದ್ರೂ ಸಹ, ಅದು ಎಷ್ಟು ನಮ್ಮ ದೇಹದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂದರೆ, ಅದರ ಅರಿವು ಇರುವವರಿಗೆ, ಹಾಗೆಯೇ ಅದರಿಂದ ತೊಂದರೆಯನ್ನು ಅನುಭವಿಸುವವರಿಗೆ ಈ ಮಾತು ಅರ್ಥ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗಾಗಿ ನಮ್ಮೆಲ್ಲರ ಮನೆಗಳಲ್ಲೂ ಹಿರಿಯರಿರ್ತಾರೆ, ಕಿರಿಯರಿರ್ತಾರೆ, ಮತ್ತು ಪುಟ್ಟ ಮಕ್ಕಳು ಇರಬಹುದು. ಇವರೆಲ್ಲ ವಯಸ್ಕರು ಇರ್ತಾರೆ. ಆದರೆ ಎಲ್ಲರಿಗೂ ಎಲ್ಲ ಆಹಾರಗಳು ಒಗ್ಗುತ್ತಾ, ಇಷ್ಟ ಆಗತ್ತಾ? ಕೆಲವರಿಗೆ ಕೆಲವು ಆಹಾರಗಳು ಸರಿ ಅನ್ಸೋದಿಲ್ಲ, ವಾಯುವು ಅಂತ ಹೇಳ್ತಾರೆ, ಕಾಲ್ನೋವು ಬರುತ್ತೆ ಅಂತ ಹೇಳ್ತಾರೆ. ಆದರೆ ಯಾವುದೇ ಆಹಾರವನ್ನು ತಾಜಾ ಆಗಿ ತೆಗೆದುಕೊಂಡು ಬಂದು ಸೇವಿಸಿದಾಗ, ಅಂದರೆ ಉದಾಹರಣೆಗೆ, ಸಾಕಷ್ಟು ಬಹುತೇಕರ ಮನೆಗಳಲ್ಲಿ ಫ್ರಿಡ್ಜ್ ಇರಬಹುದು, ತಂಗಳು ಪೆಟ್ಟಿಗೆ ಅಂತ ಹೇಳ್ತಾರೆ, ಫ್ರಿಡ್ಜ್ ಅಂತ ಇಂಗ್ಲೀಷ್ನಲ್ಲಿ ನಾವು ಹೇಳ್ತೇವೆ. ಆದರೆ ಈ ರೆಫ್ರಿಜರೇಟರ್ನ ಬಳಸೋದು ಎಷ್ಟು ಸರಿ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು. ಆದರೂ ಸಹ ಎಲ್ಲೋ ನಮ್ಮ ಅನುಕೂಲಕ್ಕೆ ಇವುಗಳು ಬಂದಿವೆ, ಆದರೆ ಅವುಗಳನ್ನು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಬಳಸೋದು ಉತ್ತಮ ಅಂತ ತಿಳಿದವರ ಮಾತು ಆಗಿದೆ. ಹಾಗೆಯೇ ನಮ್ಮ ಇತ್ತೀಚಿನ ಈ ಒಂದು ಫಾಸ್ಟ್ ಪೇಸ್ಡ್ ಲೈಫ್ ಸ್ಟೈಲಲ್ಲಿ ಎಲ್ಲವನ್ನೂ ನಾವು ನಮ್ಮ ಕೈಯಡಿಯಲ್ಲಿ ಹೀಗೆ ಸಿಗಬೇಕು, ಯಾವುದಕ್ಕೂ ಹೊರಗೆ ಹೋಗಬಾರ್ದು, ಅಥವಾ ತುಂಬ ಕಷ್ಟಪಟ್ಟು ಏನನ್ನೂ ತೆಗೆದುಕೊಳ್ಳಬಾರ್ದು. ಒಂದ್ಸರಿ ತೊಗೊಂಬಂದರೆ ಒಂದು ವಾರ 15 ದಿನ ಅದನ್ನೇ ಬಳಸೋಣ, ಏನಾಗತ್ತೆ ಅಂತ ನಾವು ಅಂದ್ಕೋತೀವಿ. ಆದರೆ ಅದರ ಒಂದು ಶೆಲ್ಫ್ ಲೈಫ್ ಅಂತ ಎಲ್ಲದಕ್ಕೂ ಇರುತ್ತೆ, ಎಲ್ಲ ಪದಾರ್ಥಕ್ಕೂ. ಹಾಗಾಗಿ ನಾವು ಮೊದಲು ಯಾವುದೇ ಆಹಾರ ಪದಾರ್ಥವನ್ನು ತಗೋಬೇಕು ಅಂದರೆ ಅದರ ಗುಣಮಟ್ಟವನ್ನು ಪರಿಶೀಲನೆ ಮಾಡ್ಕೋಬೇಕು. ಮೊದಲು ಯಾವ ಗುಣಮಟ್ಟದ ಆಹಾರ ಇದು, ಹೇಗೆ ಇದನ್ನು ಸಂಸ್ಕರಿಸಿದ್ದಾರೆ, ತೆಗೆದುಕೊಂಡು ಬಂದಿದ್ದಾರೆ, ಎಲ್ಲಿಂದ ತಂದಿದ್ದಾರೆ. ಸೊ ಅದರ ಫ್ರೆಶ್ನೆಸ್ ನಮಗೆ ಅಲ್ಲಿ ಕೆಲವು ಬಾರಿ ಕಂಡರೂ ಸಹ, ಪ್ರತ್ಯಕ್ಷವಾಗಿ ನೋಡಿದ್ರೂ ಪ್ರಮಾಣಿಸಿ ನೋಡಬೇಕಾಗತ್ತೆ. ಹಾಗಾಗಿ ಯಾವ ಅಂಗಡಿಯಲ್ಲಿ ತರ್ತಾ ಇದ್ದೀರಾ, ಅವರು ಎಷ್ಟು ವರ್ಷಗಳಿಂದ ಇದರಲ್ಲಿದ್ದಾರೆ, ಹಾಗೆಯೇ ಅವರ ಪ್ರಾಮಾಣಿಕತೆ ಎಷ್ಟಿದೆ, ಅವರ ಆಸಕ್ತಿ ಎಷ್ಟಿದೆ, ಬರೀ ಹಣ ಮಾಡೋದೇನಾ ಅವರ ಆಸಕ್ತಿ. ಸೊ ಇವೆಲ್ಲವೂ ಒಂದು ಒಳ್ಳೆಯ ಆಹಾರ ಪದಾರ್ಥ ತೆಗೆದುಕೊಳ್ಳಿಕ್ಕೆ ನಮಗೆ ಮುಖ್ಯ ಆಗತ್ತೆ. ಯಾಕೆ ಅಂದರೆ ಎಲ್ಲದರಲ್ಲೂ ಒಂದು ಸಣ್ಣ ಧರ್ಮ ಇರುತ್ತೆ, ಅದನ್ನು ಎಲ್ಲರೂ ಪಾಲಿಸಿದರೆ ಬದುಕು ಚೆಂದ ಇರುತ್ತೆ.

ಕೆಳಗರೆ ಪರಿಮಳ ಕಾರ್ಯಕ್ರಮದಲ್ಲಿ ತಾಜಾ ಆಗಿರುವ ಪದಾರ್ಥಗಳನ್ನು ಬಳಸೋದು ಬಹಳ ಮುಖ್ಯ. ಈ ಬಗ್ಗೆ ಮಾತನಾಡ್ತಾ ಇದ್ವಿ. ನೀವು ಸಹ ಸಂದೇಶವನ್ನು ಕಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು, ಹೇಗೆಲ್ಲ ನೀವು ತಾಜಾ ಹಣ್ಣು ತರಕಾರಿ ಪದಾರ್ಥಗಳನ್ನು ಆಹಾರ ಪದಾರ್ಥಗಳನ್ನು ಮಾರುಕಟ್ಟೆಯಿಂದ ಅಥವಾ ನಿಮ್ಮ ಪ್ರತಿದಿನ ತೆಗೆದುಕೊಳ್ಳುವ ಅಂಗಡಿ ಮುಂಗಟ್ಟಿನಿಂದ ತಗೊಂಡು ಬರ್ತೀರಾ, ಹೇಗೆ ಅದಕ್ಕೆ ಯಾವ ಮಾನದಂಡವನ್ನು ಪಾಲಿಸ್ತೀರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ತಿಳಿಸಿ. ಹಿಂದೆ ಎಲ್ಲ ಹಳ್ಳಿ ಕಡೆ ಪ್ರತಿಯೊಬ್ಬರೂ ಆ ದಿನ ತಾವು ಬೆಳೆದಂತಹ ಆಹಾರವನ್ನು ಅಂದರೆ ತರಕಾರಿ ಹಣ್ಣುಗಳನ್ನು ತೆಗೆದುಕೊಂಡು ಬಂದು ಸಂಜೆಗೆ ಮಾರಾಟ ಮಾಡ್ತಾಯಿದ್ರು, ಮತ್ತೆ ತೆಗೆದುಕೊಂಡು ಮತ್ತೆ ನಾಳೆ ಬೆಳಗ್ಗೆ ಇದೇ ಪರಿಸ್ಥಿತಿ ನಡೀತಾ ಇತ್ತು. ಆದರೆ ಸಂತೆಗಳು ಹೆಚ್ಚಾಗಿ ಇರ್ತಾ ಇದ್ವು. ಪ್ರತಿ ವಾರಕ್ಕೆ ಅಂದರೆ ಪ್ರತಿ ಊರಲ್ಲೂ ವಾರಕ್ಕೆ ಒಂದು ದಿನ ಸಂತೆ ನಡೀತಾ ಇತ್ತು. ಹಾಗಾಗಿ ಒಮ್ಮೆ ಅವರು ತರಕಾರಿಗಳನ್ನು ತಗೊಂಡ್ಬಂದರೆ ಮತ್ತೆ ಸಂತೆಗೆ ಬಂದು ತರಕಾರಿಗಳನ್ನು ತಗೊಳ್ತಾ ಇದ್ರು. ಇತ್ತೀಚೆಗೆ ನಗರ ಪ್ರದೇಶ, ಹೊರವಲಯ ಒಳವಲಯ ಎಲ್ಲವೂ ಒಂದು ರೀತಿ ಜಾಮ್ ಪ್ಯಾಕ್ಡ್ ಆಗಿರೋದ್ರಿಂದ ಈ ರೈತರ ಸಂತೆಗಳು ಸಹ ಹೆಚ್ಚಾಗಿ ನಡೆಯಲಿಕ್ಕೆ ಕಷ್ಟ ಆಗ್ತಾ ಇದೆ. ಆಗಾಗ್ಗೆ ನಮಗೆ ಸಿಗುತ್ತೆ. ಆದರೆ ಈ ಸಂತೆಗಳ ಮಳಿಗೆಗಳ ಇವೆಲ್ಲದರ ಜೊತೆಗೆ ನಾವು ದೈನಂದಿನ ದಿನದಲ್ಲಿ ನಮಗೆ ಬೇಕಾದ ಆಹಾರ ಪದಾರ್ಥಗಳನ್ನು ನಮಗೆ ಪ್ರತಿದಿನ ತೆಗೆದುಕೊಳ್ಳುವಂತಹ ಅಂಗಡಿಗಳಲ್ಲಿ ತಗೊಳ್ತಾ ಇರ್ತೀವಿ. ಅದರ ಪರಿಶೀಲನೆ ಸಹ ಒಮ್ಮೆ ಮಾಡಿ ಅದು ಹೇಗಿದೆ, ಕ್ವಾಲಿಟಿ ಹೇಗಿದೆ, ಅದರ ಗುಣಮಟ್ಟ

ಹೇಗೆ ಕಾಯ್ದುಕೊಳ್ಳಿಕ್ಕೆ ಯಾವೆಲ್ಲ ಮಾನದಂಡವನ್ನು ಪಾಲಿಸ್ತಾರೆ, ಹಾಗೆಯೇ ಸರ್ಕಾರದ ನಿಯಮಗಳು ಏನಿವೆ ಅವುಗಳನ್ನು ಅವರು ಪಾಲಿಸ್ತಾ ಇದ್ದಾರಾ, ಹಾಗೆಯೇ ಅವುಗಳನ್ನು ನಾವು ತೆಗೆದುಕೊಂಡು ಬರೋದ್ರಿಂದ ನಮ್ಮ ದೇಹದ ಆರೋಗ್ಯ ಖಂಡಿತ ಹಾಳಾಗೋದಿಲ್ವ, ಇದನ್ನು ಫಸ್ಟ್ ನೋಡಬೇಕಾಗಿರೋದು. ಯಾಕೆಂದರೆ ಉದಾಹರಣೆಗೆ 3 W's ವೈಟ್ಗಳನ್ನು ಬಳಸಬೇಡಿ ಅಥವಾ ಹೆಚ್ಚಾಗಿ ತಗೋಬೇಡಿ ಅಂತ ಹೇಳ್ತಾರೆ. ಅದು ಶುಗರ್, ವೈಟ್ ಶುಗರ್, ವೈಟ್ ಸಾಲ್ಟ್ ಮತ್ತು ಮೈದಾ. ಅಂದರೆ ಈ ಮೈದಾ, ಸಕ್ಕರೆ ಮತ್ತು ಉಪ್ಪನ್ನು ಅತಿಯಾಗಿ ಬಳಸಬಾರ್ದು. ಎಲ್ಲ ಪದಾರ್ಥದಲ್ಲೂ ಇದನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ಸೇವಿಸ್ತಾನೇ ಇರ್ತೀವಿ. ಆದರೂ ನಮಗೆ ಆರೋಗ್ಯದ ದೃಷ್ಟಿಯಿಂದ ಯಾವುದನ್ನು ಅತಿ ಮಾಡಬಾರ್ದು, ಈ 3 ಹೆಚ್ಚಾಗಿ ತಿನ್ನಬಾರ್ದು ಅಂತ. ಇನ್ನು ರಾಗಿಯ ಬಳಕೆಯ ಬಗ್ಗೆ ಹೇಳೋದೇ ಬೇಡ. ಆದರೆ ಇದೆಲ್ಲದರ ತಾಜಾತನ ಉಳಿಸ್ಕೊಳ್ಳಿಕ್ಕೆ ನೀವು ಆ ಗುಣಮಟ್ಟವನ್ನು ಚೆಕ್ ಮಾಡೋದು ಬಹಳ ಮುಖ್ಯ. ಜೊತೆಗೆ ನಿಮ್ಮ ಹತ್ತಿರದ ಸುತ್ತ ಇರುವಂತಹ ಮನೆಯ ಹತ್ತಿರ ಇರುವಂತಹ ಯಾರು ಪ್ರತಿದಿನ ಆಹಾರವನ್ನು ತರ್ತಾರೆ, ಜೊತೆಗೆ ಅವರು ಹೇಗೆ ಅದನ್ನು ತರ್ತಾರೆ, ಎಲ್ಲಿಂದ ತರ್ತಾರೆ, ಅದರ ಕ್ವಾಲಿಟಿ ಹೇಗಿದೆ, ಅದರ ಬಗ್ಗೆ ಅವರು ಹೇಗೆ ಚೆಕ್ ಮಾಡಿ ತರ್ತಾರೆ, ಇದರ ಬಗ್ಗೆಯೂ ಒಂದು ಸ್ವಲ್ಪ ಗಮನ ಹರಿಸೋದು ಉತ್ತಮ.

ಕೇಳುಗರೆ, ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಇನ್ನು ತಾಜಾ ಹಣ್ಣು ತರಕಾರಿ ಆಹಾರ ಪದಾರ್ಥವನ್ನು ಬಳಸೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾವುದೇ ಆಹಾರ ಪದಾರ್ಥವನ್ನು ಅದು ಪ್ಯಾಕ್ಡ್ ಫುಡ್ ಆಗಿದ್ದರೆ ಅದನ್ನು ನೀವು ತೆಗೆದುಕೊಂಡು ಮನೆಗೆ ಬಂದಾಗ ದಯವಿಟ್ಟು ತೆಗೆದುಕೊಂಡು ಬರುವ ಮುನ್ನ ಅದು ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿದೆ, ಅಂದರೆ ಅದು ಯಾವಾಗ ಸಿದ್ಧವಾಗಿ ಪ್ಯಾಕ್ ಆಗಿ ನಿಮಗೆ ಸಿಗ್ತಾ ಇದೆ ಮತ್ತು ಎಲ್ಲಿಯವರೆಗೂ ಅದರ ಮುಕ್ತಾಯ ಅಂದರೆ ಎಕ್ಸ್ಪೈರಿ ಡೇಟ್ ಇದೆ ಅನ್ನೋದನ್ನು ನೋಡಿ. ಅದನ್ನು ನೋಡದೆ ದಯವಿಟ್ಟು ತರುವಂತಹ ಪ್ರಯತ್ನ ಮಾಡಬೇಡಿ, ಯಾಕೆಂದರೆ ಸರ್ಕಾರದ ಮಾನದಂಡ ಅದು ಒಂದಾಗಿದೆ. ಹಾಗಾಗಿ ಅದನ್ನು ನೋಡೋದು ಬಹಳ ಮುಖ್ಯ. ಇನ್ನು ಹಣ್ಣು ತರಕಾರಿ ತಂದಾಗ ಇದನ್ನು ನೋಡಲಿಕ್ಕೆ ಕಷ್ಟ ಆಗುತ್ತೆ, ಆದರೆ ತಾಜಾತನ ಗುಣಮಟ್ಟ ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಹಣ್ಣು ತರಕಾರಿ ಮನೆಗೆ ತಂದಾಗ ಅದನ್ನು ಹೇಗೆ ನಾವು ತೊಳೆದು ಸರಿಯಾದ ರೀತಿಯಲ್ಲಿ ಆಹಾರ ಪದಾರ್ಥವಾಗಿ ಬಳಸ್ತೀರಿ ಅನ್ನೋದು ಮುಖ್ಯ ಆಗುತ್ತೆ. ಯಾಕೆ ಅಂತ ಹೇಳೋದಾದರೆ, ಉದಾಹರಣೆಗೆ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಆರ್ಗಾನಿಕ್ ಅನ್ನುವಂತಹ ಅಂದರೆ ಪೆಸ್ಟಿಸೈಡ್ ಫ್ರೀ ಅಂತ ಹೇಳ್ತಾ ಇರುವಂತಹ ಮಳಿಗೆಗಳು ಇವೆ. ಹಾಗೆಯೇ ಆಹಾರ ಪದಾರ್ಥಕ್ಕೆ ಈ ಎಲ್ಲ ಸ್ವಾಭಾವಿಕವಾಗಿ ಬೆಳೆಯುವಂತಹ ತಂತ್ರಗಳನ್ನು ಹೊರತುಪಡಿಸಿ ಅನೇಕ ರೀತಿಯ ಕೆಮಿಕಲ್ಗಳನ್ನು ಅವುಗಳಿಗೆ ಸಿಂಪಡಣೆ ಮಾಡಿ ಸಹ ಬಳಸ್ತಾ ಇರ್ತಾರೆ. ಅದು ನಮಗೆ ಹೆಚ್ಚು ಬಾರಿ ತಿಳಿಯೋದಿಲ್ಲ, ಅಥವಾ ಅದು ಕೆಲವು ಬಾರಿ ತಿಳಿದರೂ ನಾವು ಏನೂ ಮಾಡುವ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಹಾಗಾಗಿ ಮನೆಗೆ ತಂದಾಗ ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಅಡುಗೆ ಸೋಡಾ ಮತ್ತು ಉಪ್ಪು ಮನೆಯಲ್ಲಿ ಇದ್ದೇ ಇರುತ್ತೆ. ಒಂದು ಬಕೆಟಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನಿಮಗೆ ಬೇಕಾದಂತಹ ತರಕಾರಿಗಳನ್ನು ತೆಗೆದುಕೊಂಡು ಸ್ವಲ್ಪ ಉಪ್ಪಾಕಿ ಒಂದು 10-15 ನಿಮಿಷ ಬಿಟ್ಟು ಆನಂತರ ಬಳಸಿದ್ರೆ ತುಂಬ ಉತ್ತಮ. ಯಾಕೆಂದರೆ ಎಲ್ಲ ರೀತಿಯ ಕೆಮಿಕಲ್ಗಳು ಮತ್ತು ಕ್ಲೀನ್ಲಿನೆಸ್ಗೆ ಅದರಲ್ಲಿರುವ ಧೂಳು ಮಣ್ಣಿನ ಕಣಗಳು ಎಲ್ಲವೂ ಹೋಗುತ್ತೆ. ಹಾಗಾಗಿ ಅದು ಇನ್ನಷ್ಟು ಮತ್ತಷ್ಟು ತಾಜಾ ಆಗಿ ಅಡಿಗೆಯಲ್ಲಿ ಬಳಸಬಹುದಾಗಿದೆ. ಇದನ್ನು ಖಂಡಿತ ಎಲ್ಲರೂ ಪಾಲಿಸ್ತೀರಾ ಅಂತ ಭಾವಿಸ್ತಾ ಮುಂದಿನ ಗೀತೆಗೆ ಹೋಗೋಣ.

ಹಾಡಿನ ಸಾಲುಗಳಂತೂ ಚಿತ್ರದ ಪಾತ್ರಕ್ಕೆ ಸನ್ನಿವೇಶಕ್ಕೆ ತಕ್ಕಂತೆ ಬರೆದಿರ್ತಾರೆ. ಹಾಗೇನೆ ಆ ಚಿತ್ರ ಏನು ಬಯಸ್ತಾ ಇದೆ ಆ ಒಂದು ಸನ್ನಿವೇಶಕ್ಕೆ ಹಾಗಾಗಿ ಹಾಡುಗಳನ್ನು ಎಣಿಯಲಾಗುತ್ತೆ. ಆದರೆ ಇಲ್ಲಿ ನೀವು ಖಂಡಿತ ಕೇಳಬೇಕು, ಅವ್ರು ಹೇಳಲೇಬೇಕು. ಆಹಾರ ಮತ್ತು ಆರೋಗ್ಯದ ದೃಷ್ಟಿಯಲ್ಲಿ ಯೋಚನೆ ಮಾಡಿದಾಗ ಯಾವುದೇ ಆಹಾರ ಪದಾರ್ಥ ತೆಗೆದುಕೊಳ್ಳುವ ಮುನ್ನ. ಹಾಗಾಗಿ ಆಹಾರನ ಮನೆಗೆ ತಂದಾಗ, ಅಂದರೆ ಆಹಾರ ಪದಾರ್ಥವನ್ನು ತಂದಾಗ ಅದು ವೇಸ್ಟ್ ಆಗತ್ತೆ ಅಂತ ಅಥವಾ ಹೆಚ್ಚಾಗಿ ತಂದಿದ್ದೀವಿ ಅಂತ ನಮಗೆ ಇಷ್ಟ ಅನ್ನೋ ಕಾರಣಕ್ಕೆ ಅತಿಯಾಗಿ ಸೇವಿಸೋದು, ಜೊತೆಗೆ ಫ್ರಿಡ್ಜ್ನಲ್ಲಿ ಇಟ್ಟು ಮತ್ತೆ ನಾಳೆ ನಾಳಿದ್ದು ಅದನ್ನು ಸೇವಿಸೋದು, ಇನ್ನಷ್ಟು ದಿನಗಳು ಬಿಟ್ಟು ಸೇವಿಸೋದು, ಕೆಲವರು ಬಿಸಿ ಮಾಡ್ತಾ ಅದರ ಸತ್ವನೇ ಕಳ್ಕೊಂಡಿರುತ್ತೆ ಆದರೂ ಅದನ್ನು ಸೇವಿಸ್ತಾ ಇರ್ತಾರೆ. ಇನ್ನು ಒಮ್ಮೆ ಸಾಂಬಾರು ಮಾಡಿದರೆ 3-4 ದಿನ ಅದನ್ನೇ ಬಳಸಿ ಮತ್ತೆ ಮಾಡುವುದು ಕಷ್ಟ ಅನ್ಸೋರು, ಹೀಗೆಲ್ಲ ಮಾಡೋದ್ರಿಂದ ಅದರ ತಾಜಾತನ ಹಾಳಾಗುತ್ತೆ. ಅದರಿಂದ ನಮ್ಮ

ನಮ್ಮ ದೇಹಕ್ಕೆ ಏನು ಸಿಗಬೇಕು, ಯಾಕಾಗಿ ಅದನ್ನು ನಾವು ಸೇವಿಸ್ತಾ ಇದ್ದೀವಿ, ಅವೆಲ್ಲವನ್ನು ನಾವು ಅರ್ತುಕೊಂಡು ಸೇವಿಸಿದ್ರೆ ಬಹಳ ಮುಖ್ಯ. ಯಾಕೆಂದರೆ ತಾಜಾತನದಿಂದ ತರೋದು ಎಷ್ಟು ಮುಖ್ಯನೋ ಅದನ್ನು ಬಳಸೋದು ಅಷ್ಟೇ ಮುಖ್ಯ. ಉದಾಹರಣೆಗೆ ನಮ್ಮ ರಿಕ್ವೈರ್ಮೆಂಟು 50-100 ಗ್ರಾಮ್ ಇದ್ದರೆ ಅರ್ಧ ಕೆ ಜಿ ಪದಾರ್ಥವನ್ನು ತಂದರೆ ಹೇಗೆ ಅದು ಮುಗಿಯುತ್ತೆ? ಹಾಗಾಗಿ ನಮಗೆ ಎಷ್ಟು ಸಾಧ್ಯನೋ, ಇತ್ತೀಚಿನ ದಿನಗಳಲ್ಲಂತೂ ಹೆಚ್ಚಾಗಿ ಎಲ್ಲ ಅಂಗಡಿಯವರು ನಿಮಗೆಷ್ಟು ಬೇಕೋ ಅಷ್ಟನ್ನೇ ಕೊಡಲಿಕ್ಕೆ ಸಿದ್ಧ ಇದ್ದಾರೆ. ಹಿಂದೆ ಸ್ವಲ್ಪ ಕಡಿಮೆ ಪದಾರ್ಥವನ್ನು ತಗೊಳ್ತೀವಿ ಅಂದರೆ ಅವರು ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇರಲಿಲ್ಲ. ಆದರೆ ಈಗಂತೂ ಎಲ್ಲ ಕಡೆಗಳಲ್ಲಿ ಎಲ್ಲ ರೀತಿಯ ಪದಾರ್ಥಗಳನ್ನು ನಿಮಗೆಷ್ಟು ಬೇಕೋ ಅಷ್ಟು ಕೊಡಲಿಕ್ಕೆ ಅವರು ಸಿದ್ಧ ಇದ್ದಾರೆ. ಹಾಗಾಗಿ ನಿಮಗೆ ಏನು ಅವಶ್ಯಕತೆ ಇದೆ, ಎಷ್ಟು ಬೇಕೋ ಅಷ್ಟನ್ನೇ ತನ್ನಿ. ಜೊತೆಗೆ ಕೆಲವು ಆಹಾರ ಪದಾರ್ಥಗಳು ಹೆಚ್ಚಾಗಿ ಖರ್ಚಾಗೋದ್ರಿಂದ ಅದನ್ನು ಸ್ವಲ್ಪ ಹೆಚ್ಚಾಗಿ ತರೋದು, ಅದು ನಿಮ್ಮ ಅಗತ್ಯತೆ ಎಷ್ಟಿದೆ ಅನ್ನೋದ್ರ ಮೇಲೆ. ಆದರೆ ತಾಜಾತನ ಉಳಿಸ್ಕೊಳ್ಳೋದು, ಅದರ ಒಂದು ಶೆಲ್ಫ್ ಲೈಫ್ ಏನಿದೆ ಅದನ್ನು ಉಳಿಸ್ಕೊಳ್ಳೋದು ಬಹಳ ಮುಖ್ಯ ಆರೋಗ್ಯದ ದೃಷ್ಟಿಯಿಂದ.

ಇನ್ನು ಪ್ರತಿ ಮನೆಯಲ್ಲೂ ಚಿಕ್ಕ ವಯಸ್ಸಿನ ಮಕ್ಕಳು ಖಂಡಿತ ಇರ್ತಾರೆ. ಹಾಗಾಗಿ ಆ ಮಕ್ಕಳಿಗೆ ತಾಜಾ ಹಣ್ಣಿನ ತರಕಾರಿಯ ಅಥವಾ ಪದಾರ್ಥಗಳ ಸೇವನೆಯನ್ನು ರೂಢಿ ಮಾಡಿದ್ರೆ ದೊಡ್ಡವರಾದ್ಮೇಲೆ ಖಂಡಿತ ಅದನ್ನೇ ಅಭ್ಯಾಸ ಮಾಡ್ಕೋತಾರೆ, ಇಷ್ಟಪಟ್ಟು ತಿಂತಾರೆ. ಚಿಕ್ಕವರಿದ್ದಾಗ ಅವರಿಗೆ ಬೇಕಾದಂತಹ ಅವರು ಮನಸ್ಸು ಅಥವಾ ನಾಲಿಗೆ ಇಷ್ಟಪಡುವಂತಹ ತಿಂಡಿಗಳನ್ನೇ ಹೆಚ್ಚಾಗಿ ಅವ್ರಿಗೆ ಅಭ್ಯಾಸ ಮಾಡಿಬಿಟ್ರೆ ದೊಡ್ಡವರಾದ್ಮೇಲೆ ಅವರು ಸ್ವಲ್ಪ ಕಷ್ಟಪಡ್ತಾರೆ. ಯಾಕೆಂದರೆ ಅಭ್ಯಾಸ, ಅದರಿಂದ ಆಚೆ ಬರೋದು ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಹೆಚ್ಚು ಹೆಚ್ಚು ತಾಜಾ ಹಣ್ಣು, ತರಕಾರಿ, ಸೊಪ್ಪು, ನಾರಿನಂಶ, ಫೈಬರ್ ಅಂಶ ಇರುವಂತಹ ನಿಮಗೆ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ವೈದ್ಯರು ಸಂಪರ್ಕವನ್ನು ಹೊಂದಿ ಅವರು ಕೆಲವು ಪದಾರ್ಥಗಳನ್ನು ಹೇಳ್ತಾರೆ. ಹಾಗೇ ನಮಗೆ ಕೆಲವು ಬಾರಿ ಹೆಚ್ಚಾಗಿ ವಿದೇಶಿ ಹಣ್ಣುಗಳನ್ನು ಸೇವಿಸಬೇಕು, ಆಗ ಮಾತ್ರ ಒಳ್ಳೆಯದು, ಇನ್ನು ಡ್ರೈಡ್ ಹಣ್ಣು ತರಕಾರಿಗಳನ್ನು ತಗೋಬೇಕು, ಆಗ ಒಳ್ಳೆಯದಾಗತ್ತೆ ಅನ್ನುವ ವ್ಯಾಮೋಹಕ್ಕೂ ಒಳಪಡ್ತೀವಿ. ಅವುಗಳನ್ನೆಲ್ಲವಕ್ಕೂ ಒಂದು ಸಣ್ಣ ಗಡಿಯನ್ನು, ಲಿಮಿಟನ್ನು ಇಟ್ಕೋಬೇಕು. ವಿದೇಶಿ ಹಣ್ಣುಗಳನ್ನು ಸೇವಿಸೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಮಗೆ ನಮ್ಮ ಹತ್ತಿರದ ಸ್ವದೇಶಿ ಹಣ್ಣುಗಳು ನಮ್ಮ ಸುತ್ತ ನೈಸರ್ಗಿಕವಾಗಿ ಅಲ್ಲಿಯೇ ಬೆಳೆದು ಅವರೇ ನಿಮಗೆ ಸಂಜೆ ಹೊತ್ತಿಗೆ ಅಥವಾ ಪ್ರತಿದಿನ ಸಿಗುವಂತಹ ಈ ಹಣ್ಣು ತರಕಾರಿ ಮತ್ತು ಪದಾರ್ಥಗಳನ್ನು ಸೇವಿಸೋದು ಇನ್ನಷ್ಟು ಮುಖ್ಯ. ಯಾಕೆಂದರೆ ನಮಗೆ ಹತ್ತಿರದಲ್ಲಿ ಸಿಗುತ್ತೆ, ಒಂದು, ಜೊತೆಗೆ ಅದು ನಮ್ಮ ದೇಹದ ಪ್ರಕೃತಿಯೂ ಸಹ ಹೊಂದುತ್ತೆ, ನಮಗೆ ಇಷ್ಟ ಆಗುತ್ತೆ. ಜೊತೆಗೆ ನಾವು ಚಿಕ್ಕಂದಿನಿಂದ ನಮ್ಮ ತಂದೆ ತಾಯಿ ಸಹ ಅದನ್ನು ತಿಂದು ಬೆಳೆದಿದ್ದಾರೆ, ಅದನ್ನೇ ನಮಗೆ ತಿನ್ನಿಸ್ತಾ ಇದ್ದಾರೆ. ಹಾಗಾಗಿ ಆಯಾ ಕಾಲಮಾನಕ್ಕೆ ಮತ್ತು ಆಯಾ ಪರಿಸ್ಥಿತಿಗೆ, ಜೊತೆಗೆ ಆಯಾ ಋತುಮಾನಕ್ಕೆ, ಅಂದರೆ ಆಯಾ ಏನು ಹೇಳ್ತೀರಾ, ಸಂದರ್ಭಕ್ಕೆ ತಕ್ಕಂತೆ ಏನೆಲ್ಲ ನಮಗೆ ಸಿಗುತ್ತೆ ಅದನ್ನು ಸೀಸನಲ್ ಫ್ರೂಟ್ಸು, ಸೀಸನಲ್ ಫುಡ್ ಅಂತ ಹೇಳ್ತೀವಲ್ವ, ಆ ಎಲ್ಲವನ್ನು ಆಯಾ ಸಮಯಕ್ಕೆ ಹೆಚ್ಚಾಗಿ ಸೇವಿಸೋದು ಒಳ್ಳೆಯದು. ಉದಾಹರಣೆಗೆ ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಇಟ್ಟಿರ್ತಾರೆ. ಕೆಲವು ಬಾರಿ ಯಾವುದೋ ಒಂದು ಪದಾರ್ಥ ಇನ್ನೊಂದು ಕಡೆಗೆ ಬರಬೇಕು ಅಂದ್ರೇ 6 ತಿಂಗಳು 1 ವರ್ಷ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾರೆ. ಅದನ್ನು ಅಷ್ಟು ಹಳೆಯ ಒಂದು ಹಣ್ಣು ತರಕಾರಿಯನ್ನು ತೆಗೆದುಕೊಳ್ಳುವ ಬದಲು ನಮಗೆ ಪ್ರತಿದಿನ ಸಿಗುತ್ತೆ ಅನ್ನೋದನ್ನು ತಗೊಳ್ಳೋದು ಇನ್ನಷ್ಟು ಮುಖ್ಯ ಅಲ್ವಾ. ಜೊತೆಗೆ ನಮ್ಮ ಟೆರೆಸಲ್ಲೋ, ನಮ್ಮ ಹತ್ತಿರದಲ್ಲೋ ಒಂದು ಪಾಟಲ್ಲಿ ಒಂದಷ್ಟು ನಮಗಿಷ್ಟವಾದ ಗಿಡಗಳನ್ನು ಹಾಕುವಂತಹ ವ್ಯವಸ್ಥೆ ಇದ್ದರೆ ಖಂಡಿತ ಅಲ್ಲೂ ಸಹ ಅದರ ಫಲವನ್ನು ನಾವು ಪಡ್ಕೋಬಹುದು. ಸ್ವಲ್ಪ ಯೋಚನೆ ಮಾಡಬೇಕು, ಸ್ವಲ್ಪ ಅದಕ್ಕೆ ಕಷ್ಟಪಡಬೇಕು, ಎಫರ್ಟ್ ಹಾಕಬೇಕು ಅಲ್ವಾ. ಏನು ಈ ಹಾಡಂತೂ ಕಾಯ್ತಾ ಇದೆ, ಐ ಕಾಂಟ್ ಟು ವೇಟ್ ಅಂತ. ಟಿಪ್ಪು ಅವರ ಧ್ವನಿಯಲ್ಲಿ ಮಾಸ್ಟರ್ ಪೀಸ್ ಚಿತ್ರದ ಗೀತೆ ಇದು.

ಮಾಸ್ಟರ್ ಪೀಸ್ ಚಿತ್ರದ ಗೀತೆ ಇಂದು ನಾಗರಾಜ್ ಅವರು ಸಹ ಧ್ವನಿಗೂಡಿಸಿದ್ರು. ನರ್ತನ್ ಅವರು ಬರೆದಂತಹ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನ. ಇನ್ನು ಅನೇಕರ ಮೆಸೇಜ್ಗಳು ಹರಿದು ಬಂದಿದೆ. ಅವ್ರು ಹೇಳ್ತಾ ಇದ್ದಾರೆ, ನೀವು ಹೇಳುವ ಮಾಹಿತಿ ತುಂಬ ಚೆನ್ನಾಗಿದೆ, ಎಲ್ಲರೂ ಅರ್ಥ ಮಾಡ್ಕೋಬೇಕು. ಮನೆಯಲ್ಲೇ ಬೆಳೆದಂತಹ ಕಾಯಿ ಪಲ್ಯ ಇವುಗಳನ್ನು ಬಳಸೋದು ಬಹಳ ಮುಖ್ಯ. ಫ್ರಿಡ್ಜಲ್ಲಿ ಇಟ್ಟಂತಹ ಆಹಾರ ಪದಾರ್ಥವನ್ನು ಸೇವಿಸದೇ ಇರೋದೇ ಒಳ್ಳೆಯದು ಅಂತ ಮಮತಾ ಮೇಘ ಧ್ರುವ ಬಡ್ನಿ ಇವರು ಕೇಶವಾಪುರ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಜಗದಾಂಬಿಕಾ ಹಂಸವೇಣಿ ಅವರು ಅದೇ ಮಾತನ್ನು ಹೇಳ್ತಾ ಇದ್ದಾರೆ, ಫ್ರಿಡ್ಜಲ್ಲಿರುವ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸದೇ ಇರೋದು ಒಳ್ಳೆಯದು. ನಮ್ಮನೇಲಂತೂ ಈ ಕೆಲಸ ಮಾಡೋದಿಲ್ಲ. ಪ್ರತಿದಿನ ಆ ದಿನಕ್ಕೆ ಎಷ್ಟು ಬೇಕೋ ಅಷ್ಟೇ ತರಕಾರಿ ಹಣ್ಣನ್ನು ತೊಗೊಂಬರ್ತೀವಿ, ಸೊಪ್ಪನ್ನು ತೊಗೊಂಬರ್ತೀವಿ. ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೆಚ್ಚಾಗಿ ತಂದು ಅದನ್ನು ಬಿಸಾಡೋ ಕೆಲಸ ನಾವು ಮಾಡೋದಿಲ್ಲ. ವ್ಯಾಯಾಮ ಸಹ ಮಾಡಿದ್ರೆ ದೇಹಕ್ಕೆ ಒಳ್ಳೆಯದು, ಎರಡೂ ಲಾಭ ಸಿಗುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ. ಖಂಡಿತ ಒಳ್ಳೆಯ ಮಾತು ಮಾಹಿತಿ. ಹಾಗೆಯೇ ಇಲ್ಲೊಬ್ಬರು ಮೆಸೇಜ್ ಮಾಡಿ ಮತ್ತೆ ಡಿಲೀಟ್ ಮಾಡಿ ಮತ್ತೆ ಮೆಸೇಜ್ ಮಾಡಿ ಮತ್ತೆ ಅದನ್ನು ಡಿಲೀಟ್ ಮಾಡಿದ್ದಾರೆ, ಏನೋ ಅರ್ಥ ಆಗ್ತಾ ಇಲ್ಲ. ಇನ್ನು ಹಾಡು ಮತ್ತು ಮಾಹಿತಿ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಆರೋಗ್ಯದ ಬಗ್ಗೆ ನಿಮ್ಮ ಹಾಡುಗಳು ಅಂದರೆ ಮಾಹಿತಿ ಇಷ್ಟ ಆಗ್ತಿದೆ ಅಂತ. ಅವರ ಹೆಸರು ಖಂಡಿತ ಅರ್ಥ ಆಗ್ತಾ ಇಲ್ಲ, ಭಾಗ್ಯ ಅಂತ ಅಂದ್ಕೊಳ್ತೀನಿ. ಇನ್ನೂ ಸಾಕಷ್ಟು ಬರೆದಿದ್ದಾರೆ. ದಯವಿಟ್ಟು ನಿಮ್ಮ ಸಂದೇಶಗಳು ಸ್ಪಷ್ಟವಾಗಿ ಚಿಕ್ಕದಾಗಿದ್ದರೂ ಸ್ಫುಟವಾಗಿದ್ದರೆ ನಮಗೆ ಓದಲಿಕ್ಕೆ ಸುಲಭ ಆಗುತ್ತೆ ಅಂತ ಹೇಳ್ತಾ, ಮಾಹಿತಿ ಹಾಡುಗಳು ಚೆನ್ನಾಗಿ ಮೂಡಿಬಂತು, ಧನ್ಯವಾದಗಳು ಅಂತ ಇವರು ಹೇಳ್ತಾ ಇದ್ದಾರೆ. ಇವರು ಸಹ ಹೆಸರನ್ನು ಬರೆದು ಕಳಿಸಿಲ್ಲ, ಗೀತಾ ಜೋಶಿ ಅವರು. ಹಾಗೆಯೇ 11 ಗಂಟೆಯಿಂದ ಇಲ್ಲಿವರೆಗೂ ಎಲ್ಲ ಕಾರ್ಯಕ್ರಮಗಳು ಇಷ್ಟ ಆಗ್ತಿದೆ ಅಂತ ಪುಷ್ಪಾ ಶಾನುಭೋಗರ ಇವರು ಗದಗ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ನಮಸ್ಕಾರ ಅಂತ ವಿಲಿಯಂ ಪರ್ಲಟ್ಕ ಇವರು ಪುತ್ತೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಸಂದೇಶ ಕಳಿಸಿರುವ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ, ನಿಮ್ಮ ಸಂದೇಶಗಳು ಮತ್ತು ಕಾರ್ಯಕ್ರಮದ ಮೇಲಿನ ಪ್ರೀತಿ ಸದಾ ಹೀಗೆ ಮುಂದುವರಿಯಲಿ, ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಹೀಗೆ ಕೇಳ್ತಾ ಇರಿ, ನಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇರಿ ಅಂತ ಹೇಳ್ತಾ, ಇನ್ನು ಮುಂದಿನ ಗೀತೆ ಹಾಗೂ ಬಹುತೇಕ ಇದೇ ಕೊನೆಯ ಗೀತೆ ಅಂತ ಭಾವಿಸ್ತಾ, ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ನಾವೆಲ್ಲ ಸಾಧ್ಯವಾದಷ್ಟು ಆರೋಗ್ಯ, ಅದಕ್ಕೆ ಆಹಾರ ಬಹಳ ಮುಖ್ಯ. ಹಾಗಾಗಿ ಒಳ್ಳೆಯ ಆಹಾರ, ಒಳ್ಳೆಯ ಆರೋಗ್ಯದ ಆರೋಗ್ಯ ಹೊಂದಲಿಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಆಹಾರ ಒಳ್ಳೆಯದಾಗಿರಬೇಕು ಅಂದರೆ ಅದು ತಾಜಾ ಆಗಿರಬೇಕು, ಫ್ರೆಶ್ ಆಗಿರಬೇಕು. ಅದಕ್ಕೆ ಏನೆಲ್ಲ ಮಾನದಂಡಗಳಿರುತ್ತೆ ಅಥವಾ ಅದಕ್ಕೆ ಏನು ಬೇಕು ಅದನ್ನು ಪಾಲಿಸ್ಕೊಂಡ್ರೆ ಖಂಡಿತ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಅತ್ಯಂತ ಶ್ರೀಮಂತ ವ್ಯಕ್ತಿ ನಾವಾಗ್ತೀವಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ಇಷ್ಟು ಹೊತ್ತು ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾದದ್ದು ಈ ಸಮಯದ ಧ್ವನಿ ಸುನಿಲ್ ರುದ್ರಮೂರ್ತಿ. ಕಾರ್ಯಕ್ರಮದ ಮುಂದಿನ ಹಾಗೂ ಕೊನೆಯ ಗೀತೆ ಇದು ಮಿಸ್ಟರ್ ಡೂಪ್ಲಿಕೇಟ್ ಚಿತ್ರದು, ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರು ಧ್ವನಿಯಾಗಿದ್ದಾರೆ. ಜಯಂತ್ ಕಾಯ್ಕಿಣಿ ಅವರು ಬರೆದಂತಹ ಗೀತೆಗೆ ಮನೋಮೂರ್ತಿ ಅವರ ಸಂಗೀತ ನಿರ್ದೇಶನ.

ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ನಾನೇ ನಿಲ್ಲಿಸಿ ಕೇಳಬೇಕು ಅಂತ ಅಂದ್ಕೊಂಡೆ, ಆದರೆ ಅವರೇ ಇಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ, ಶ್ರೀ ಗೌರಿ ಅವರು. ಸಾಯಂಕಾಲದ ಕಾರ್ಯಕ್ರಮ ನಡೆಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಎದ್ದೇಳ್ತೀರಾ ಚೇರಿಂದ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಎದ್ದೇಳಲೇಬೇಕು, ಹಾಗಾಗಿ ಅವರಿಗೆ ಸೀಟನ್ನು ಬಿಟ್ಕೊಡ್ತಾ ಕಾರ್ಯಕ್ರಮಗಳಿಗೆ ನಿಮಗೆ ಸ್ವಾಗತವನ್ನು ತಿಳಿಸ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯವನ್ನು ಕ್ವಾಂಟಂ ತಂತ್ರಜ್ಞಾನ ಮತ್ತು ಕ್ವಾಂಟಂ ಆವಿಷ್ಕಾರದ ಕೇಂದ್ರವನ್ನಾಗಿಸುವ ಮಹತ್ವಾಕಾಂಕ್ಷೆಯ ಉದ್ದೇಶದಿಂದ ರಾಜ್ಯ ಸರ್ಕಾರ ಕರ್ನಾಟಕ ಕ್ವಾಂಟಂ ಟಾಸ್ಕ್ ಫೋರ್ಸ್ ರಚಿಸಿ ಅಧಿಕೃತ ಆದೇಶ ಹೊರಡಿಸಿದೆ. ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಸುವ ದ್ವೈವಾರ್ಷಿಕ ಚುನಾವಣೆ ಸಂಬಂಧ ವಿಧಾನಸಭೆ ಸಚಿವಾಲಯವು ಇಂದು ಅಧಿಸೂಚನೆ ಪ್ರಕಟಿಸಿದೆ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ

ಂತೆ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರೊಂದಿಗೆ ಇಂದು ಚರ್ಚೆ ನಡೆಸಲಿದ್ದಾರೆ. ಈ ನಡುವೆ ಕಾಂಗ್ರೆಸ್ ಹಿರಿಯ ಮುಖಂಡ ಬಿಕೆ ಹರಿಪ್ರಸಾದ್ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ನೀಟ್ ಯುಜಿ 2026 ಮರುಪರೀಕ್ಷೆಯನ್ನು ಈಗಿರುವ ಪೆನ್ನು ಮತ್ತು ಕಾಗದದ ಮಾದರಿಯ ಬದಲಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷಾ ವಿಧಾನದಲ್ಲಿ ನಡೆಸಬೇಕು ಎಂದು ಕೋರಿ ಸಲ್ಲಿಸಲಾದ ಅರ್ಜಿಯನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ಳಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ನವದೆಹಲಿಯಲ್ಲಿ ನಡೆದ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದದಲ್ಲಿ ಶಾಂತಿಯುತ ಮತ್ತು ಸ್ಥಿರ ಹಾಗೂ ಸಮೃದ್ಧ ಇಂಡೋ ಪೆಸಿಫಿಕ್ ಅನ್ನು ಕಾಪಾಡಿಕೊಳ್ಳಲು ಪ್ರಾದೇಶಿಕ ಪಾಲುದಾರರೊಂದಿಗೆ ಸಹಕಾರ ಹೆಚ್ಚಿಸುವ ಕುರಿತಂತೆ ಚರ್ಚಿಸಲಾಗಿದೆ. ನವದೆಹಲಿಯಲ್ಲಿ ನಡೆದ ನೀರಿನ ಸಂಶೋಧನೆ ಮತ್ತು ಅಭಿವೃದ್ಧಿ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಜಂಟಿಯಾಗಿ ಉದ್ಘಾಟಿಸಿದರು. 20 ವರ್ಷದೊಳಗಿನ 22ನೇ ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ 10 ಚಿನ್ನ ಸೇರಿದಂತೆ 19 ಪದಕಗಳನ್ನು ಗೆದ್ದ ಭಾರತೀಯ ತಂಡವನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಅತ್ಯುತ್ತಮ ಪ್ರದರ್ಶನವು ಭಾರತದ ಯುವ ಕ್ರೀಡಾಪಟುಗಳ ದೃಢ ನಿಶ್ಚಯ ಮತ್ತು ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ವಿಯೆಟ್ನಾಂನಲ್ಲಿ ನಡೆದ 17 ವರ್ಷದೊಳಗಿನವರ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಮಹಿಳಾ ಕುಸ್ತಿಪಟುಗಳು ಅತ್ಯುತ್ತಮ ಪ್ರದರ್ಶನ ನೀಡುವುದರ ಮೂಲಕ 2 ಚಿನ್ನ 3 ಬೆಳ್ಳಿ 5 ಕಂಚು ಸೇರಿದಂತೆ ಒಟ್ಟು 10 ಪದಕಗಳನ್ನು ಗೆದ್ದಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.delhi-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಸಪ್ನೋ ಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹಿ ಸಮಯ ಪರ್ ಸಹಿ ಕದಮ್ ಉಠಾನಾ ಜ಼ರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಅಫ್ಕಾಟ್ 2 ಆಫ್ 2026 ಕೆ ಆವೇದನ 20 ಮೇ ಸೆ ಖುಲೇ ಹೈ. ವಿವರಣ ಕೆ ಲಿಯೆ ವಿಸಿಟ್ ಕರೇ afcat.edcil.co.in ಪರ್.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: जिनके पास कोई गारंटी नहीं है, सरकार खुद उनकी गारंटर बन रही है.
4: ಕಳೆದ ಆರು ವರ್ಷಗಳಲ್ಲಿ ಪಿಎಂ ಸ್ವನಿಧಿ ಯೋಜನೆಯಡಿಯಲ್ಲಿ 75 ಲಕ್ಷಕ್ಕೂ ಹೆಚ್ಚು ಬೀದಿ ವ್ಯಾಪಾರಿಗಳಿಗೆ 17,800 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಸಾಲವನ್ನು ನೀಡಲಾಗಿದೆ. ಹೆಚ್ಚುವರಿಯಾಗಿ ಬಡ್ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟುಗಳ ಮೇಲೆ ಕ್ಯಾಶ್ ಬ್ಯಾಕ್ ರೂಪದಲ್ಲಿ ಸುಮಾರು 800 ಕೋಟಿ ರೂಪಾಯಿಗಳ ಸಹಾಯವನ್ನು ಒದಗಿಸಲಾಗಿದೆ. ಇಂದು ದೇಶಾದ್ಯಂತ ಬೀದಿ ವ್ಯಾಪಾರಿಗಳು, ಅವರಲ್ಲಿ ಸುಮಾರು 46% ಮಹಿಳೆಯರು, ತಮ್ಮ ವ್ಯವಹಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಪಿಎಂ ಸ್ವನಿಧಿಯ ಆರು ವರ್ಷಗಳು ಉತ್ಸಾಹ, ಗೌರವ, ಸ್ವಾಭಿಮಾನ.
5: ಪ್ರೀತಿಯ ಕೇಳುಗರೆ, ನಿಮ್ಮೆಲ್ಲರಿಗೂ ಶುಭ ಸಂಜೆ. ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದಿನ ಸಂಜೆ ಪ್ರಸಾರಕಾರದಲ್ಲಿ ನಿಮ್ಮ ಜೊತೆಯಾಗಿರ್ತೀನಿ ನಾನು, ನಿಮ್ಮ ಬಾನುಲಿ ಗೆಳತಿ ಶ್ರೀ ಗೌರಿ. ಬನ್ನಿ, ಇಂದು ಮತ್ತು ನಾಳೆ ಯಾವೆಲ್ಲ ಕಾರ್ಯಕ್ರಮಗಳು ನಿಮಗೋಸ್ಕರ ಕಾಯ್ತಾ ಇದೆ ಅಂತ ನೋಡೋಣ. ನಮ್ಮ ವಿವಿಧ ಭಾರತಿಯಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಸೇಫ್ ಡ್ರೈವ್ ಕಾರ್ಯಕ್ರಮ ಇರುತ್ತೆ. ಇದು 8 ಗಂಟೆವರೆಗೂ ಇರುತ್ತೆ. ಮೊದಲನೇದಾಗಿ ಹಳೆಯ ಚಿತ್ರಗೀತೆಗಳನ್ನು ಕೇಳಬಹುದು. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ಇರುತ್ತೆ. ನ್ಯಾಯವಾಣಿ ನಿರ್ಮಣ ಜಾಂಪಣ್ಣ ಆಶಿಹಾಳ್ ಅವರದು, ಸಮಗ್ರ ನಿರ್ವಹಣೆ ಮಾಡಿದ್ದಾರೆ ಎಎಸ್ ಶಂಕರ್ ನಾರಾಯಣ ಅವರು. ಗಾನಭಜನಾ ಕಾರ್ಯಕ್ರಮ ಇರುತ್ತೆ 6:02. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರನ ಕೇಳಬಹುದು ಇಂದು ಸಂಜೆ 5:55. ಆಕಾಶಬುಟ್ಟಿ ಇರುತ್ತೆ 7:07. ಇವತ್ತು ಕೇಳಿ ನಾಟಕ ರಂಗಭೂಮಿ ಕಲಾವಿದ ಮತ್ತು ನಿರೂಪಕ ಜಿಪಿ ರಾಮಣ್ಣ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಇದಾದ ನಂತರ 7:22 ಡಾಕ್ಟರ್ ಬಸವರಾಜ ಸಾದರ್ ಅವರ ಪರಿಕಲ್ಪನೆ ಮತ್ತು ವಾಚನದ ಕಗ್ಗದ ಸಿರಿ, ನಿರ್ಮಾಣ ಎಂ ಶಿವರಾಮ್ ಅವರದು. ಭಾವಚಿತ್ರ ಇರುತ್ತೆ 8:02-9:00. 9:15 ಹಿಂದಿಯ ಮಧುರ ಚಿತ್ರಗೀತೆಗಳು ಪ್ರಸಾರವಾಗುತ್ತೆ. 10:02 ಪ್ರೇಮ ಗೀತೆಗಳ ಪ್ರೇಮ ನಿನಾದ ಕಾರ್ಯಕ್ರಮ ಕೇಳಬಹುದು. ಇನ್ನು ನಾಳೆ ಅಂದರೆ ಮಂಗಳವಾರ 2 ಜೂನ್ 6:05 ನಾದೋಪಾಸನೆ ಇರುತ್ತೆ, ಭಕ್ತಿ ಗೀತೆಗಳ ಕಾರ್ಯಕ್ರಮ. 7:15 ಶುಭೋದಯ ಕರ್ನಾಟಕ ಕೇಳಬಹುದು. ಇದರಲ್ಲಿ ಮೊದಲನೇದಾಗಿ ಕನ್ನಡ ರತ್ನ ಭಂಡಾರ, ಇದಾದ ನಂತರ ಭಾವಗೀತೆ ಚಿತ್ರಗೀತೆಗಳಿರುತ್ತೆ. ಇಂದಿನ ವಿಶೇಷ 9:00-10:00, ಹಳೆಯ ಚಿತ್ರಗೀತೆಗಳು 10:02-11:00 ಇರುತ್ತೆ. ಬ್ಯಾಕ್ ಟು ಬ್ಯಾಕ್ ಹಿಟ್ ಗೀತೆಗಳು 11:02, ಕಲಾಭಾರತಿ 11:30 ಪ್ರಸಾರವಾಗುತ್ತೆ. ಇನ್ನು ಕರೆಗೊಂದು ಹಾಡು ನಾಳೆ ಮಧ್ಯಾಹ್ನ 12:05 ರಸಪ್ರಶ್ನೆ ಕಾರ್ಯಕ್ರಮ 1:20 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳು ನಾಳೆ ಮಧ್ಯಾಹ್ನ 2:40 ಪ್ರಸಾರವಾಗಲಿದೆ. ಪರಿಮಳ ಇರುತ್ತೆ 4:00-5:00 ನಾಳೆ ಸಂಜೆ. ನಾಳೆ ಸಂಜೆ 5:05-8:00 ಸೇಫ್ ಡ್ರೈವ್ ಇರುತ್ತೆ. ಅದರ ಮೊದಲನೇದಾಗಿ ಹಳೆಯ ಚಿತ್ರಗೀತೆಗಳನ್ನು ಕೇಳಬಹುದು. ಇದಾದ ನಂತರ 5:40 ನ್ಯಾಯವಾಣಿ ಇರುತ್ತೆ. ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ಇದು. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ ಅವರದು.

ಆರು ಗಂಟೆ ಎರಡು ನಿಮಿಷದಿಂದ ಗಾನ ಭಜಾನ ಇರುತ್ತೆ. ಏಳು ಗಂಟೆ ಏಳು ನಿಮಿಷಕ್ಕೆ ಆಕಾಶ ಬುಟ್ಟಿ ಕೇಳಬಹುದು. ನಾಳಿನ ಕಾರ್ಯಕ್ರಮದಲ್ಲಿ ಕೇಳಿ ಬಾನುಲಿ ಕಳಿಗಳು, ಪ್ರಸ್ತುತಿ ಬಿ ಕೆ ಸುಮತಿ ಅವರದು. ಕಗದ ಸಿರಿ ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಡಾಕ್ಟರ್ ಬಸವರಾಜ್ ಸಾದರ್ ಅವರ ಪರಿಕಲ್ಪನೆ ಮತ್ತು ವಾಚನ, ಎಂ ಶಿವರಾಮ್ ಅವರ ನಿರ್ಮಾಣ ಇರುತ್ತೆ. ನಿಮ್ಮ ಆಯ್ಕೆ, ಕರೆ ಮಾಡಿ ಹಾಡು ಕೇಳಿ. ನಾಳೆ ರಾತ್ರಿ ಎಂಟು ಗಂಟೆ ಎರಡು ನಿಮಿಷದಿಂದ ಒಂಬತ್ತು ಗಂಟೆವರೆಗೂ ಹಿಂದಿಯ ಮಧುರ ಚಿತ್ರಗೀತೆಗಳು, ನಾಳೆ ರಾತ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಹತ್ತು ಗಂಟೆವರೆಗೂ ಹತ್ತು ಗಂಟೆ ಎರಡು ನಿಮಿಷಕ್ಕೆ ಪ್ರೇಮ ಗೀತೆಗಳ ಪ್ರೇಮ ನಿನಾದ ಕಾರ್ಯಕ್ರಮ ಇರುತ್ತೆ. ಇದಾಗಿತ್ತು ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗಾಗಿ ಪ್ರಸಾರವಾಗಲಿರುವ ಕಾರ್ಯಕ್ರಮದ ಕಿರುಪರಿಚಯ.

ಸಮಯ ಆಗಲಿ 5:08 ಆಗೋಗಿದೆ. ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸ್ವಾಗತ, ಸುಸ್ವಾಗತ. ಬನ್ನಿ, ಇನ್ನೇಕೆ ತಡ ಮಾಡೋದು, ಮೊದಲನೇ ಗೀತೆ ನಿಮಗಾಗಿ ಬರ್ತಾ ಇದೆ.

ಚಿತ್ರ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಹಾಡಿದರು. ಮತ್ಸರ ಚಿತ್ರಕ್ಕಾಗಿ ಸಂಗೀತ ರಾಜ ಅವರ ಸಂಗೀತ, ದೊಡ್ಡರಂಗೇಗೌಡ ಅವರ ಸಾಹಿತ್ಯ ಈ ಹಾಡಿಗಿತ್ತು. ಬನ್ನಿ ಈಗ ಕೇಳೋಣ ಇನ್ನೊಂದು ಹಾಡನ್ನ. ಇದನ್ನು ಸಹ ಹಾಡಿರೋರು ಚಿತ್ರ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಚಿವದೇಶಂಕರ್ ಅವರ ಸಾಹಿತ್ಯ ಇದೆ, ರಾಜನಾಗೇಂದ್ರ ಅವರ ಸಂಗೀತ ಇದೆ, ಚಿತ್ರ ಮತ್ತೆ ಹಾಡಿತು ಕೋಗಿಲೆ.

ಶಿಶುನಾಳ ಶರೀಫರ ರಚನೆ ಇದಾಗಿತ್ತು. ಸಂತ ಶಿಶುನಾಳ ಶರೀಫ ಚಿತ್ರಕ್ಕೆ ಅಳವಡಿಸಿಕೊಂಡಿದ್ರು ಸಿ ಅಶ್ವಥ್ ಅವರು. ಬಿ ಆರ್ ಛಾಯಾ ಅವರು ಈ ಹಾಡನ್ನು ಹಾಡಿದರು. ಬನ್ನೀಗ ಕೇಳೋಣ ಎಸ್ ಜಾನಕಿ ಅವರ ಒಂದು ಕಂಠಸ್ಥಿರಿಯಲ್ಲಿ ಒಂದು ಹಾಡಿನ, ಮಸಣದ ಹೂವು ಚಿತ್ರದ್ದು. ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ, ವಿಜಯ ನಾರಸಿಂಹ ಅವರ ಸಾಹಿತ್ಯ ಈ ಹಾಡಿಗಿದೆ.

ಈಗ ನೀವು ಕೇಳಿದಂತಹ ಹಾಡು ಕುಂಕುಮ ತಂದ ಸೌಭಾಗ್ಯ ಚಿತ್ರದಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡನ್ನು ಹಾಡಿದರು, ಜಿ ಉದಯಶಂಕರ್ ಅವರು ಬರೆದಿದ್ರು, ಎಂ ರಂಗರಾವ್ ಅವರು ಸಂಗೀತ ಕೊಟ್ಟಿದ್ರು ಈ ಹಾಡಿಗೆ. ಬನ್ನಿ ಈಗ ಕೇಳೋಣ, ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿ ಹಾಡಿದ್ದಾರೆ, ಬೆಂಗಳೂರದ ಅವರ ಆಲಾಪನೆ ಮಾತ್ರ ಇದೆ. ಶಿವದೇಶಂಕರ್ ಅವರು ಹಾಡನ್ನು ಬರೆದಿದ್ದಾರೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಇದೆ. ಧ್ರುವತಾರೆ ಚಿತ್ರದ ಹಾಡು ನಿಮಗಾಗಿಯೇ.

0: ಜೋಜೋ ಕಂದ ಜೋಜೋ ಜೋ ಜೋಜೋ ಜೋ ಕಂದ.
1: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಸಂಗೀತ ನೀಡಿ ಹಾಡಿದರು ಈ ಹಾಡನ್ನ. ದೇವರಲ್ಲಿದ್ದಾನೆ ಚತುದಿದಾಗಿತ್ತು. ಚಿ ಉದಯಶಂಕರ್ ಅವರ ಸಾಹಿತ್ಯ ಈ ಹಾಡಿಗಿತ್ತು. ಸಮಯ ಸರಿಯಾಗಿ 5:40 ಆಗಿದೆ. ಬನ್ನಿ ಈಗ ಕೇಳೋಣ ನ್ಯಾಯವಾಣಿ.
2: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
3: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗಗನ ಅವರು. ಮೇಡಮ್ ನಮಸ್ಕಾರ.
4: ನಮಸ್ಕಾರ ಸರ್.
3: ಈಗ ಸಾಮಾನ್ಯವಾಗಿ ಸಾರ್ವಜನಿಕ ಆಸ್ತಿಗೆ ಏನೋ ಒಂದು ಹಾನಿಯಾದಾಗ, ಧಕ್ಕೆ ಆದಾಗ ಪರಿಹಾರ ಯಾರು ಕೊಡಬೇಕು ಅಂತನ್ನೋದು ಬರುತ್ತೆ. ಯಾರು ಹಾನಿ ಮಾಡ್ತಾರೆ ಅವ್ರು ಕೊಡಬೇಕೋ ಅಥವಾ ಏನು ಜವಾಬ್ದಾರಿ ಇದೆ ನಮ್ಮ ನಾಗರಿಕರಿಗೆ?
4: ಇದು ಬಹಳ ಮುಖ್ಯ ಪ್ರಶ್ನೆ ಸರ್. ವಿಶೇಷವಾಗಿ ಗಲಭೆಗಳು, ಪ್ರತಿಭಟನೆಗಳು ಅಥವಾ ಅಪಘಾತಗಳ ಸಂದರ್ಭಗಳಲ್ಲಿ ಮೊದಲು ನಾವು ಏನ್ ತಿಳ್ಕೋಬೇಕು, ಸಾರ್ವಜನಿಕ ಆಸ್ತಿ ಅಂದ್ರೇನು? ಇಲ್ಲಿ ಸರ್ಕಾರಕ್ಕೆ ಸೇರಿದ ಆಸ್ತಿ ಯಾವ್ದಾವುದು? ಬಸ್ಗಳಾಗಿರ್ಬೋದು, ಸರ್ಕಾರಿ ಕಟ್ಟಡಗಳಾಗಿರ್ಬೋದು, ರಸ್ತೆ, ಸೇತುವೆ, ವಿದ್ಯುತ್ ಕಂಬಗಳು, ಸಾರ್ವಜನಿಕ ಸೌಲಭ್ಯಗಳು. ಅಂದರೆ ಇದೆಲ್ಲವೂ ಸರ್ಕಾರದ ಆಸ್ತಿ ಮಾತ್ರ ಅಲ್ಲ, ಇದು ನಮ್ಮೆಲ್ಲರ ಆಸ್ತಿ. ಸೊ ಇದನ್ನ ಕಾಪಾಡೋದು ನಮ್ಮ ಕರ್ತವ್ಯನೂ ಆಗಿರುತ್ತೆ. ಅದರಲ್ಲಿ ಸಾರ್ವಜನಿಕ ಆಸ್ತಿ ಹಾನಿ ಮಾಡಿದರೆ ಮುಖ್ಯವಾಗಿ ಅನ್ವಯಿಸುವ ಕಾಯ್ದೆ ಅಂದ್ರೆ ಪ್ರಿವೆನ್ಷನ್ ಆಫ್ ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟಿ ಕಾಯ್ದೆ. ಸೊ ಇಲ್ಲಿ ಕಾಯ್ದೆಯ ಪ್ರಕಾರ ಯಾರಾದರೂ ಉದ್ದೇಶಪೂರ್ವಕವಾಗಿ ಅಥವಾ ನಿರ್ಲಕ್ಷ್ಯದಿಂದ ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡಿದರೆ ಅವರಿಗೆ ಶಿಕ್ಷೆಯ ಜೊತೆಗೆ ಪರಿಹಾರವೂ ಕೂಡ ವಿಧಿಸಬಹುದು.
3: ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪರಿಹಾರ ವಿಷಯವಾಗಿನೇ ಮಾತಾಡ್ತಾ ಇದ್ದೀವಿ. ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಇದು ಹೇಗೆ ಅಪರಾಧ ಆಗತ್ತಂತ ಮಾತಾಡ್ತಾ ಇದ್ವಿ. ಯಾರು ಪರಿಹಾರವನ್ನು ಕೊಡಬೇಕು, ಯಾರು ಬಾಧ್ಯರು, ಬಾಧ್ಯಸ್ಥರು?
4: ಹೌದು ಸರ್, ಇದಕ್ಕೆ ಹೊಣೆಗಾರರು ಯಾರು? ಸರಳ ಉತ್ತರ, ಹಾನಿ ಮಾಡಿದವರಿಗೆ ಪರಿಹಾರ ಕೊಡಲೇಬೇಕು. ಇಲ್ಲಿ ಒಂದು ಮುಖ್ಯ ಅಂಶ ಏನಂದ್ರೆ, ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಗುಂಪು ಸೇರಿ ಹಾನಿ ಮಾಡಿದ್ದರೆ ಅಥವಾ ಎಲ್ಲರೂ ಒಟ್ಟಿಗೆ ಹೊಣೆಗಾರರು ಅಂತ ನಾವು ಹೇಳ್ತೀವಿ. ಇದನ್ನು ಕಲೆಕ್ಟಿವ್ ಲಯಬಿಲಿಟಿ ಎಂದು ಕರೆಯುತ್ತೇವೆ. ಸೊ ಇಲ್ಲಿ ಏನಾಗುತ್ತೆ, ಪ್ರತಿಭಟನೆಯಲ್ಲಿ ಒಂದು 50 ಜನ ಸೇರಿದ್ರು, ಇದ್ರಲ್ಲಿ 10 ಜನ ಮಾತ್ರ ಬಸ್ ಹೊಡೆದ್ರು, ಆದ್ರೆ ಗುಂಪಲ್ಲಿ ಎಲ್ಲರನ್ನೂ ಏನು ಪೊಲೀಸ್ ಅವರು ಅರೆಸ್ಟ್ ಮಾಡಿ ಅವ್ರಿಗೆ ಎಲ್ಲರಿಗೂ ಒಟ್ಟು ಗುಂಪುಗಾರಿಕೆ ಸೇರಿದ್ರು ಅಂತ ಹೇಳಿ ಅವ್ರಿಗೆ ಹೊಣೆಗಾರಿಕೆ ಹಾಕಿ ಅವ್ರ ಎಲ್ಲರ ಹತ್ರದಿಂದನು ಅಮೌಂಟ್ ನ ಐ ಮೀನ್ ಕಾಂಪೆನ್ಸೇಷನ್ ನ ಕಲೆಕ್ಟ್ ಮಾಡ್ಕೋತಾರೆ.
3: ನ್ಯಾಯಾಲಯ ಯಾವ ರೀತಿ ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಳ್ತಾರೆ ಮತ್ತೆ ಯಾವ ರೀತಿ ತನಿಖೆ ಮಾಡಿ ಒಂದು ಒಂದು ಅಂತಿಮ ಹಂತಕ್ಕೆ ಬರ್ತಾರೆ ಅದ್ರ ಬಗ್ಗೆ ಹೇಳಿ.
4: ಹಾ ಸರ್, ಈಗ ನಾವು ನಮ್ ನೋಡಬಹುದು, ನಮ್ಮ ಸರ್ವೋಚ್ಚ ನ್ಯಾಯಾಲಯ ಒಂದು ಕೇಸ್ ನಲ್ಲಿ ಇನ್ರೇ ಡಿಸ್ಟ್ರಕ್ಷನ್ ಆಫ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಪ್ರಾಪರ್ಟೀಸ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರಪ್ರದೇಶ್ ಪ್ರಕರಣದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಗಲಭೆ ವೇಳೆ ಹಾನಿಯಾದರೆ ಸರ್ಕಾರದ ತನಿಖೆ ಮಾಡಿ ಆಮೇಲೆ ಹೊಣೆಗಾರಿಕೆಯಿಂದ ಪರಿಹಾರವನ್ನು ವಸೂಲಿ ಮಾಡಬೇಕು ಅಂತ ಹೇಳ್ತಾರೆ. ಕೆಲವೊಮ್ಮೆ ಏನಾಗ್ಬಹುದು ಅಂದ್ರೆ ಪ್ರಾಪರ್ಟಿನ ಅಟ್ಯಾಚ್ ಮಾಡಬಹುದು. ಈಗ ಯಾವ ವ್ಯಕ್ತಿ ಯಾವ ಗುಂಪು ಆ ಹಾನಿ ಮಾಡೋದಕ್ಕೆ ಪ್ರೇರೇಪಿಸಿದ್ರು ಅಥವಾ ಗುಂಪಲ್ಲಿ ಇದ್ರು, ಅವ್ರ ಪ್ರಾಪರ್ಟಿನ ಅಟ್ಯಾಚ್ ಮಾಡಿ ನಾವು ಹಣನ ವಸೂಲಿ ಮಾಡಬಹುದು. ಅಷ್ಟೇ ಅಲ್ಲದೆ ಕಾಂಪನ್ಸೇಷನ್ ರಿಕವರ್ ಮಾಡೋದಕ್ಕೆ ಯಾವ್ಯಾವ ಬೇರೆ ಸಿವಿಲ್ ಪ್ರೊಸೀಡಿಂಗ್ಸ್ ಇದೆ ಆ ಸಿವಿಲ್ ಪ್ರೊಸೀಡಿಂಗ್ಸ್ ಕೂಡ ಮಾಡಬಹುದು.
3: ಸರ್ಕಾರಗಳು, ಸಂಸ್ಥೆಗಳು ಏನೇ ಆಗಲಿ ಆ ಬಗ್ಗೆ ಜಾಗೃತಿಯನ್ನು ವಹಿಸ್ತವೆ. ಮತ್ತೆ ನಾವು ಈ ನ್ಯಾಯವಾಣಿ ಸರಣಿನಲ್ಲಿ ಹಿಂದೆ ಏನೇ ಒಂದು ನಷ್ಟ ಆದಾಗ ಇನ್ಸೂರೆನ್ಸ್ ಅದನ್ನು ಕೂಡ ಕ್ಲೇಮ್ ಮಾಡ್ತಾರೆ. ಆ ಕಂಪನಿಗಳು ಕೂಡ ಬಹುಶಃ ಪರಿಹಾರ ಕೊಡುವಲ್ಲಿ ಬಾಧ್ಯಸ್ಥರಾಗಿರ್ತವೆ ಅಂತ ನಾವು ಮಾತಾಡ್ಕೋಬಹುದು.
4: ಒಟ್ಟಾರೆ ಏನ್ ಹೇಳ್ಬೇಕಂದ್ರೆ, ನಾವು ಸಾರ್ವಜನಿಕ ಆಸ್ತಿ ಅಂದ್ರೆ ಸರ್ಕಾರದ್ದಲ್ಲ, ಅದು ನಮ್ಮೆಲ್ಲರದ್ದಾಗಿದೆ. ಅದನ್ನು ಹಾನಿ ಮಾಡುವುದು ನಮ್ಮದೇ ಸಂಪತ್ತನ್ನು ನಾಶ ಮಾಡುವಂತದ್ದಾಗಿ ಕಾನೂನು ಇದನ್ನು ಗಂಭೀರವಾಗಿ ಪರಿಗಣಿಸುತ್ತದೆ ಮತ್ತು ತಪ್ಪಿತಸ್ಥರನ್ನು ಸಂಪೂರ್ಣವಾಗಿ ಪರಿಹಾರ ವಸೂಲಿ ಮಾಡಲು ಇಚ್ಛಿಸುತ್ತದೆ.
3: ಹಾಗಾಗಿ ಈ ಎಲ್ಲಾ ವಿಷಯವನ್ನ ನಾಗರಿಕರಾಗಿ, ದೇಶದ ನಾಗರಿಕರಾಗಿ ಏನೇನು ತಿಳ್ಕೊಬೇಕಾಗಿದೆ ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಮತ್ತು ಗುಂಪಿನಲ್ಲಿ ನಮ್ಮ ಕೆಲಸ ಏನಿರ್ತದೆ, ನಾವು ಸ್ವಲ್ಪ ಆ ಗುಂಪಿನಿಂದ ದೂರ ಸರಿಬೇಕು. ಇಲ್ಲಾಂದ್ರೆ ನಾವು ಯಾವುದೋ ಒಂದು ಪೊಲೀಸ್ ಕೇಸ್ನಲ್ಲಿ ಸಿಕ್ಕಾಕೊಂಡು ಆ ಇಡೀ ಗುಂಪು ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ನಾವು ಕೂಡ ಅಪರಾಧಕ್ಕೆ ಒಳಗಾಗ್ತೀವಿ, ಜವಾಬ್ದಾರಿ ವಹಿಸ್ಕೋಬೇಕಾಗತ್ತೆ ಅನಿವಾರ್ಯ. ಆವಾಗ ನಾವು ಎಷ್ಟೇ ನೆಪಗಳನ್ನು ಹೇಳಿದರೂ ಕೂಡ ಇಲ್ಲ, ಯಾಕಂದರೆ ಆ ಗುಂಪಿನ ಭಾಗವಾಗಿ ಅಂತ ನಮ್ಮನ್ನು ಪರಿಗಣಿಸ್ತಾರೆ. ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
4: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
5: ವಿವಿಧ ಭಾರತಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹಳೆಯ ಹಾಡುಗಳ ಜೊತೆ ನಮ್ಮ ಪಯಣ ಸಾಗ್ತಾ ಇದೆ ಇಂದಿನ ಕಾರ್ಯಕ್ರಮದಲ್ಲಿ. ಇನ್ನೊಂದು ಹಾಡು ಕೇಳೋಣ ಈಗ. ಅದೇ ಕಣ್ಣು ಚಿತ್ರದ್ದು, ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ

ಯುದ್ಧಕಾಂಡ ಚಿತ್ರದ ಶೀರ್ಷಿಕೆ ಗೀತೆಯನ್ನ ಕೇಳಿದ್ರಿ. ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ರು. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಹಾಡಿಗಿತ್ತು. ಬಹಳಷ್ಟು ಮಂದಿ ನಮ್ಮ ಕೇಳುಗರು ಸಂದೇಶನ ಕಳಿಸಿದ್ದೀರಾ, ಯಾರ್ಯಾರು ಏನಂತ ಕಳಿಸಿದ್ದೀರಾ ಅಂತ ನೋಡೋದಾದ್ರೆ, ಕವಿತಾ ಅವರು ಶ್ರೀನಿವಾಸ್, ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದಿಂದ ಸಂದೇಶ ಕಳಿಸಿದ್ದಾರೆ. ಕೌಸಲ್ಯ ಬನಶಂಕರಿಯಿಂದ, ಹಾಗೆ ಕಲಬುರಗಿಯಿಂದ ಧರ್ಮಣ್ಣ ದನ್ನಿಯವರು ಕುಕ್ಕು ಎನ್ನುತ್ತಿದೆ ಬೆಳವ ಹಾಡು ಕೇಳಿ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇನ್ನು ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಓಗುಣವಂತ ತುಂಬ ವಿಶೇಷ ಗೀತೆಗಳಲ್ಲಿ ಒಂದಾಗಿದೆ ಅಂತ ಹೇಳ್ತಾರೆ ಅವರು. ಮಹಾಲಿಂಗಪ್ಪ ಜಾಲವಾದಿ ಅವರು, ಶಾಂತಾಚಾರ ಬಡಿಗೇರ ಅವರ ಸಂದೇಶ ಬಂದಿದೆ. ನಾಗರಾಜ್ ಕುಡೇಕಲ್ ಗಂಗಾವತಿಯಿಂದನೂ ಸಂದೇಶನ ಕಳಿಸಿದ್ದಾರೆ. ಯಾವುದೋ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಹಳೆಯ ಹಾಡುಗಳಂತ ನೋಡಿ. ಹಳೆ

ಹಾಡುಗಳೇ ಹಾಗೆ. ಸಂಧ್ಯಾ ಮೋಹನ್ ಅವ್ರ ಸಂದೇಶ ಬಂದಿದೆ, ಅವ್ರಿಗೂ ಸಹ ಮಸಣದ ಹೂ ಹಾಡಿಷ್ಟ ಆಗಿದೆ. ಓ ಗುಣವಂತ ಕಿವಿ ಕೇಳೋದು ಎಷ್ಟು ಚೆನ್ನಾಗಿದೆ ಅಂತ ನಾಗರತ್ನ ಅವರು ಹೇಳ್ತಾ ಇದ್ದಾರೆ. ಅರುಣ ಮೈತ್ರಿ ಜೆಸಿ ನಗರದಿಂದ ಕಾರ್ಯಕ್ರಮ ಮೆಚ್ಚಿಕೊಂಡಿದ್ದಾರೆ. ನಿರ್ಮಲಾ ಅವರ ಸಂದೇಶ ಬಂದಿದೆ. ಇನ್ನು ಮಂಜುನಾಥ್ ಅವರ ಸಂದೇಶ ಅಲಸೂರಿಂದ, ರಾಜೇಶ್ ಅವರು, ಹೂವಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು, ಹುಸೇನ್ ಶಿವಮೊಗ್ಗದಿಂದ, ಇಂಡಿ ತಾಲೂಕು ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ್ ಅವರ, ರಾಜ್ಕುಮಾರ್ ಬೆಂಗಳೂರು ಲತಾ ಧ್ವನಿಯಲ್ಲಿ ಪ್ರಸಾರವಾದ ಹಾಡು ನಮಗಿಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಚೆನ್ನಪ್ಪ ಜೆ ಪಿ ನಗರಿಂದ ಸಂದೇಶನ ಕಳಿಸಿದ್ದಾರೆ. ಹಾಗೆ ನಮಗೆ ಉಮೇಶ್ ಸಿರಿಗೆರೆಯಿಂದ ಕಾರ್ಯಕ್ರಮನ ಮೆಚ್ಚಿಕೊಂಡು ಸಂದೇಶನ ಕಳಿಸಿದ್ದಾರೆ. ಸಂದೇಶ ಕಳಿಸಿದಂತಹ ಹಾಗೆ ನಮ್ಮ ಕಾರ್ಯಕ್ರಮನ ಕೇಳಿಸ್ಕೊಂಡ ಎಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು. ಇಲ್ಲಿಗೆ ಇವತ್ತಿನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು.

0: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
1: ದೇಶ ಕ್ಯಾ ಹೈ ತೀರ್ಥ ಕಾ ಸ್ಥಾನ ಹೈ ಮೇರಾ ಯೇ ದೇಶ ಮೇರಿ ಜಾನ್ ಹೈ.
2: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ ಪ್ರತಿಭೆ ಪರಿಶ್ರಮ ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
0: ಸಾಹಿತ್ಯ ಲಲಿತ ಕಲೆ ಶಿಲಾಶಾಸನಗಳು ತಾಡವೋಲೆ ವಾಸ್ತುಶಿಲ್ಪ ಪ್ರಾಚೀನ ವಿಗ್ರಹಗಳು ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರಾಯ್ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರು ಯಾರು ಅನ್ನೋಂತ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನುವಂತ ಇದೇ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುವಂತ ವಿವಿಧ ಭಾರತಿನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ನೀವು ಕೇಳಿ. ಕೀಪ್ ರಾಕಿಂಗ್, ಕೀಪ್ ಲಿಸ್ನಿಂಗ್.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮ್ಯಾನ್ಮಾರ್ನ ಗಡಿ ಭಾಗಗಳಲ್ಲಿ ಸಕ್ರಿಯವಾಗಿರುವ ಸೈಬರ್ ವಂಚನೆ ಜಾಲಗಳ ಬೆದರಿಕೆ ಕುರಿತು ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದ್ದು, ಈ ಸಮಸ್ಯೆಯ ನಿರ್ಮೂಲನೆಗೆ ದ್ವಿಪಕ್ಷೀಯ ಭದ್ರತೆಯ ಜೊತೆಗೆ ವ್ಯಾಪಕ ಪ್ರಾದೇಶಿಕ ಸಹಕಾರದ ಅಗತ್ಯವಿದೆ ಎಂದು ಭಾರತ ಪ್ರತಿಪಾದಿಸಿದೆ. ಭಾರತ ಮತ್ತು ಒಮೆನ್ ನಡುವೆ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಇಂದು ಅಧಿಕೃತವಾಗಿ ಜಾರಿಗೆ ಬಂದಿದೆ. ಈ ಮೂಲಕ ಅಮೆರಿಕ ನಂತರ ಒಮನ್ ದೇಶದೊಂದಿಗೆ ಪ್ರಮುಖ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ ಮಾಡಿಕೊಂಡ ವಿಶ್ವದ ಎರಡನೇ ರಾಷ್ಟ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಭಾರತ ಮತ್ತು ಅಮೆರಿಕ ಶೀಘ್ರದಲ್ಲೇ ಮೊದಲ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಲಿವೆ ಎಂದು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಹಲವು ವಿಷಯಗಳ ಕುರಿತು ಈಗಾಗಲೇ ಮಾತುಕತೆಗಳು ಅಂತಿಮಗೊಂಡಿದೆ. ಕೆಲವು ವಿಷಯಗಳ ಕುರಿತ ಚರ್ಚೆಗಳು ಮಾತ್ರ ಬಾಕಿ ಉಳಿದಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಬಹುಕೋಟಿ ಬಿಟ್ಕಾಯಿನ್ ಹಗರಣ ಮತ್ತು ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಎನ್ಎ ಹ್ಯಾರಿಸ್ ಪುತ್ರ ಯುವ ಕಾಂಗ್ರೆಸ್ ನಾಯಕ ಮೊಹಮ್ಮದ್ ನಲಪಾಡ್ಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇಂದು ಎರಡನೇ ಸಮನ್ಸ್ ಜಾರಿ ಮಾಡಿದ್ದಾರೆ. ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸ್ವಚ್ಛತೆಯಿಂದ ಪರಿಸರ ಸ್ವಾಸ್ಥ್ಯ ಸಾಧ್ಯ ಎಂಬ ಘೋಷವಾಕ್ಯದೊಂದಿಗೆ ಸ್ವಚ್ಛ ಭಾರತ ಹಾಗೂ ಪಾರ್ಥೇನಿಯಂ ಅರಿವು ಅಭಿಯಾನವನ್ನು ಹಮ್ಮಿಕೊಳ್ಳಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 2026-27 ಸಾಲಿನ ಶೈಕ್ಷಣಿಕ ವರ್ಷದ ಶಾಲೆಗಳು ಆರಂಭವಾಗಿದ್ದು, ಶಾಲಾ ಆರಂಭೋತ್ಸವಕ್ಕೆ ಸಕಲ ಸಿದ್ದತೆಗಳನ್ನು ಕೈಗೊಳ್ಳಲಾಗಿತ್ತು. ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಹೂ ಮತ್ತು ಸಿಹಿ ತಿಂಡಿ ನೀಡಿ ಸ್ವಾಗತಿಸಲಾಯಿತು. ಖ್ಯಾತ ಗಾಯಕಿ ಸುಮನ್ ಕಲ್ಯಾಣ್ಪುರ್ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಸೇರಿದಂತೆ ಅನೇಕ ಗಣ್ಯರು ದುಃಖ ವ್ಯಕ್ತಪಡಿಸಿದ್ದಾರೆ. ಹಾಂಕಾಂಗ್ನಲ್ಲಿ ನಡೆದ 22ನೇ ಏಷ್ಯನ್ 20 ವರ್ಷದೊಳಗಿನ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 10 ಚಿನ್ನ, 5 ಬೆಳ್ಳಿ, 4 ಕಂಚಿನ ಪದಕಗಳು ಸೇರಿದಂತೆ ಒಟ್ಟು 19 ಪದಕಗಳನ್ನು ಗೆಲ್ಲುವ ಮೂಲಕ ಪದಕ ಪಟ್ಟಿಯಲ್ಲಿ 2ನೇ ಸ್ಥಾನ ಪಡೆದುಕೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಮನೆಗೆಲ್ಲ ಕೆಲ್ಸ ನಾನೇ ಮಾಡ್ಬೇಕು, ಕ್ಲೀನಿಂಗು ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
4: जिनके पास कोई गारंटी नहीं है, सरकार खुद उनकी गारंटर बन रही है.
5: ಕಳೆದ ಆರು ವರ್ಷಗಳಲ್ಲಿ ಪಿಎಂ ಸ್ವನಿಧಿ ಯೋಜನೆಯಡಿಯಲ್ಲಿ 75 ಲಕ್ಷಕ್ಕೂ ಹೆಚ್ಚು ಬೀದಿ ವ್ಯಾಪಾರಿಗಳಿಗೆ 17,800 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಸಾಲವನ್ನು ನೀಡಲಾಗಿದೆ. ಹೆಚ್ಚುವರಿಯಾಗಿ ಬಡ್ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟುಗಳ ಮೇಲೆ ಕ್ಯಾಶ್ ಬ್ಯಾಕ್ ರೂಪದಲ್ಲಿ ಸುಮಾರು 800 ಕೋಟಿ ರೂಪಾಯಿಗಳ ಸಹಾಯವನ್ನು ಒದಗಿಸಲಾಗಿದೆ. ಇಂದು ದೇಶಾದ್ಯಂತ ಬೀದಿ ವ್ಯಾಪಾರಿಗಳು, ಅವರಲ್ಲಿ ಸುಮಾರು 46% ಮಹಿಳೆಯರು, ತಮ್ಮ ವ್ಯವಹಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಪಿಎಂ ಸ್ವನಿಧಿಯ 6 ವರ್ಷಗಳು ಉತ್ಸಾಹ, ಗೌರವ, ಸ್ವಾಭಿಮಾನ.
6: ಗಾನಭಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. 6:04 ಆಗೋಗಿದೆ. 8 ಗಂಟೆವರೆಗೂ ಗಾನಭಜನ ಇರುತ್ತೆ. ನೋಡಿ, ಇವತ್ತು ಆಗಲೇ 1ನೇ ತಾರೀಕು ಜೂನ್. ಬೇಸಿಗೆ ಕಾಲ ಇನ್ನೇನು ಮುಗಿತಾ ಇದೆ. ಸಾಮಾನ್ಯವಾಗಿ ಬೇಸಿಗೆ ಅಂದರೆ ಸೆಕೆ, ಧಗೆ, ಬೆವರು, ಸುಸ್ತು. ಸಾಕಪ್ಪ ಈ ಬೇಸಿಗೆ ಯಾವಾಗ ಮುಗಿಯುತ್ತೋ ಅಂತ ಅನಿಸ್ತಾ ಇರುತ್ತೆ. ಬೇಸಿಗೆಯಲ್ಲಿ ಮಕ್ಕಳಿಗೆ ಖುಷಿ ಕೊಡೋ ವಿಚಾರ ಏನು ಹೇಳಿ? ಎಲ್ರಿಗೂ ಚೆನ್ನಾಗಿ ಗೊತ್ತು, ಅದು ಬೇಸಿಗೆ ರಜೆ. ಇನ್ನು ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರನ್ನೂ ಖುಷಿ ಪಡಿಸೋ ಒಂದು ಸಂಗತಿ ಇದೆ, ಅದೇನಂದರೆ ಮಾವಿನ ಹಣ್ಣು. ಹೌದು, ಈ ಬೇಸಿಗೆ ದಣಿವನ್ನು ತಂಪಾಕಿಸಿ ಒಂಥರ ಹಾಯ್ ಅಂತ ಅನುಭವ ಕೊಡುತ್ತೆ. ಮಾವಿನ ಹಣ್ಣಿಗೂ ಬೇಸಿಗೆಗೂ ಇರೋ ಅವಿನಾಭಾವ ಸಂಬಂಧ ಆ ಥರದ್ದು. ಮಾವಿನ ಹಣ್ಣನ್ನು ಆ ರುಚಿಯ ಸವಿಯನ್ನು ಸವಿದವನೇ ಬಲ್ಲ.

ಜಯಂತ್ ಕಾಯ್ಕಿಣಿ ಅವರ ಹಾಡನ್ನ ಇಳೆಯರಾಜ ಅವರು ಸಂಗೀತ ಸಂಯೋಜನೆ ನೀಡಿದ್ರು. ಆ ಹಾಡಿಗೆ ಕೈಲಾಶ್ ಖೇರ್ ಅವರು ಹಾಡಿದ್ರು. ಒಗ್ಗರಣೆ ಚಿತ್ರದ ಹಾಡನ್ನ ನೀವೀಗ ಕೇಳಿದ್ರಿ. ಮಾವಿನಹಣ್ಣಿನ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳು ನಮ್ಮ ವಿವಿಧ ಭಾರತಿಯಿಂದನೇ ಮಾಡಿದ್ದಾರೆ. ಇದರಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಮಾವಿನ ಹಣ್ಣು ಬಗ್ಗೆ ಸ್ವಲ್ಪ ಮಾತು, ಹೆಚ್ಚು ಗೀತೆಗಳು ನಿಮಗೋಸ್ಕರ ಕಾಯ್ತಾ ಇದೆ. ನೋಡಿ, ಮಾವಿನ ಹಣ್ಣುಗಳನ್ನು ಹಣ್ಣುಗಳ ರಾಜ ಅಂತಾರೆ. ಅದಕ್ಕಿರೋ ಸ್ಥಾನಮಾನ ಬೇರೆ ಹಣ್ಣಿಗಿಲ್ಲ. ಇನ್ನು ಉತ್ತರ ಭಾರತದಲ್ಲಿ ನಮ್ಮ ಕಡೆಗಿನ ಸೆಕೆ ಮತ್ತು ಧಗೆ ತುಂಬ ಹೆಚ್ಚಾಗಿರುತ್ತೆ. ಅಲ್ಲಿ ಈ ಬಿಸಿಲ ಧಗೆ ಅಂತೇನಂತಾರೆ, ಸನ್ ಸ್ಟ್ರೋಕ್ ಅಂತೇನಂತಾರೆ, ಅದು ಸಾಮಾನ್ಯ. ಈ ರೀತಿ ಸನ್ ಸ್ಟ್ರೋಕ್ ಆದವ್ರಿಗೆ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಇದರಿಂದ. ಈ ರೀತಿ ಸನ್ ಸ್ಟ್ರೋಕ್ ಆದವ್ರ ಮೈ ತುಂಬ ಈ ಕಳಿತ ಮಾವಿನ ಹಣ್ಣನ್ನು ಲೇಪಿಸೋದ್ರಿಂದ ಅವರ ಜೀವನ ಉಳಿಸಬಹುದು ಅಂತ ಹೇಳ್ತಾರೆ. ಹಾಗಾಗಿ ಮಾವು ಕೇವಲ ತಿನ್ನೋ ಸಂಭ್ರಮ ಅಷ್ಟೇ ಅಲ್ಲ, ಜೀವ ರಕ್ಷಕ ಕೂಡ ಹೌದು ಮಾವಿನ ಹಣ್ಣು. ಈ ಹಣ್ಣಿಗೆ ಆಮ್ರ ಫಲ ಅಂತಾರೆ, ಅಮೃತ ಫಲ ಅಂತಲೂ ಕೂಡ ಕರೀತಾರೆ. ಇನ್ನು ಇದರ ಇತಿಹಾಸ ಕುರಿತು ಎಷ್ಟೋ ದಂತಕಥೆಗಳಿವೆ, ಒಂದೊಂದು ಜನಪದ ಕಥೆಗಳು ಸಹ ಇದೆ. ಒಂದು ದಂತಕಥೆಯ ಪ್ರಕಾರ ರಾಮಾಯಣ ಕಾಲದಲ್ಲಿ ಹನುಮಂತ ಲಂಕೆಯಿಂದ ಬರುವಾಗ ಸಾಕಷ್ಟು ಮಾವಿನ ಹಣ್ಣನ್ನು ತಿಂದು ಅದರ ಗೊರಟೆ ಏನಂತಾರೆ ಓಟೆನ ತಂದಂತೆ. ಹಾಗಾಗಿ ಆತನ್ನ ಈ ಮಾವಿನ ಹಣ್ಣಿನ ಪಿತಾಮಹ ಅಂತ ಕರೀತಾರೆ ಅನ್ನೋದು ಒಂದು ದಂತಕಥೆಯ ಪ್ರಕಾರ ಅದು. ಇನ್ನು ಗೌತಮ ಬುದ್ಧ ತನ್ನ ಭಕ್ತರಿಗೆ ನೆರಳು ಮತ್ತು ರುಚಿಕರವಾದ ಹಣ್ಣನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ಮಾವಿನ ಮರಗಳನ್ನು ಸೃಷ್ಟಿಸಿದ ಅಂತ ಒಂದು ದಂತಕಥೆ ಹೇಳುತ್ತೆ. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿ, ಈತ ಮಾವಿನ ಹಣ್ಣಿನ ಮಹಾಪ್ರಿಯನಾಗಿದ್ದಂತೆ. ಹಾಗಾಗಿ ಈ ಹಣ್ಣಿನ ಸಲುವಾಗಿ ವಿಶೇಷದ ಹಬ್ಬದ ಆಚರಣೆ ಕೂಡ ಮಾಡ್ತಿದ್ದಂತೆ. ಏನೇ ಆಗಲಿ, ಇದೆಲ್ಲದರ ಹಿಂದೆ ನಮಗೆ ನೆನಪಾಗೋದು ಸವಿ ಸವಿಯಾದ ಸಿಹಿ ಸಿಹಿಯಾದ ಮಾವಿನ ಹಣ್ಣು, ಬೇಸಿಗೆ ಮತ್ತು ಮಾವಿನ ಹಣ್ಣು, ಅವಳಿ ಜವಳಿ ಇದ್ದ ಹಾಗೆ. ಮತ್ತಷ್ಟು ಮಾತಾಡೋಣ ಈ ಗೀತೆಯ ನಂತರ.

ಅಮರ್ ಚಿತ್ರದ ಹಾಡಿನ ನಿವೇದಿಗ ಕೇಳಿದ್ರಿ. ಸಂಜಿತ್ ಹೆಗಡೆ ಹಾಗೂ ಸಂಗಡಿಗರು ಹಾಡಿದ್ರು. ಅರ್ಜುನ್ ಜನ್ಯ ಅವರ ಸಂಗೀತ, ಕವಿರಾಜ್ ಅವರ ಸಾಹಿತ್ಯ ಈ ಹಾಡಿಗಿತ್ತು. ಇನ್ನು ಮಾವಿನ ಹಣ್ಣಿನ ವೈಜ್ಞಾನಿಕ ಹೆಸರು ಮಾಂಗಿಫೆರಾ ಇಂಡಿಕಾ ಅಂತ. ಇದು ಎಲ್ಲ ಹಣ್ಣುಗಳಂತೆ ಕೇವಲ ಹಣ್ಣು ಮಾತ್ರ ಅಲ್ಲ, ಒಂದು ರೀತಿಯ ಸಾಂಸ್ಕೃತಿಕ ಸಂವೇದನೆ ಅಂದರೆ ತಪ್ಪಾಗೋದಿಲ್ಲ. ಭಾರತ ಮಾವಿನ ಉತ್ಪಾದನೆಯ ಜಾಗತಿಕ ಉತ್ಪಾದನೆಯ ಸುಮಾರು ಅರ್ಧದಷ್ಟು ಭಾಗವನ್ನು ಹೊಂದಿದೆಯಂತೆ. ಜಾಗತಿಕವಾಗಿ 1,000ಕ್ಕೂ ಹೆಚ್ಚು ಮಾನ್ಯತೆ ಪಡೆದ ಮಾವಿನ ಪ್ರಭೇದಗಳಿವೆಯಂತೆ. ಪ್ರತಿಯೊಂದು ಪ್ರಭೇದನೂ ಸಹ ರುಚಿ, ವಿನ್ಯಾಸ, ಸುವಾಸನೆಯಲ್ಲಿ ವಿಭಿನ್ನತೆ ಮತ್ತು ವಿಶಿಷ್ಟತೆಯನ್ನು ಹೊಂದಿವೆಯಂತೆ. ಮಾವಿನ ಮರಗಳಿಗೆ ಆಯಸ್ಸು ಜಾಸ್ತಿಯಂತೆ.

ಕಿಸ್ ಚಿತ್ರದ ಹಾಡನ್ನು ಕೇಳಿದ್ರಿ. ಶ್ರೇಯಾ ಘೋಷಾಲ್ ಅವರು ಹಾಡಿದ್ರು. ಅರುಣ್ ಎಪಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಈ ಹಾಡಿಗಿತ್ತು. ಇನ್ನು ಐತಿಹಾಸಿಕವಾಗಿ ಮಾವಿನ ಹಣ್ಣು ರಾಜಮನೆತನಕ್ಕೆ ಮೀಸಲಾದ ಹಣ್ಣಾಗಿತ್ತಂತೆ. ಮೊದಲೆಲ್ಲ ಮೊಘಲ್ ಚಕ್ರವರ್ತಿಗಳು ಈ ಮಾವಿನ ಕೃಷಿಯನ್ನು ಒಂದು ಕಲಾ ಪ್ರಕಾರ ಆ ಪ್ರಕಾರಕ್ಕೆ ಏರಿಸಿದ್ರಂತೆ. ಅಕ್ಬರ್ ಈ ಹಣ್ಣಿಂದ ಎಷ್ಟು ಆಕರ್ಷಿತನಾಗಿದ್ದ ಅಂದರೆ ಬಿಹಾರದಲ್ಲಿ ಲಕ್ಷ ಬಾಗ್ ಹೊಂದಿದ್ದಂತೆ. ಹೆಸರೇ ಹೇಳೋ ಹಾಗೆ ಅಲ್ಲಿ ಬರೋಬ್ಬರಿ 1,00,000 ಮಾವಿನ ಮರಗಳಿದ್ವಂತೆ. ಈ ಹಣ್ಣು ಬಹಳ ಹಿಂದಿನಿಂದ ರಾಜ್ಯಾಡಳಿತದ ಸಾಧನವಾಗಿ ಕಾರ್ಯನಿರ್ವಹಿಸ್ತಾ ಇತ್ತಂತೆ. ಅಂದರೆ ಆಗಿನ ಆಡಳಿತಗಾರರು ಬೇರೆ ರಾಜ್ಯದ ಜೊತೆ ಮೈತ್ರಿ ರೂಪಿಸ್ಕೊಳ್ಳೋಕೆ ಅಥವಾ ಒಪ್ಪಂದ ಮಾಡ್ಕೊಳ್ಳೋಕೆ ಮಾವಿನ ಹಣ್ಣಿಂದ ತುಂಬಿರುವಂತಹ ಬುಟ್ಟಿಗಳನ್ನು ವಿನಿಮಯ ಮಾಡ್ಕೋತಿದ್ರಂತೆ. ಈ ಪದ್ಧತಿ ಈಗಲೂ ಸಹ ಪಶ್ಚಿಮ ಬಂಗಾಳದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಚಾಲ್ತಿಯಲ್ಲಿದೆಯಂತೆ. ಒಂದಾನೊಂದು ಕಾಲದಲ್ಲಿ ಸಂಬಂಧ ಚೆನ್ನಾಗಿದ್ದಾಗ ಪಾಕಿಸ್ತಾನ ಕೂಡ ನಮ್ಮ ಪ್ರಧಾನಮಂತ್ರಿಗಳಿಗೆ ಸಿಂಧ್ವಿ ಮತ್ತು ಚಾವ್ಲಾರಂತಹ ಮಾವಿನ ಹಣ್ಣುಗಳನ್ನು ಉಡುಗೊರೆಯಾಗಿ ಕೊಡ್ತಿತ್ತು ಅಂತೆ.

ಸಂಜು ಬೆಡ್ಸ್ ಗೀತಾ ಚಿತ್ರದ ಹಾಡನ್ನು ಕೇಳಿದ್ರಿ. ಶ್ರೇಯಾ ಘೋಷಾಲ್ ಅವರು ಹಾಡಿದ್ರು, ಕವಿರಾಜ್ ಅವರ ಸಾಹಿತ್ಯ, ಜಸ್ಸಿ ಗಿಫ್ಟ್ ಅವರ ಸಂಗೀತದಲ್ಲಿ. ಮಾವಿನ ಹಣ್ಣಿನ ಬಗ್ಗೆ ಮಾತಾಡ್ತಾ ಇದ್ವಿ, ಜೊತೆಗೆ ಹಾಡುಗಳನ್ನು ಸಹ ಕೇಳ್ತಾ ಇದ್ರಿ. ನೋಡಿ, ಇನ್ನ ಈ ಮಾವಿನ ಹಣ್ಣನ್ನು ತಿನ್ನೋ ಬಗ್ಗೆ ಮಾತಾಡೋದಾದ್ರೆ, ಈಗ ಸಾಮಾನ್ಯವಾಗಿ ಹಣ್ಣುಗಳನ್ನು ಹೋಳಾಗಿ ಕತ್ತರಿಸಿ

ಫೋರ್ಕ್ ಅನ್ನು ತ್ರಿಶೂಲದಿಂದ ಚುಚ್ಚಿ ನೀಟಾಗಿ ತಿನ್ನೋ ರೂಢಿ ಇದೆ. ಆದರೆ ನಮ್ಮ ಬಾಲ್ಯದಲ್ಲಿ ಇಡೀ ಮಾವಿನ ಹಣ್ಣನ್ನ ಕೈಯಲ್ಲಿ ಹಿಡಿದು ನಿಧಾನವಾಗಿ ಚೀಪಿ ಚಪ್ಪರಿಸ್ತಾ ಇದ್ವಿ. ಅದರ ರಸ ಕೈಗಳಿಂದ ಇಳಿದು ಮೊಣಕೈವರೆಗೆ ಹನಿಯಾಗಿ ಬರೋದು, ಒರೆಸ್ಕೋತಾ ಇರಲಿಲ್ಲ ನಾವು. ಮೊಣಕೈವರೆಗೂ ಆ ಮಾವಿನ ಹಣ್ಣಿನ ರಸನ ನೆಕ್ಕೋದ್ರಲ್ಲೇ ಸುಖ ಇತ್ತು. ಇನ್ನು ವಾಟೆನ ಬೆಳ್ಳಗಾಗೋವರೆಗೂ ಬಿಡ್ತಿರ್ಲಿಲ್ಲ, ಅಷ್ಟು ನಯವಾಗಿ ಮಾಡ್ತಿದ್ವಿ. ಈ ಮಾವಿನ ಹಣ್ಣನ್ನು ತಿನ್ನೋ ಅನುಭವ ಬಾಲ್ಯದ ಅಮೂಲ್ಯವಾದ ನೆನಪು.

ಮುನಿಯನ ಮಾದರಿ ಚಿತ್ರದ ಹಾಡನ್ನು ಕೇಳಿದ್ರಿ. ಕೆ ಜಿ ಯೇಸುದಾಸ್ ಮತ್ತು ಜಯಚಂದ್ರನ್ ಅವರು ಹಾಡಿದರು. ಚಿವುದೇಶಂಕರ್ ಅವರ ಸಾಹಿತ್ಯ, ರಾಜ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿತ್ತು. ಇನ್ನು ಹಲವಾರು ಮನೆಗಳಲ್ಲಿ ವಿಶೇಷವಾಗಿ ಮಲೆನಾಡಿನ ಕಡೆ ಈ ಬೇಸಿಗೆಯಲ್ಲಿ ಮಾವಿನ ಹಣ್ಣಿನಂದೇ ಪಾರುಪತ್ಯ. ಬೆಳಗ್ಗೆ ದೋಸೆ ಜೊತೆ ನಿತ್ಯ ಮಾವಿನ ಹಣ್ಣಿನ ಸೀಕರಣೆ ಬೇಕೇ ಬೇಕು. ಮಧ್ಯಾಹ್ನದ ಊಟಕ್ಕೂ ಬೇರೆ ಬೇರೆ ತಳಿಯ ಮಾವಿನ ಹಣ್ಣಿನ ಗೊಜ್ಜು ಇರಲೇಬೇಕು. ಒಂದು ಗಾದೆ ಇದೆ, ಹಸಿದಾಗ ಹಲಸು, ಉಂಡಾಗ ಮಾವು ಅಂತ. ಅಂದರೆ ನಮ್ಗೆ ಹಸಿದಿರುವಾಗ ಹಲಸಿನ ಹಣ್ಣು ತಿನ್ಬೇಕಂತೆ, ಹೊಟ್ಟೆ ತುಂಬದ ನಂತರ ಮಾವಿನ ಹಣ್ಣನ್ನು ತಿನ್ಬೇಕಂತೆ. ಈಗಲೂ ಸಹ ಬಹುತೇಕ ಕಡೆ ಊಟ ಮಾಡುವಾಗ ಮಾವಿನ ಹಣ್ಣುಗಳನ್ನು ಹೆಚ್ಚಿ ಬೇರೆ ತಟ್ಟೇರಿ ಇಟ್ಟು ಕೊಡುವಂತಹ ರೂಢಿ ಇದೆ. ಇನ್ನು ಸೀತೆಯನ್ನು ಹುಡುಕಿಕೊಂಡು ಬಂದಂತಹ ಕಪಿಗಳಿಗೆ ಒಮ್ಮೆ ಔತಣ ಕೂಟವನ್ನು ಏರ್ಪಡಿಸಿದ್ದಂತೆ. ಊಟದಲ್ಲಿ ವಿಶೇಷ ತಳಿಯ ಮಾವಿನ ಹಣ್ಣುಗಳನ್ನು ಬಡಿಸಲಾಗಿತ್ತಂತೆ. ಮಾವಿನ ಹಣ್ಣನ್ನು ತಿನ್ನುವಾಗ ಒಂದು ಕಪಿ ಕೈಯಿಂದ ಜಾರಿದ ಆ ಓಟೆ ಎತ್ತರಕ್ಕೆ ಹಾರತಂತೆ. ನೀನೇ ಇಷ್ಟೆತ್ತರಕ್ಕೆ ಆ ಓಟೆನ ಹಾರಿಸ್ತೀಯಾ, ನಾನೇ ನಿನಗಿನ್ನ ಕಡಿಮೆನಾ ಅಂತ ಕಪಿಗಳೆಲ್ಲ ಒಬ್ಬರಿಗಿಂತ ಒಬ್ಬರು ಓಟೆಯನ್ನು ಎತ್ತರಕ್ಕೆ ಹಾರಿಸಲು ಪ್ರಾರಂಭವಾಗಿ ಅಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲನೆ ಸೃಷ್ಟಿಯಾಯ್ತಂತೆ. ಹೇಳಿ ಕೇಳಿ ಮೊದಲೇ ಮಂಗಗಳಲ್ವಾ. ಇನ್ನು ರವೀಂದ್ರನಾಥ ಟಾಗೋರರು, ನೊಬೆಲ್ ಪ್ರಶಸ್ತಿ ಪುರಸ್ಕೃತ, ನಮ್ಮ ರಾಷ್ಟ್ರಗೀತೆ ಬರೆದಂತಹ ರವೀಂದ್ರನಾಥ ಟಾಗೋರವರು ಸಹ ಮಾವಿನ ಹಣ್ಣಿನ ಅಪ್ಪಟ ಅಭಿಮಾನಿಯಂತೆ. ಮೊದಲೇ ಹೇಳಿದಂತೆ ಅವರ ಅಭಿಮಾನಿ ಅಂತ ತಿಳಿದಿದ್ದರಿಂದ ಆ ಮಾವಿನ ಹಣ್ಣನ್ನು ಇವ್ರ ಮನೆಗೆ ಒಂದು ದಿನ ಕೊಂಡೊಯ್ದ್ರಂತೆ ಅವರ ಸ್ನೇಹಿತರು. ಅಂದರೆ ತುಂಬ ಚೆನ್ನಾಗಿ ಹಣ್ಣಾಗಿರುವಂಥ ಹಿಮಸಾಗರ್ ಲಕ್ಷ್ಮಣ ಭೋಗ ಅನ್ನೋ ಒಂದು ತಳಿಯ ಮಾವಿನ ಹಣ್ಣುಗಳನ್ನು ತೊಗೊಂಡು ಹೋದ್ರಂತೆ. ಸರಿ, ಅದನ್ನು ಅವರು ಕೊಟ್ರಂತೆ. ಅದನ್ನು ನೋಡಿದ ಟಾಗೂರ್ ಅವರು ತಡ ಮಾಡದೆ ಅದನ್ನು ನೀಟಾಗಿ ಅಚ್ಚುಕಟ್ಟಾಗಿ ತೊಳೆದು ಒಂದು ತಿನ್ನಕ್ಕೆ ಶುರು ಮಾಡಿ ಆ ಪೂರ್ತಿ ಹಣ್ಣನ್ನು ಸವಿದು ಆ ಓಟೆನ ತಮ್ಮ ಮುಂದೆ ಇರಿಸ್ಕೊಂಡ್ರಂತೆ. ಕೈ ತೊಳ್ಕೊಂಡು ಬಂದಂತಹ ರವೀಂದ್ರರು ತಿಂದಿಟ್ಟಿದ್ರಲ್ಲ ಓಟೆಗೆ, ಅದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡಿದ್ರಂತೆ. ಇದ್ಯಾಕೆ ಈ ರೀತಿ ವಿಚಿತ್ರವಾಗಿ ನಡೆಸ್ಕೋತಾ ಇದ್ದೀರಾ ಅಂತ ಅವರು ಕೇಳಿದ್ರಂತೆ ಅವರ ಸ್ನೇಹಿತ. ಯಾಕೆ ಈ ರೀತಿ ಇದಕ್ಕೆ ನಮಸ್ಕಾರ ಮಾಡ್ತೀರಾ ಅಂದಾಗ ಅವ್ರು ಹೇಳಿದ್ರಂತೆ, ನೋಡು, ನನ್ನ ದಾಡಿಗಿನ್ನ ಉದ್ದವಾಗಿದೆ ಈ ಓಟೆಯಲ್ಲಿನ ನಾರು, ಅಲ್ಲಿಗೆ ಅದು ನನಗೆ ಹಿರಿಯಣ್ಣನ ಹಾಗಾಯಿತು, ಅಣ್ಣನಿಗೆ ನಮಸ್ಕಾರ ಮಾಡೋದು ತಪ್ಪೇ ಅಂತ ಕೇಳಿದ್ರಂತೆ. ಇದು ಒಂದು ಉದಾಹರಣೆ ರವೀಂದ್ರರಿಗೆ ಎಷ್ಟು ಇಷ್ಟ ಮಾವಿನ ಹಣ್ಣು ಅಂತ ಹೇಳೋದಕ್ಕೆ. ಬಹಳಷ್ಟು ಮಂದಿ ನಮ್ಮ ಕೇಳುಗರು ಸಂದೇಶನ ಕಳಿಸಿದ್ದೀರಾ. ನಿಮ್ಮ ನಿಮ್ಮ ಅನುಭವನ, ಬಾಲ್ಯದಲ್ಲಿ ನೀವು ಹೇಗೆ ಮಾವಿನ ಹಣ್ಣಿನ ತಿಂತಿದ್ರಿ ಅಂತೆಲ್ಲ ನಮಗೆ ಹೇಳಿದ್ದೀರಾ, ಅದನ್ನೆಲ್ಲ ನೋಡೋಣ ನಂತರದಲ್ಲಿ. ಇಷ್ಟು ಹೊತ್ತು ನೀವು ಮಾವಿನ ಕಥೆಯನ್ನು ಕೇಳಿದ್ದು ವಿನಾಯಕ ವೆಂಕಟಭಟ್ ಅವರ ಒಂದು ಲೇಖನದ ಆಯ್ದ ಭಾಗದಿಂದ.

ತಾಯಿಗೆ ತಕ್ಕ ಮಗ ಚಿತ್ರದ ಹಾಡನ್ನು ಕೇಳಿದ್ರಿ. ಸಂಜಿತ್ ಹೆಗ್ಡೆ, ಸಂಗೀತ ರವೀಂದ್ರನಾಥ್ ಅವರು ಹಾಡಿದರು. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಜೂದಾ ಸ್ಯಾಂಡಿ ಅವರ ಸಂಗೀತ ಈ ಹಾಡಿಗಿತ್ತು. ಕೌಸಲ್ಯ ಅವ್ರು ಹೇಳ್ತಾ ಇದ್ದಾರೆ, ಅದ್ರ ಜೊತೆ ವಾಟೆ ವಾಟೆ ಯಾರಿಗೆ ಅಂತ ಆಟ ಆಡ್ತಾ ಇದ್ವಿ ಅಂತ. ಅನುಷ್ ಅವ್ರ ಸಂದೇಶ ಬಂದಿದೆ, ಹೌದು ನಿಮ್ಮ ಮಾತು ಕೇಳಿ ಈಗ ನಗು ಬರ್ತಾ ಇದೆ, ಆ ದಿನಗಳ ನೆನಪಾಗಿ ಖುಷಿಯಾಯಿತು. ನಾವೆಲ್ಲ ಬಾಲ್ಯದಲ್ಲಿ ತಿಂದ ಮಾವಿನ ಹಣ್ಣಿನ ವಾಟೆಗಳನ್ನು ನಮ್ಮ ತಾತ ದಾರಿಯಲ್ಲಿ ನಡೆಸ್ತಾ ಇದ್ರು. ಅಂದರೆ ಓಟೆನ ಭೂಮಿನಲ್ಲಿ ಅಗದು ಅಲ್ಲಿ ನಡ್ತಾ ಇದ್ರಂತೆ. ನಮ್ಮ ಪುಟ್ಟ ಕೈಗಳಲ್ಲಿ ಹೀಗೆ ಹೇಳ್ತಿದ್ರು, ಈ ಸಸಿಗಳ ಹಣ್ಣುಗಳ ನೀವು ತಿಂತೀರಾ, ಈ ಮಾತು ನಮ್ಗ್ಯಾರಿಗೂ ಅರ್ಥವಾಗದ ವಯಸ್ಸು ಆಗ. ಈಗ ಆ ಹಣ್ಣುಗಳನ್ನು ಸವಿತಾ ಇದ್ದೀನಿ, ತಾತನ ಮಾತು ಈಗ ತಿಳಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗಲೂ ಸಹ ನಾವು ಚೀಪಿ ಮೊಣಕೈವರೆಗೂ ರಸ ಬರೋವರೆಗೂ ತಿಂತೀವಿ, ಅದರಲ್ಲೇ ಸ್ವರ್ಗ ಸುಖ ಅಂತ ಗೀತಾ ಅವರ ಸಂದೇಶ ಬಂದಿದೆ. ಕಾಕತಾಳಿ ಅನ್ನಂತೆ ಮಾವಿನ ಹಣ್ಣನ್ನು ತಿನ್ನುತ್ತಾ ಇದೇ ಮಾವಿನ ಹಣ್ಣನ್ನು ತಿಂತಾ ಇದ್ದೆ, ಅದೇ ಸಮಯಕ್ಕೆ ಮಾವಿನ ಹಣ್ಣಿನ ಬಗ್ಗೆ ಮಾತುಕತೆ ನಡೀತಾ ಇತ್ತು. ಇಂದಿಗಿಂತ ಅಂದೇ ಚಂದ ಅನ್ನೋದು ಕುಣಿಗಲ್ ಜಯಣ್ಣ ಅವರ ಸಂದೇಶ. ಬಹಳೊಂದು ಭಾವಗೀತೆಯಲ್ಲಿ ಮಾವಿನ ಮರವೇ ಮಾವಿನ ಮರವೇ ಹಾಡಿದೆ, ಅದನ್ನು ಪ್ರಸಾರ ಮಾಡಿ ಅಂತ ನಮಗೆ ಒಬ್ಬರು ಸಂದೇಶನ ಕಳಿಸಿದ್ದಾರೆ. ಯಾರಿವರು? ಪ್ರಸಾದ್ ತೀರ್ಥ ಅಂತ. ಸಮಯ ಅವಕಾಶ ಆದರೆ ಖಂಡಿತ ಮಾಡೋಣ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಇರುತ್ತೆ. ಇದಾದ ನಂತರ ಮುಂದಿನ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ಸಂದೇಶ ಕಳಿಸಿದಂತಹ ಎಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಧನ್ಯವಾದಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರೊಂದಿಗೆ ಕಾಂಗ್ರೆಸ್ ನಾಯಕರ ಚರ್ಚೆ. ರಾಜ್ಯಸಭೆ ಮೇಲ್ಮನೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಮಾಲೋಚನೆ. ತುಮಕೂರಿನ ಗುಬ್ಬಿಯಲ್ಲಿ ರಸ್ತೆ ಕೆಳಸೇತುವೆ ಕಾಮಗಾರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಬೆಂಗಳೂರು ಜಲಮಂಡಳಿಯಲ್ಲಿ ನೀರಿನ ಕಳ್ಳತನ ಸೋರಿಕೆ ತಡೆಗೆ ನವೀನ ತಂತ್ರಜ್ಞಾನದ ಮೂಲಕ ಅಧ್ಯಯನ. ಆಳಂದ ಗಲಭೆ ಪ್ರಕರಣ ಸರ್ಕಾರದ ನಿರ್ಧಾರದ ವಿರುದ್ಧ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ. ವಾರ್ತೆಗಳ ವಿವರ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರೊಂದಿಗೆ ಇಂದು ಚರ್ಚೆ ನಡೆಸಿದ್ದಾರೆ. ಈ ನಡುವೆ ಕಾಂಗ್ರೆಸ್ ಹಿರಿಯ ಮುಖಂಡ ಬಿಕೆ ಹರಿಪ್ರಸಾದ್ ಡಿಕೆ ಶಿವಕುಮಾರ್ ಅವರನ್ನು ಪ್ರತ್ಯೇಕ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇದೇ ಮೂರರಂದು ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ವೇಳೆ ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಯುವ ದ್ವೈವಾರ್ಷಿಕ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ವರಿಷ್ಠರು ಅಂತಿಮಗೊಳಿಸಿದ್ದಾರೆ.

0: ಹೇಳಿದ್ದಾರೆ. ತುಮಕೂರಿನ ಗುಬ್ಬಿಯಲ್ಲಿ ರಸ್ತೆ ಕೆಳ ಸೇತುವೆ ಕಾಮಗಾರಿಗೆ ಕೇಂದ್ರ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಈ ವೇಳೆ ಮಾತನಾಡಿದ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಪ್ರಸ್ತುತ ಪ್ರಗತಿಯಲ್ಲಿರುವಂತಹ ಎಲ್ಲ ರಸ್ತೆ ಮೇಲ್ಸೇತುವೆ ಮತ್ತು ಕೆಳ ಸೇತುವೆಗಳ ಕಾಮಗಾರಿಗಳನ್ನು ಒಂದು ವರ್ಷದ ಒಳಗೆ ಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ರಾಯದುರ್ಗ ತುಮಕೂರು ರೈಲು ಯೋಜನೆಯ ಕಾಮಗಾರಿ ವೇಗವಾಗಿ ನಡೆಯುತ್ತಿದ್ದು ಮುಂದಿನ 2 ತಿಂಗಳ ಒಳಗೆ ಪಾವಗಡದವರೆಗೆ ರೈಲು ಪರಿಚಾಲನೆ ಸಾಧ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ವಿಶೇಷವಾಗಿ ಭೂಸ್ವಾಧೀನಕ್ಕೆ ಅನುಕೂಲವಾಗುವಂತೆ ಜಿಲ್ಲಾಡಳಿತ ನೀಡಿದ ಸಹಕಾರಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಯಶವಂತಪುರ ಮತ್ತು ಬೆಂಗಳೂರು ಕಂಟೋನ್ಮೆಂಟ್ ನಿಲ್ದಾಣಗಳಲ್ಲಿನ ನಿಲ್ದಾಣಗಳ ಪುನರಾಭಿವೃದ್ಧಿ ಕಾರ್ಯಗಳು ಪ್ರಗತಿಯಲ್ಲಿವೆ. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ರಾಜ್ಯಾದ್ಯಂತ 64 ರೈಲು ನಿಲ್ದಾಣಗಳನ್ನು ಪುನರಾಭಿವೃದ್ಧಿ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ನಗರದ ಭವಿಷ್ಯದ ನೀರಿನ ಸವಾಲುಗಳನ್ನು ಎದುರಿಸಲು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನವೀನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುತ್ತಿದೆ. ನವೋದ್ಯಮಗಳಿಗೆ ಮತ್ತು ವಿನೂತನ ಯೋಜನೆಗಳನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸಲು ಮುಕ್ತ ಅವಕಾಶವನ್ನು ಕಲ್ಪಿಸಲಾಗಿದೆ. ನೀರಿನ ಕಳ್ಳತನ, ನಗರದಲ್ಲಿ ಲೆಕ್ಕಕ್ಕೆ ಸಿಗದ ನೀರು ಮತ್ತು ಆದಾಯ ತರದ ನೀರಿನ ಪ್ರಮಾಣವನ್ನು ತಗ್ಗಿಸುವ ನಿಟ್ಟಿನಲ್ಲಿ ಜಲಮಂಡಳಿಯು ಸ್ಮಾರ್ಟ್ ಟೆರ್ರಾ ಮತ್ತು ಸೋಲಿನಾಸ್ ಎಂಬ ನವೋದ್ಯಮಗಳ ಜಂಟಿ ಅಧ್ಯಯನಕ್ಕೆ ಒಪ್ಪಿಗೆ ನೀಡಲು ಮುಂದಾಗಿದೆ. ಈ ಅಧ್ಯಯನವು ಟೈಟಾನ್ ಡಿಸೈನ್ ಇಂಪ್ಯಾಕ್ಟ್ ಅವಾರ್ಡ್ಸ್ 2.0 ಯೋಜನೆಯಡಿ ಆಯ್ಕೆಯಾಗಿದ್ದು ಟೈಟಾನ್ ಕಂಪನಿ ಲಿಮಿಟೆಡ್ನ ಅನುದಾನದಿಂದ ನಡೆಯಲಿದೆ. 1 ವರ್ಷದ ಅವಧಿಯ ಈ ಅಧ್ಯಯನ ಜಲಮಂಡಳಿಗೆ ಯಾವುದೇ ಆರ್ಥಿಕ ಹೊರೆ ಇಲ್ಲದೆ ಶೂನ್ಯ ವೆಚ್ಚದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಬೆಂಗಳೂರು ಜಲಮಂಡಳಿಗೆ ಆಗುತ್ತಿರುವಂತಹ ಆರ್ಥಿಕ ಹಾನಿ ಮತ್ತು ಪೈಪ್ಲೈನ್ನಲ್ಲಿರುವಂತಹ ಲೋಪದೋಷಗಳಿಂದ ನೀರು ಕಲುಷಿತವಾಗುವುದನ್ನು ತಪ್ಪಿಸುವುದು ಪ್ರಮುಖ ಉದ್ದೇಶವಾಗಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ವಿ ತಿಳಿಸಿದ್ದಾರೆ. ಕಲಬುರಗಿಯ ಆಳಂದಾದ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರದ ಕ್ರಮದ ವಿರುದ್ದ ಕಲಬುರಗಿಯಲ್ಲಿ ಇಂದು ಬಿಜೆಪಿ ಪ್ರತಿಭಟನೆ ನಡೆಸಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿ, ದುಷ್ಕರ್ಮಿಗಳ ವಿರುದ್ದ ಪ್ರಕರಣ ಮರು ದಾಖಲಿಸಿಕೊಂಡು ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳಲೇಬೇಕು ಎಂದು ಆಗ್ರಹಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ತೊಡಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಹಿಂದೂಗಳಿಗೆ ಅವಮಾನ ಆಗುತ್ತಿದೆ ಎಂದು ದೂರಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಅಭಿವೃದ್ಧಿ ಯೋಜನೆ ಕೈಗೊಳ್ಳುವಲ್ಲಿ ವಿಫಲವಾಗಿದ್ದು ಗ್ಯಾರಂಟಿ ಯೋಜನೆ ಸರ್ಕಾರದ ಕೈಗಳನ್ನು ಆರ್ಥಿಕವಾಗಿ ಕಟ್ಟಿಹಾಕಿದೆ ಎಂದು ಅವರು ಆರೋಪ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಾಪಾಡಲು ಮತ್ತು ರಾಜ್ಯದ ಶಿಕ್ಷಣ ವ್ಯವಸ್ಥೆಯನ್ನು ಪುನರುಜ್ಜೀವನಗೊಳಿಸಲು ಶೈಕ್ಷಣಿಕ ಸೌಲಭ್ಯಗಳನ್ನು ಬಲಪಡಿಸುವುದನ್ನು ತುರ್ತು ಆದ್ಯತೆಯಾಗಿ ಪರಿಗಣಿಸಬೇಕು ಎಂದು ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಅಗ್ನಿಯ ರೆಕ್ಕೆಗಳು ಕನ್ನಡ ಕೃತಿಯನ್ನು ಲೋಕಭವನದಲ್ಲಿ ಇಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಬಿಡುಗಡೆ ಮಾಡಿದರು. ಸಾಹಿತಿ ಕೆ ಜಯಪ್ರಕಾಶ್ ರಾವ್ ಕನ್ನಡಕ್ಕೆ ಅನುವಾದಿಸಿರುವ ಈ ಕೃತಿಯಲ್ಲಿ ಡಾ ಕಲಾಂ ಅವರ ಜೀವನ ಸಾಧನೆಗಳು, ಚಿಂತನೆಗಳು ಮತ್ತು ರಾಷ್ಟ ನಿರ್ಮಾಣದ ಕುರಿತಾದ ಅವರ ದೃಷ್ಟಿಕೋನವನ್ನು ಕನ್ನಡದ ಓದುಗರಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡಲಾಗಿದೆ. ಈ ವೇಳೆ ಮಾತನಾಡಿದ ರಾಜ್ಯಪಾಲರು, ಜನರ ರಾಷ್ಟ್ರಪತಿ ಎಂದು ಖ್ಯಾತರಾಗಿದ್ದಂಥ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ತಮ್ಮ ಸರಳತೆ, ವೈಜ್ಞಾನಿಕ ಸಾಧನೆಗಳು ಮತ್ತು ರಾಷ್ಟ್ರ ಸೇವೆಯ ಮೂಲಕ ಇಂದಿಗೂ ಯುವಜನತೆಗೆ ಸ್ಫೂರ್ತಿಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹೆಣ್ಣು ಭ್ರೂಣ ಹತ್ಯೆ ತಡೆ ಹಾಗೂ ಪ್ರಸವ ಪೂರ್ವ ಲಿಂಗ ಪತ್ತೆ ಹಚ್ಚುವಿಕೆ ತಡೆ ಕಾಯ್ದೆ ಅನುಷ್ಠಾನದಲ್ಲಿ ನಿರ್ಲಕ್ಷ್ಯ ವಹಿಸುವ ಆಸ್ಪತ್ರೆಗಳು ಹಾಗೂ ಸ್ಕ್ಯಾನಿಂಗ್ ಕೇಂದ್ರಗಳ ವಿರುದ್ದ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ದಾವಣಗೆರೆ ಉಪ ವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲೆಯ ಕೆಲವು ಖಾಸಗಿ ಆಸ್ಪತ್ರೆಗಳ ದಾಖಲೆಗಳನ್ನು ಪರಿಶೀಲಿಸಿದಾಗ ಹಲವು ಲೋಪದೋಷಗಳು ಪತ್ತೆಯಾಗಿವೆ. ಇನ್ಮುಂದೆ ಗರ್ಭಿಣಿಯರ ಸಂಪೂರ್ಣ ವಿವರಗಳನ್ನು ಆನ್ಲೈನ್ನಲ್ಲಿ ಕಡ್ಡಾಯವಾಗಿ ಅಪ್ಡೇಟ್ ಮಾಡದಿದ್ದರೆ ಅಂತಹ ಕೇಂದ್ರಗಳ ಪರವಾನಗಿ ರದ್ದುಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಗರ್ಭಾವಸ್ಥೆಯ ಮೊದಲ ತ್ರೈಮಾಸಿಕದಲ್ಲಿ ಸರ್ಕಾರಿ ಅಥವಾ ಖಾಸಗಿ ಕೇಂದ್ರಗಳಲ್ಲಿ ಸ್ಕ್ಯಾನಿಂಗ್ ಮಾಡಲು ಬರುವ ಗರ್ಭಿಣಿಯರಿಗೆ ತಾಯಿ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅನ್ನು ಕಡ್ಡಾಯಗೊಳಿಸಲಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ

0: 12 ವರ್ಷಗಳನ್ನು ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿಯೊಂದಿಗೆ ಮಾಹಿತಿ ಹಂಚಿಕೊಂಡಿರುವ ಬೆಂಗಳೂರಿನ ICR IAHR ನ ನಿವೃತ್ತ ಪ್ರಧಾನ ಕೃಷಿ ವಿಜ್ಞಾನಿ ಡಾ ಬಿ ನಾರಾಯಣಸ್ವಾಮಿ, ಕೃಷಿ ಕ್ಷೇತ್ರದಲ್ಲಿನ ಕೃಷಿ ಸಿಂಚಾಯಿ ಡ್ರೋನ್ ದೀದಿ ಯೋಜನೆಯಿಂದಾಗಿ ಕೃಷಿಯಲ್ಲಿ ತಂತ್ರಜ್ಞಾನ ಪಾರಮ್ಯ ಮೆರೆದಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ಕ್ಷೇತ್ರಗಳಲ್ಲಿ ಭಾರತ ಇಡೀ ವಿಶ್ವದಲ್ಲಿ ಮೇಲುಗೈ ಸಾಧಿಸಿದೆ ಎಂದು ಹೇಳಿದ್ದಾರೆ.
1: ಕೃಷಿ ಸಿಂಚಾಯಿ ಯೋಜನೆ ಆಗಿರಬಹುದು, ಡ್ರೋನ್ ದೀದಿ ಆಗಿರಬಹುದು, ಕೃಷಿಯಲ್ಲಿ ಈ ತಂತ್ರಜ್ಞಾನಗಳನ್ನು ಬಳಕೆ ಆಗಿರಬಹುದು, ಡಿಜಿಟಲ್ ಇಂಡಿಯಾದಲ್ಲಿ ನಾವು ಅದನ್ನು ಬಳಸಿಕೊಂಡು ಕೃಷಿ ಹಾಗೂ ಇತರ ಕ್ಷೇತ್ರದ ಬೆಳವಣಿಗೆ ಆಗಿರಬಹುದು, ಈ ಎಲ್ಲ ಕ್ಷೇತ್ರದ ಬೆಳವಣಿಗೆಗೆ ವಿಜ್ಞಾನ, ಅದರಲ್ಲೂ ಮೂಲ ವಿಜ್ಞಾನದ ಸಂಶೋಧನೆ ಹೆಚ್ಚು ಹೆಚ್ಚು ಮಹತ್ವವನ್ನು ಪಡೆದು ಸರ್ಕಾರದ ಯೋಜನೆಗಳಿಂದಾಗಿ ಅದು ಹೆಚ್ಚು ಜನರಿಗೆ ತಲುಪುವಂತಾಗಿದೆ. ಅದರಿಂದಾಗಿ ಕಟ್ಟಕಡೆಯ ಸಾಮಾನ್ಯನಿಗೂ ಕೂಡ ಈ ತಂತ್ರಜ್ಞಾನದ ಪ್ರಯೋಜನ ಸಿಕ್ಕಾಗ ದೇಶ ಅಭಿವೃದ್ಧಿ ಹೊಂದಬಲ್ಲದು ಎಂಬುದಕ್ಕೆ ನಮ್ಮ ಭಾರತ ಸಾಕ್ಷಿ.
0: ಕೋಲಾರದ ಹಿರಿಯ ವಕೀಲ ಸತೀಶ್, 2015 ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿನ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಲು ಪ್ರಾರಂಭ ಮಾಡಿದ್ದು, ಈ ಡಿಜಿಟಲೀಕರಣದಿಂದಾಗಿ ಕಾನೂನು ಸುವ್ಯವಸ್ಥೆ, ನ್ಯಾಯಾಂಗದಲ್ಲಿ ತೀರ್ಪುಗಳ ತ್ವರಿತ ಇತ್ಯರ್ಥಕ್ಕೆ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
2: ಭಾರತ ದೇಶದಲ್ಲಿ 2015 ಕೇಂದ್ರ ಸರ್ಕಾರ ಡಿಜಿಟಲ್ ಯೋಜನೆಗಳನ್ನ, ಅಂದ್ರೆ ಪ್ರತಿಯೊಂದು ಸರ್ಕಾರಿ ಇಲಾಖೆಗಳಲ್ಲಿರ್ತಕ್ಕಂಥ ದಾಖಲೆಗಳನ್ನ ಡಿಜಿಟಲ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರಲ್ಲಿ ಇವತ್ತು ನಮಗೆ ಹೆಂಗೆ ಎಷ್ಟು ಪ್ರಯೋಜನ ಆಗಿದೆ ಅಂದ್ರೆ, ಈ ದೇಶದಲ್ಲಿ ಸಾಕಷ್ಟು ಜನಸಂಖ್ಯೆ ಇರೋದ್ರಿಂದ ಮನುಷ್ಯನ ಪವರ್ ಇಂದ ಅದನ್ನ ಅಷ್ಟು ನಾವು ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಎಲ್ಲ ಕೂಡ ಡಿಜಿಟಲ್ ಮಾಡಿರೋದ್ರಿಂದ ತುಂಬಾ ಫಾಸ್ಟ್ ಆಗಿ ಕೆಲಸ ಆಗ್ತದೆ, ಸಮಯ ಉಳಿತಾ ಇದೆ.
0: ನಿನ್ನೆ ನಡೆದಂತಹ IPL 2026 ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ಧ ಗೆಲುವು ದಾಖಲಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2ನೇ ಬಾರಿಗೆ ಟ್ರೋಫಿ ತನ್ನದಾಗಿಸಿಕೊಂಡಿದೆ. ಈ ಸಂದರ್ಭದಲ್ಲಿ ಕಾರ್ಯಾಚರಣೆ ನಡೆಸಿದ ಬೆಂಗಳೂರು ಸಂಚಾರಿ ಪೊಲೀಸರು ಮದ್ಯಪಾನ ಮಾಡಿ ವಾಹನ ಚಲಾಯಿಸುವವರ ವಿರುದ್ಧ ಹಾಗೂ ಅತಿ ವೇಗದಿಂದ ವಾಹನ ಚಲಾಯಿಸುವವರ ವಿರುದ್ಧ 165 ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಒಟ್ಟು 156,000 ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ಪೊಲೀಸ್ ಇಲಾಖೆ ದೃಢಪಡಿಸಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮಳೆಗಾಲದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ ಗಮನದಲ್ಲಿಟ್ಟುಕೊಂಡು ಅಪಾಯಕಾರಿ ಮರಗಳು, ಅಪಾಯಕಾರಿಯಾಗಿ ವಾಲಿರುವ ರೆಂಬೆ ಕೊಂಬೆಗಳ ತೆರವು ಕಾರ್ಯಗಳ ಪ್ರಗತಿ ಪರಿಶೀಲನೆಗಾಗಿ ಬೆಂಗಳೂರು ಉತ್ತರ ನಗರ ಪಾಲಿಕೆ ಆಯುಕ್ತರಾದಂತಹ ಪೊಮಲ ಸುನೀಲ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ವಿಡಿಯೋ ಸಂವಾದ ನಡೆಸಲಾಯಿತು. ಸರ್ಕಾರ ಆಲಿಕಲ್ಲು ಮಳೆ ಮತ್ತು ಬಿರುಗಾಳಿಗೆ ನಷ್ಟವಾಗಿರುವ ಬೆಳೆಗಳ ಸಮೀಕ್ಷೆ ಮಾಡಿ ಪ್ರತಿ ಎಕರೆಗೆ 2 ಲಕ್ಷ ರೂಪಾಯಿ, ಕೋಳಿ ಫಾರ್ಮ್, ಪಾಲಿಹೌಸ್ ಮತ್ತು ನೆಟ್ ಹೌಸ್ಗೆ 25 ಲಕ್ಷ ರೂಪಾಯಿ ಪರಿಹಾರ ವಿತರಣೆ ಮಾಡಬೇಕೆಂದು ಕೋಲಾರದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಒತ್ತಾಯಿಸಿದ್ದಾರೆ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಿರುವಂತಹ ಕನಿಷ್ಠ ವೇತನ ಹೆಚ್ಚಳದ ತಿದ್ದುಪಡಿ ಆದೇಶವನ್ನು ವಿರೋಧಿಸಿ ಬೆಳಗಾವಿಯ ವಿವಿಧ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಟನೆಗಳು ಇಂದು ಪ್ರತಿಭಟನೆ ನಡೆಸಿ ಆದೇಶ ರದ್ದುಗೊಳಿಸುವಂತೆ ಆಗ್ರಹಪಡಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರೊಂದಿಗೆ ಕಾಂಗ್ರೆಸ್ ನಾಯಕರ ಚರ್ಚೆ, ರಾಜ್ಯಸಭೆ ಮೇಲ್ಮನೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಮಾಲೋಚನೆ. ತುಮಕೂರಿನ ಗೂಬಿಯಲ್ಲಿ ರಸ್ತೆ, ಕೆಳ ಸೇತುವೆ ಕಾಮಗಾರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಬೆಂಗಳೂರು ಜಲಮಂಡಳಿಯಲ್ಲಿ ನೀರಿನ ಕಳ್ಳತನ, ಸೋರಿಕೆ ತಡೆಗೆ ನವೀನ ತಂತ್ರಜ್ಞಾನದ ಮೂಲಕ ಅಧ್ಯಯನ. ಆಳಂದ ಗಲಭೆ ಪ್ರಕರಣ, ಸರ್ಕಾರದ ನಿರ್ಧಾರದ ವಿರುದ್ಧ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಮ್ಮೆಲ್ಲ ಕೇಳುಗರ ಸಂದೇಶಗಳನ್ನು ನೋಡೇ ಆಯಿತು. ಇನ್ನು ತಮ್ಮ ಬಾಲ್ಯದ ನೆನಪನ್ನು ಹೀಗೆ ಹೇಳ್ಕೊಂಡಿದ್ದಾರೆ ಒಬ್ಬರು ನಮ್ಮ ಕೇಳುಗರು. ನಾವು ಬಾಲ್ಯದಲ್ಲಿ ಹಳ್ಳಿಯಲ್ಲಿದ್ದಾಗ ಅಲ್ಲಿ ಹತ್ತಿರ ಇರೋ ಮಾವಿನ ತೋಪಿನ ತೋಟದಲ್ಲಿ ಕಾವಲುಗಾರ ಇರ್ತಿದ್ದ. ಬೇಲಿ ಸಹ ಹಾಕ್ತಾ ಇದ್ರು. ನಾವು ಸಂಜೆ ಹೊತ್ತು ತೋಪಿನ ಹಿಂದ್ಗಡೆ ಮುಳ್ಳಿನ ಬೇಲಿಯಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ನುಸುಳು ಹೋಗಿ ಅಲ್ಲಿದ್ದ ಹೆಚ್ಚು ಮಾವಿನ ಹಣ್ಣುಗಳ ಮರದಲ್ಲಿ ವಿವಿಧ ರೀತಿಯ ಹಣ್ಣುಗಳನ್ನು ಕಲ್ಲಿಂದ ಹೊಡೆದು ಬೀಳಿಸ್ತಾ ಇದ್ವಿ. ನಂತರ ಮನೆಗೆ ತಗೊಂಡ್ಬಂದು ಸ್ವಲ್ಪ ಹುಲ್ಲುಗಳ ಮಧ್ಯೆ ಇಟ್ಟು ಹಣ್ಣು ಮಾಡಿ ತುಂಡು ಮಾಡದೆ ನೇರವಾಗಿ ಚೀಪಿ ತಿಂತಾ ಇದ್ವಿ. ಆಮೇಲೆ ಅಂಟಿದ ಹಣ್ಣಿನ ರಸವನ್ನು ನೆಕ್ಕಿ ತಿಂತಾ ಇದ್ವಿ. ನಮ್ಮಮ್ಮ ನೋಡಿ ನಮಗೆ ಕಸ್ಪರ್ಗೆ ತಗೊಂಡು ಬಂದು ಹೊಡಿತಾ ಇದ್ರು ಅಂತ ತಮ್ಮ ಬಾಲ್ಯದ ನೆನಪನ್ನು ನೆನಪಿಸ್ಕೊಂಡಿದ್ದಾರೆ ಉಮೇಶ್ ಅವರು. ಧನ್ಯವಾದ ನಿಮ್ಮ ನೆನಪಿಗೆ. ಏನೇ ಹೇಳಿ, ಕೊಂಡುಕೊಂಡು ತಿನ್ನೋ ಮಾವಿಗಿಂತ ಕದ್ದು ತಿನ್ನೋ ಮಾವಿನ ಕಾಯಿ ಆಗಿರ್ಬೋದು.

ಕಾರ್ಯಕ್ರಮದಲ್ಲಿ ಬನ್ನಿ ಈಗ ಪುರಂದರದಾಸರ ರಚನೆಯನ್ನ ಕೇಳೋಣ. ರನ್ನ ಚಿತ್ರಕ್ಕಾಗಿ ಅಳವಡಿಸಿಕೊಂಡಿದ್ದಾರೆ ವಿ ಹರಿಕೃಷ್ಣ ಅವರು. ಕಾರ್ತಿಕ್ ಮತ್ತು ವಾಣಿ ಹರಿಕೃಷ್ಣ ಈ ಹಾಡನ್ನು ಹಾಡಿದ್ದಾರೆ.

0: ನೋಡ್ಬಿಟ್ಟು ಚಾಕ್ಲೇಟು ತೆಗೆದುಕೊಡ್ತೀನಿ, ಆದ್ರೆ ಅದರ ರ್ಯಾಪರ್ ಅಲ್ಲಿ ಇಲ್ಲಿ ಬಿಸಾಡಬಾರ್ದು. ಓಕೆನಾ?
1: ಏನ್ ಪಾಪ, ಬೇರೆಯವರೆಲ್ಲ ಅಲ್ಲಲ್ಲ ಹಾಕ್ತಾರೆ, ನಾನು ಮಾತ್ರ ಅಲ್ಲಿಸ್ಪೂನ್ ಒಳಗಡೆ ಹಾಕ್ಬೇಕಾ?
0: ಹಾಗಲ್ಲ ಪುಟ್ಟ, ಟೀಚರ್ ಸುನೀತಕ್ಕ ಏನ್ ಹೇಳಿದಾರೆ, ಚಾಕ್ಲೇಟು ಚಿಪ್ಸು ಏನೇ ತಿಂದ್ರು ಪ್ಲಾಸ್ಟಿಕ್ ಕವರು ಕಸ ಪೇಪರು ಎಲ್ಲವನ್ನ ಕಸದ ಬುಟ್ಟಿಗೆ ಹಾಕ್ಬೇಕು. ಓಕೆನಾ?
2: ನಮ್ಮ ಸ್ವಚ್ಛತೆ ನಮ್ಮ ಜವಾಬ್ದಾರಿ.

0: ಸಮಯ 6:55 ಬನ್ನಿಗ ಕೇಳೋಣ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಡಾಕ್ಟರ್ ಆರ್ ದ್ವಾರಕೀನಾಥ್ ಕಾಯಕ ಜೀವಿ, ಸದೃಢ ಮನಸ್ಸು, ಸಮುದಾಯದ ಅಭಿವೃದ್ಧಿಯಲ್ಲಿ ತುಂಬಾ ಕೆಲಸ ಮಾಡಿದವರು. ಕೃಷಿ ಇಲಾಖೆಯಲ್ಲಿದ್ದರು, ಕೃಷಿ ಪದವೀಧರರು, ತರಬೇತಿ ನೀಡಿದರು, ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ, ವಿಶ್ವ ಆಹಾರ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ, ಕೃಷಿ ಆಯೋಗದ ಅಧ್ಯಕ್ಷರಾಗಿ, ಹೀಗೆ ಬಹಳಷ್ಟು ಸ್ತರಗಳಲ್ಲಿ ಕೆಲಸ ಮಾಡಿದವರು ಆರ್ ದ್ವಾರಕೀನಾಥ್.
2: ಮಹಾಮಹಾ ಇಂಗ್ಲಿಷ್ ಗ್ರಂಥಗಳನ್ನು ಓದಿದಂಥ ವ್ಯಕ್ತಿಗಳು ನನ್ನ ಕ್ಲಾಸ್ನಲ್ಲಿದ್ದರು. ರಾಮಕೃಷ್ಣ ಅವರು, ನಂಜುಂಡಪ್ಪನವರು, ವೈ ಚಂದ್ರಶೇಖರ್ ಅವರು, ಇವರು ಆಗಿನ ಕಾಲಕ್ಕೆ ಪ್ರಸಿದ್ಧರಾದಂತಹ ಸಾಹಿತಿಗಳ ಗ್ರಂಥಗಳನ್ನೆಲ್ಲ ಓದಿದ್ರು. ಅದರ ವಿಚಾರವನ್ನು ನಮ್ಮಂಥವ್ರಿಗೆ ಹೇಳ್ತಾ ಇದ್ದರು. ಅದರಿಂದ ನಾನು ಆ ಗ್ರಂಥಗಳನ್ನ ನೇರವಾಗಿ ಓದಿದ್ರು ಕೂಡ ಅವನ್ನೆಲ್ಲ ಗ್ರಹಿಸುವಂಥ ಒಂದು ಅವಕಾಶ ನನಗೆ ಸಿಕ್ತು. ಹೀಗಾಗಿ ವ್ಯಕ್ತಿತ್ವ ರೂಪುಗೊಳ್ಳೋದಕ್ಕೆ ಒಂದು ಅವಕಾಶ ತಾನೇ ತಾನಾಗಿ ಸಿಕ್ತು ಅಂತ ನನಗೆ ಅನ್ನಿಸ್ತದೆ. ಅಗ್ರಿಕಲ್ಚರ್ ಕಾಲೇಜಿನಲ್ಲಿ ಓದೋ ಕಾಲಕ್ಕೂ ಕೂಡ ಇವರು ಬಾಟ್ನಿ, ಝುವಾಲಜಿ ಎಲ್ಲ ಓದ್ಕೊಂಡು ಬಂದಿದ್ದವರು, ನನಗೆ ಮಾರ್ಗದರ್ಶನ ಮಾಡಿದವರು, ನನ್ನಂತ ಅವ್ರಿಗೆ ಬೇರೆಯವ್ರಿಗೂ ಮಾಡಿದ್ರು. ಇದನ್ನ ಅವಕಾಶ ಪಡ್ಕೊಂಡು ನಾನು ಈ 3 ವರ್ಷಗಳಲ್ಲಿ 2 ಸಲ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದೆ. ಮತ್ತೆ ಕೊನೆ ವರ್ಷದಲ್ಲಿ 3 ಜನ ಫಸ್ಟ್ ಕ್ಲಾಸ್ ಇದ್ರು, ಅದರಲ್ಲಿ ಸೆಕೆಂಡ್ ರ್ಯಾಂಕ್ ಬಂತು ನನಗೆ. ಮಿಕ್ಕವರಿಬ್ಬರು BSc ಗಳಿದ್ರು, ನಾನೊಬ್ಬ ಇಂಟರ್ಮೀಡಿಯೇಟ್. ಆದ್ದರಿಂದ ನನಗೂ ಒಂಥರ ತೃಪ್ತಿ ಆಯಿತು. ಮತ್ತು ನನಗೆ ಮಾರ್ಗದರ್ಶನ ಮಾಡಿದಂಥ ನನ್ನ ಹಿರಿಯ ಕ್ಲಾಸ್ಮೇಟ್ಸ್ಗೂ ಕೂಡ ಒಂದು ಸಂತೋಷ ಆಯಿತು. ಇದು

0: ಅನಿಸಿದ ತಕ್ಷಣ ಕೆ ಎಚ್ ಶ್ರೀನಿವಾಸನ್ ಅವರು ಅವಾಗ ಕೃಷಿ ನಿರ್ದೇಶಕರಾಗಿದ್ದರು. ಪರೀಕ್ಷೆ ಮುಗಿದು ರಿಸಲ್ಟ್ಸ್ ಬಂದ ದಿವಸವೇ ನನಗೆ ಆರ್ಡ್ರು ಬಂತು. ಭದ್ರಾವತಿನಲ್ಲಿ ಭದ್ರಾ ರಿಸರ್ವ್ ಪ್ರಾಜೆಕ್ಟ್ಗೆ ಸಾಯಿಲ್ ಸರ್ವೆ ಆಫೀಸರಾಗಿ ಹಾಕಿದ್ರು. 10 ಜನದಲ್ಲಿ 6 ಜನ ಡಿಸ್ಟ್ರಿಕ್ಟ್ ಆಯ್ಕೊಂಡ್ರು. ನಮಗೆ ಆ ಸಮಯಕ್ಕೆ ಒಂದು USAID ಸಹಕಾರ ಸಂಸ್ಥೆ ಸಂಘ ಅಥವಾ ಮಂಡಳಿ ಇಲ್ಲಿತ್ತು. ಟೆನಿಸಿ ಯೂನಿವರ್ಸಿಟಿಯಿಂದ ಬಂದಿದ್ದ ಆ ಟೀಮ್ ಅವರು ಮಳವಳ್ಳಿ ಮಂಡ್ಯದಲ್ಲಿ ಒಂದು ಫೋರ್ಡ್ ಫೌಂಡೇಶನ್ದು ಪ್ರಾಯೋಗಿಕ ವಿಸ್ತರಣಾ ಕೇಂದ್ರ ಪ್ರಾರಂಭ ಆಯಿತು. ಒಂದು ಟ್ರೈನಿಂಗ್ ಸೆಂಟರು, ಒಂದು ಎಕ್ಸ್ಟೆನ್ಷನ್ ಸೆಂಟರು. ಟ್ರೈನಿಂಗ್ ಕಮ್ ಎಕ್ಸ್ಟೆನ್ಷನ್ ಸೆಂಟರ್ ಅಂತ, ಪೈಲಟ್ ಎಕ್ಸ್ಟೆನ್ಷನ್ ಪ್ರಾಜೆಕ್ಟ್ ಅಂತ. ಫೋರ್ಡ್ ಫೌಂಡೇಶನ್ ಅವರು ದುಡ್ಡು ಕೊಟ್ಟರು, ಗೈಡೆನ್ಸು ಕೊಟ್ಟರು. ಇಂಥದ್ದು 5 ಸಂಸ್ಥೆಗಳು ಇಡೀ ಭಾರತದಲ್ಲಿ ಆವಾಗ ಪ್ರಾರಂಭ ಆಯಿತು. KM ಮುನ್ಷಿ ಅವರು ಬಂದು, ಆಗಿನ ಕಾಲಕ್ಕೆ ಕೃಷಿ ಮಂತ್ರಿಗಳು, ಅವರು ಬಂದು ಮಂಡ್ಯದಲ್ಲಿ ಅದನ್ನು ಪ್ರಾರಂಭ ಮಾಡಿದ್ರು. ಆ ಸಮಯದಲ್ಲಿ ಈ USAID ತಂಡದವರು, ನೀವು ಯಾರು ಫೀಲ್ಡ್ ವರ್ಕ್ ಮಾಡೋಕ್ಕೆ ಗ್ರಾಮ ಸೇವಕರ ತರಹ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀರಿ ಅಂದರು. ನಾನು, ನಂಜುಂಡಪ್ಪನವರು ಮತ್ತು ಗೋಪಾಲಕೃಷ್ಣ ಅವರು ಮತ್ತು ಅಲಸಿಂಗರಾಜರು, 4 ಜನ ಡಿಸ್ಟ್ರಿಕ್ಟ್ ವರ್ಕ್ಗೆ ಹೋಗದೆ ಈ ವರ್ಕ್ ನಾವು ಚುನಾಯಿಸ್ಕೊಂಡ್ವಿ. ನಮಗೆ ಗೊತ್ತಿತ್ತು ಇದು ಹಳ್ಳಿಯಲ್ಲಿ ಒಬ್ಬ ಫೀಲ್ಡ್ ಅಸಿಸ್ಟೆಂಟ್ ಅಥವಾ ಅಗ್ರಿಕಲ್ಚರ್ ಇನ್ಸ್ಪೆಕ್ಟರ್ ಹಾಗೆ ಕೆಲಸ ಮಾಡಬೇಕು ಅಂತ ಗೊತ್ತಿತ್ತು. ಮನಃಪೂರ್ವಕವಾಗಿ ಇದನ್ನ ಯಾಕೆ ನಾವು ಚುನಾಯಿಸ್ಕೊಂಡ್ವಿ ಅಂದರೆ, ನಾವು ಏನಾದರೂ ಪ್ರಾಯೋಗಿಕವಾಗಿ ಅನುಭವದ ಮೂಲಕ ಪ್ರಾಕ್ಟಿಕಲ್ ಆಗಿ ಅಗ್ರಿಕಲ್ಚರ್ ಕಲಿಬೇಕು ಅಂದರೆ ಇದೊಂದೇ ದಾರಿ ಅನ್ನೋ ದೃಷ್ಟಿಯಿಂದ ನಾವು ಫೀಲ್ಡ್ ವರ್ಕ್ ಚುನಾಯಿಸ್ಕೊಂಡ್ವಿ. ಪೈಲಟ್ ಅಗ್ರಿಕಲ್ಚರಲ್ ಪ್ರಾಜೆಕ್ಟ್ನಲ್ಲಿ ಮಳವಳ್ಳಿನಲ್ಲಿ ನಾನು 1952 to 1956 ತನಕ ಕೆಲಸ ಮಾಡಿದೆ. ಆವತ್ತಿಗೆ ಅಗ್ರಿಕಲ್ಚರ್ ಫೀಲ್ಡ್ನಲ್ಲಿ ನನ್ನ ಗುರುತಿಸೋದಕ್ಕೆ ಜನ ಸಾಧ್ಯವಾಯಿತು. ಆ ಕಡೆ ಹಳ್ಳಿ ಜನವೂ ಗುರುತಿಸಿದ್ರು, ಈ ಕಡೆ ಮೇಲಧಿಕಾರಿಗಳು ನನ್ನ ಗುರುತಿಸಿದ್ರು. ಅದಾದ ನಂತರ ಉದ್ದಕ್ಕೂ ಪ್ರಮೋಷನ್ಗಳಂತಂದರೆ, ನನ್ನ ಕಲೀಗ್ಸ್ ಎಲ್ಲ ಅವರವ್ರ ಜಾಗದಲ್ಲಿದ್ದಾಗ 2-3 ಪ್ರಮೋಷನ್ಗಳು ನನಗೆ ಬಂತು. ಆ ದೇವರ ಕೃಪೆ ಮತ್ತು ದೊಡ್ಡವರ ಆಶೀರ್ವಾದ ಅಂತ ನಾನು ಅಂದ್ಕೊಳ್ತೇನೆ. ಈ ಅಲ್ಲಿರೋ ಕಾಲಕ್ಕೆ ಏನಾಯಿತು ಅಂದರೆ, 12 ತಿಂಗಳದ್ದು ಕೋರ್ಸ್ ಇದು, MSc ಸೋಷಿಯಲ್ ಸೈನ್ಸಸ್. ಆದ್ದರಿಂದ 1.5 to 2 ಹಿಡಿಯೋದಿಲ್ಲ, 9 ತಿಂಗಳಲ್ಲೇ ಮುಗಿಸ್ಬಿಟ್ಟೆ ನಾನು. ಆವಾಗ ಏನು ಬರೆದ್ರು, ಮಲ್ರಾಜ್ ಅವರು ಡೈರೆಕ್ಟರ್ ಆಗಿದ್ದರು, ನಮ್ಮ ಪ್ರೊಫೆಸರ್ ಏನು ಬರೆದ್ರು ಅಂದರೆ, ಇಫ್ ಯು ಸೆಂಡ್ ಅಸ್ ಮೋರ್ ದ್ವಾರಕೀಸ್ ವಿ ವುಡ್ ಲೈಕ್ ಇಟ್ ಮೋರ್ ಅಂತಂದ್ರು, ಇಂಥವ್ರನ್ನೇ ಕಳಿಸಿ ಅಂತಂತ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಕೃಷಿ ತಜ್ಞ ಡಾಕ್ಟರ್ ದ್ವಾರಕೀನಾಥ್ ಅವರ ಮಾತುಗಳನ್ನು ಕೇಳಿದಿರಿ. ಡಾಕ್ಟರ್ ದ್ವಾರಕೀನಾಥ್ ಅವರು ಕೃಷಿ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಮಾಡಿದ್ದಾರೆ. ಅವರ ಅನುಭವಗಳನ್ನು ಮತ್ತೊಂದು ಸಂಚಿಕೆಯಲ್ಲಿ ಕೇಳೋಣ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ AS ಶಂಕರ ನಾರಾಯಣ.
2: ಬ್ರಹ್ಮಾನಂದ ರಾನಡಿ ಅವರ ಸಂದೇಶ ಬಂದಿದೆ. ಅವರು ಹೇಳ್ತಾರೆ, ನಮಗೆ ಏನು ಅರಿಯದ ಮುಗ್ಧತೆ ಇತ್ತು ಬಾಲ್ಯದಲ್ಲಿ. ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋದು ಗೊತ್ತಿರಲಿಲ್ಲ. ಪೋಷಕರು ದೊಡ್ಡವರು ತಿಳಿಸ್ಕೊಡ್ತಾರೆ. ಬರ್ತಾ ಬರ್ತಾ ದೊಡ್ಡವರಾಗ್ತಾ ನಾವು ನಮ್ಮ ಮುಗ್ಧತೆಯನ್ನು ಕಳೆದುಕೊಂಡು ವಾಸ್ತವಿಕ ಕಥೆಗೆ ಬರ್ತೇವೆ. ಏನೇ ಹೇಳಿದ್ರು ಬಾಲ್ಯನೇ ಚೆನ್ನ ಅಂತ ಅವರ ಸಂದೇಶನ ಕಳಿಸಿದ್ದಾರೆ. ಹಾಗೆ ಭವಾನಿ ಶಂಕರ್ ಇವರು ಸಹ ಮಾವಿನ ಹಣ್ಣನ್ನು ತಿಂದ ಮೇಲೆ ಗೊರಡೆಯನ್ನು ಬಿಸಾಕುವಾಗ ಚಿಕ್ಕ ಮಕ್ಕಳನ್ನು ಕರೆದು ಕೂ ಅಂದರೆ ಅದ್ರ ಮೇಲೆ ಕುಳಿತುಕೊಂಡು ಹೋಗಿ ಅಂತ ತಮಾಷೆ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನು ನಾಗರತ್ನ ಅವ್ರು ಹೇಳ್ತಾ ಇದ್ದಾರೆ, ನಾನು ನಮ್ಮ ಅಣ್ಣ ಕದ್ದು ಮಾವಿನ ಹಣ್ಣುಗಳನ್ನು ತಿಂತಾ ಇದ್ವಿ, ಅಮ್ಮನ ಹತ್ರ ಇನ್ನೆಂದೂ ಈ ರೀತಿ ಮಾಡೋದಿಲ್ಲ ಅಂತ ಹೇಳಿ ಕ್ಷಮೆ ಕೇಳ್ತಾ ಇದ್ವಿ ಅಂತ ಸಂದೇಶದಲ್ಲಿ ಹೇಳಿದ್ದಾರೆ. ಸಂದೇಶ ಕಳಿಸ್ತೇನೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು.
3: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮಧ್ಯಪ್ರದೇಶದ ರಾಯ್ಸೇನ್ ಜಿಲ್ಲೆಯ ರಾಮಸಿಯಾ ಗ್ರಾಮದಲ್ಲಿ ಇಂದು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ ನೀಡಿದರು. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ನವದೆಹಲಿಯಲ್ಲಿ ಇಂದು ಜಂಟಿಯಾಗಿ ನೀರು ಸಂಶೋಧನೆ ಮತ್ತು ಅಭಿವೃದ್ಧಿ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಉದ್ಘಾಟಿಸಿದರು. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಮತ್ತು ಸ್ಥಿರತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ದೇಶಗಳು ದ್ವಿಪಕ್ಷೀಯ ಕಡಲ ಭದ್ರತಾ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ಹಾಗೂ ಜಂಟಿ ಕಡಲ ಭದ್ರತಾ ಸಹಕಾರ ಮಾರ್ಗಸೂಚಿಯನ್ನು ಶೀಘ್ರದಲ್ಲೇ ಅಂತಿಮಗೊಳಿಸಲು ನಿರ್ಧರಿಸಿವೆ. ದೇಶಾದ್ಯಂತ ತೀವ್ರ ಸಂಚಲನ ಮೂಡಿಸಿರುವ ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರಾಗಿರುವ 3 ಪ್ರಮುಖ ಆರೋಪಿಗಳನ್ನು ನವದೆಹಲಿಯ ರೋಸ್ ಅವೆನ್ಯೂ ನ್ಯಾಯಾಲಯ ಇದೇ 15 ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಹೊಸಪೇಟೆಯ ವಿಜಯನಗರ ಕಾಲೇಜಿನಲ್ಲಿ ಇಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಮತ್ತು ವಿಜಯನಗರ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಹಿರಿಯ ಸಾಹಿತಿ ಸಾಹಿತಿ ಎಸ್ಎಸ್ ಹಿರೇಮಠ ಅವರ ಸಮಗ್ರ ಸಾಹಿತ್ಯ ಸಂಪುಟಗಳನ್ನು ಹಿರಿಯ ಸಾಹಿತಿ ರಹಮತ್ ತರೀಕೆರೆ ಲೋಕಾರ್ಪಣೆ

ಗೊಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ವತಿಯಿಂದ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವ್ಯಾಪಾರ ಮಾಡುತ್ತಿರುವ ಬೀದಿ ಬದಿ ವ್ಯಾಪಾರಿಗಳಿಗೆ ಪಿಎಂ ಸ್ವನಿಧಿ ಯೋಜನೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಂದಿನಿಂದ ನೂತನ ಶೈಕ್ಷಣಿಕ ವರ್ಷ ಅಧಿಕೃತವಾಗಿ ಪ್ರಾರಂಭಗೊಂಡಿದ್ದು, ಶಾಲೆಗೆ ಆಗಮಿಸಿದ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಹಾಗೂ ಸ್ಕೂಲ್ ಬ್ಯಾಗ್ಗಳನ್ನು ವಿತರಿಸುವ ಮೂಲಕ ಪ್ರಸಕ್ತ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಮೈಸೂರು ಚಾಮರಾಜ ಕ್ಷೇತ್ರದ ಶಾಸಕ ಕೆ ಹರೀಶ್ಗೌಡ ಚಾಲನೆ ನೀಡಿದರು. 2020 ಸ್ಯಾಫ್ ಫುಟ್ಬಾಲ್ ಮಹಿಳಾ ಚಾಂಪಿಯನ್ಶಿಪ್ನಲ್ಲಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿರುವ ಭಾರತ ತಂಡ ಇದೇ 3ರಂದು ನಡೆಯಲಿರುವ ಅಂತಿಮ 4ರ ಘಟ್ಟದಲ್ಲಿ ಭಾರತ ತಂಡ ಎ ಗುಂಪಿನ ಭೂತಾನ್ ತಂಡವನ್ನು ಎದುರಿಸಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:30 ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

ಕೇಳುಗರೆ, ಇನ್ನ ಸಮಯ 7:02 ಆಗಿದೆ. ಕೆಲವು ಜಾಹೀರಾತುಗಳು, ನಂತರ ಒಂದು ಗೀತೆ, ಇದಾದ ನಂತರ ಆಕಾಶ ಬುಟ್ಟಿ ಇರುತ್ತೆ. ಕಗ್ಗದ ಸಿರಿ ನಿಮಗಾಗಿ ಮೂಡಿಬರಲಿದೆ.

0: जिनके पास कोई गारंटी नहीं है, सरकार खुद उनकी गारंटर बन रही है.
1: ಕಳೆದ ಆರು ವರ್ಷಗಳಲ್ಲಿ ಪಿಎಂ ಸ್ವನಿಧಿ ಯೋಜನೆಯಡಿಯಲ್ಲಿ 75 ಲಕ್ಷಕ್ಕೂ ಹೆಚ್ಚು ಬೀದಿ ವ್ಯಾಪಾರಿಗಳಿಗೆ 17,800 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಸಾಲವನ್ನು ನೀಡಲಾಗಿದೆ. ಹೆಚ್ಚುವರಿಯಾಗಿ ಬಡ್ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟುಗಳ ಮೇಲೆ ಕ್ಯಾಶ್ ಬ್ಯಾಕ್ ರೂಪದಲ್ಲಿ ಸುಮಾರು 800 ಕೋಟಿ ರೂಪಾಯಿಗಳ ಸಹಾಯವನ್ನು ಒದಗಿಸಲಾಗಿದೆ. ಇಂದು ದೇಶಾದ್ಯಂತ ಬೀದಿ ವ್ಯಾಪಾರಿಗಳು, ಅವರಲ್ಲಿ ಸುಮಾರು 46% ಮಹಿಳೆಯರು, ತಮ್ಮ ವ್ಯವಹಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಪಿಎಂ ಸ್ವನಿಧಿಯ 6 ವರ್ಷಗಳು ಉತ್ಸಾಹ, ಗೌರವ, ಸ್ವಾಭಿಮಾನ.

0: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ನಾಟಕ ಕಲಾವಿದ ನಿರೂಪಕ ಜಿಪಿ ರಾಮಣ್ಣ ಅವರೊಂದಿಗೆ ನಡೆಸಿದ ಸಂದರ್ಶನದ ಮುಂದುವರಿದ ಭಾಗ ಇದೀಗ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್.
1: ಸರ್, ತಾವು ಇದರ ಜೊತೆ ಜೊತೆಗೆ ಇಷ್ಟೆಲ್ಲಾ ಕ್ಷೇತ್ರಗಳಲ್ಲಿ ತಾವು ಕೆಲಸ ಮಾಡ್ತಾ ಮಾಡ್ತಾ ಒಂದು ಮುಖ್ಯವಾಗಿ ಇನ್ನೊಂದು ಯಾವುದೋ ಒಂದು ಆರ್ಥಿಕವಾಗಿ ನಮ್ಗೆ ನಿರಂತರವಾಗಿ ಬರುವಂತ ಆದಾಯ ಇರುವಂತ ಕೆಲಸ ಅಂತ ಅನ್ನೋದು ಬೇಕಾಗತ್ತೆ
2: ಸರ್. ಅದು ಖಂಡಿತ. ನಾನು HCL ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಂಥವನು. ಆಡಳಿತಾಧಿಕಾರಿಯಾಗಿ ನಾನು ನಿವೃತ್ತಿ ಆದೆ. ಈಗ ಸದ್ಯಕ್ಕೆ ನಂದೇ ಒಂದು ಪರಂಪರಾ ಕಲ್ಚರಲ್ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಇಟ್ಕೊಂಡು ಕಳೆದ 15-20 ವರ್ಷಗಳಿಂದ ಸಾಂಸ್ಕೃತಿಕವಾಗಿ ರಂಗಭೂಮಿ ಇರಬಹುದು, ಮಕ್ಕಳಿಗೆ ಕತೆ ಹೇಳುವಂತಹ ಒಂದು ಕಾರ್ಯಕ್ರಮ ನಾನು ಮಾಡ್ತಾ ಇದ್ದೀನಿ. ಏನು ಅಂದ್ರೆ, ಪ್ರತಿ ಶಾಲೆಗೆ ಹೋಗುವಂತಹದ್ದು, ನೈತಿಕ ಮೌಲ್ಯಗಳು ಇರುವಂತಹ ಕಥೆಗಳನ್ನ ಮಕ್ಕಳಿಗೆ ಉಣಬಡಿಸೋದು, ಅವರಿಂದ ಕೂಡ ಕಥೆಗಳನ್ನ ಹೇಳಿಸೋದು, ಕಥೆಗಳನ್ನ ಓದಿಸೋದು. ಮತ್ತೆ ಅಲ್ಲೇನು ಅಂತಂದ್ರೆ, ಎಗೈನ್ ಕನ್ನಡವನ್ನ, ಕನ್ನಡದ ಬೀಜವನ್ನ ಅವ್ರ ಎದೆಗಳಲ್ಲಿ ಬಿತ್ತುವಂತ ಕೆಲಸ. ನಮ್ಮಲ್ಲಿ ಏನಾಗಿದೆ, ಇವತ್ತು ನೈತಿಕ ಮೌಲ್ಯಗಳನ್ನು ತುಂಬುವಂತ ಒಂದು ಪೀರಿಯಡ್ ಇರ್ತಿತ್ತು ಮೊದಲು, ಮಾರಲ್ ಸೈನ್ಸ್ ಅಂತ ಒಂದು ಪೀರಿಯಡ್ ಇರ್ತಿತ್ತು. ಈಗ ಇಲ್ಲ, ಯಾವ ಶಾಲೆಗಳಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಬಹುಶಃ ಇವತ್ತಿನ ಮಕ್ಕಳು ನಾವು ಪಡ್ಕೊಂಡಿದ್ದು ಏನ್ ಪಡ್ಕೊಂಡಿದ್ವು, ಇವತ್ತು ಅದನ್ನ ಕಳ್ಕೊಂಡಿದ್ದಾರೆ.
1: ಅದಕ್ಕೆ ತಾಳ್ಮೆ ಇಲ್ಲ ಅನ್ನೋ ತರನೇ ಕಾಣಿಸ್ತಾರೆ ಎಲ್ಲರೂ.
2: ಹೌದು.
1: ಅದಕ್ಕೆ ಸಾವಿರಾರು ಚಾನೆಲ್ಗಳು ಬಂದ್ಬಿಟ್ಟಿದ್ದಾವೆ, ಸಾವಿರಾರು.
2: ಸರ್, ಯಾವತ್ತು ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ಬಿಟ್ಟಿದೆ ಮಕ್ಕಳಿಗೆ. ಈಗ
1: ಮಕ್ಕಳಿಗೆ ಒಂದು ಕಥೆ ಹೇಳ್ಬೇಕಂತಂದಾಗ ಅಲ್ಲಿ ಭಾಷಾ ಜ್ಞಾನ ಅದು ಬರುತ್ತೆ, ಸ್ಪಷ್ಟತೆ ಬರುತ್ತೆ. ಅವರಲ್ಲಿ ಮೊದಲಿಂದನೇ ಯಾವುದು ಅಲ್ಪ ಪ್ರಾಣ ಮಹಾಪ್ರಾಣ, ಉಚ್ಚಾರ ಹೇಗೆ ಇರುತ್ತದೆ ಅಂತ ಅನ್ನೋದನ್ನ ಅಲ್ಲಿಂದನೇ ಕಲಿಸ್ಬಿಟ್ರೆ ಬಹುಶಃ ಭಾಷಾ ಶುದ್ಧತೆ ಅಲ್ಲಿ ಬರೋ ಸಾಧ್ಯತೆ ಇರುತ್ತೆ.
2: ಹೇಗೆ ಹೇಳಬೇಕು, ಮಕ್ಕಳಿಂದ ಕತೆ ಓದಿಸ್ತೀವಿ. ಸರ್, ಒಂದು ಇನ್ಸಿಡೆಂಟ್ ನಾನು ಹೇಳ್ಬೇಕು ನಿಮಗೆ. ಒಂದು ಶಾಲೆಗೆ ಹೋದ್ವಿ ಸರ್, ಈ ಕಾರ್ಯಕ್ರಮ ಮುಗಿದ ಮೇಲೆ ಒಬ್ಬ ಮಗು ಅಳ್ತಾ ನಿಂತುಬಿಟ್ಟ, 7ನೇ ಕ್ಲಾಸ್ ಆತ ದೀಪಕ್ ಅಂತೇಳಿ. ಅಳ್ತಾ ಇದ್ದಾನೆ ಅಳ್ತಾ ಇದ್ದಾನೆ ಅಂದ್ರೆ ಸಿಕ್ಕಾಪಟ್ಟೆ ಅಳ್ತಾ ಇದ್ದಾನೆ. ಏನಯ್ಯ ಯಾಕೆ ಅಳ್ತಾ ಇದೀಯ ಅಂತ ಅಂದ್ರೆ, ನಾನು ಕತೆ ಹೇಳ್ಬೇಕು ಅಂತ ನಿಂತ್ಕೊಂಡ. ಆಯ್ತಪ್ಪ ಹೇಳು ಅಂದ್ವಿ. ಸರ್ ನಿಂತ್ಕೊಂಡ ಸರ್ ಕತೆ ಹೇಳ್ತಾನ ಅವನು, ನಾವು ನಾಚ್ಕೋಬೇಕು ಸರ್ ಅಷ್ಟು ಚೆನ್ನಾಗಿ, ನಮಗಿಂತ ಚೆನ್ನಾಗಿ
1: ನೋಡಿ.
2: ಅಲ್ಲಿ
1: ಸಿಕ್ಕ ಅಲ್ಲಿ ನಿಮ್ಗೆ
2: ಈ ಸಿಕ್ಕಾಪಟ್ಟೆ. ಈ ತರ ಸುಮಾರು ಜನ ನಮಗೆ ಸುಮಾರು ಅನುಭವಗಳಾಗಿದೆ ನಮಗೆ. ಅಂತ ಮಕ್ಕಳಲ್ಲೂ ಕೂಡ ಒಂದು ಸಂವಹನಶೀಲತೆ ಇದೆ.
1: ಸರ್, ಈಗ ನಾಟಕಕ್ಕೆ ಬರೋಣ. ಮತ್ತೆ ಅನೇಕ ನಾಟಕಗಳನ್ನು ಕೇಳಿರ್ತಾವು, ಅನೇಕ ಕಲಾವಿದರು ಕೂಡ ಸ್ಮೃತಿಯಲ್ಲಿ ಇದ್ದಾರೆ.
2: ಹೌದು,
1: ನಿಮ್ಮ ಜೊತೆಗಾರರು ಇದ್ದಾರೆ ಮತ್ತು ಇಲ್ಲಿ ನಿರ್ದೇಶನ ಜವಾಬ್ದಾರಿ ಹೊತ್ಕೊಂಡಂತ ಅಧಿಕಾರಿಗಳು ಕೂಡ ಇದ್ದಾರೆ.
2: ಹೌದು,
1: ಹೆಂಗೆ ಯಾರ್ಯಾರನ್ನ ನೆನೆಸಬಹುದು ಈ ಟೈಮಲ್ಲಿ?
2: ಸರ್, ನನಗೆ ನಾನು ಮೊದಲಿಗೆ 88 ಅಂತ ಹೇಳಿದ್ನಲ್ಲ, ನಾನು ಆಕಾಶವಾಣಿ ಒಳಗಡೆ ಬಂದದ್ದು ನನ್ನ ಮೊದಲೇ ನಾಟಕ. ಅದೇನು ಅಂತಂದ್ರೆ, ಇದು ಗೌತಮಿ ಹೇಳಿದ ಕಥೆ ನಾಟಕ. ಅದು ನನಗೆ ಒಂದು ಪಾತ್ರ ಕೊಟ್ಟರು.

0: ನನ್ನ ಎದುರಾಳಿ ಪಾತ್ರ ಯಾವುದಪ್ಪ ಅಂತ ಹೇಳಿದ್ರೆ, ಇವರು ವಿನಯಾ ಪ್ರಸಾದ್ ಅವರು ಆಗ್ಲೇ ದೊಡ್ಡ ಹೆಸರು ಮಾಡಿದಂಥ ಅಭಿನೇತ್ರಿ. ಆಕೆ ಆಕಾಶವಾಣಿಯಲ್ಲೂ ಕೂಡ ಒಂದು ಗಟ್ಟಿ ಧ್ವನಿ ಅದು. ಅವರು ಆ ಗೌತಮಿ ಪಾತ್ರವನ್ನು ಅವ್ರು ಮಾಡಿದ್ರು. ನನಗೆ ಕಣ್ವನ ಪಾತ್ರನ ಕೊಟ್ಟಿದ್ರು, ಕಣ್ವ ಮಹರ್ಷಿಗಳ ಪಾತ್ರ ನಂದು, ಭಾರದ್ವಾಜ ಅಂತ ಹೇಳಿ ಹೇಳಬೇಕು. ಅದನ್ನ ಡೈರೆಕ್ಟ್ ಮಾಡ್ತಿದ್ದಂಥವ್ರು ನಮ್ಮ ಯಮುನಾಮೂರ್ತಿ ಅವರು, ಬಹಳ ದೊಡ್ಡ ಹೆಸರು ಆಕಾಶವಾಣಿ. ಒಂದು ಮಮತಾಮಯಿ ಸರ್ ಆಕೆ ಬೆಳೆಸಿದವರು ಯಮುನಾಮೂರ್ತಿ ಅವರು, ಆಮೇಲೆ ಕೆ ಎಸ್ ನಿರ್ಮಲಾದೇವಿ. ಯಮುನಾಮೂರ್ತಿ ಅವರು ನಾಟಕ ನಿರ್ದೇಶನ ಮಾಡ್ತಾ ಇದ್ರು. ಅವ್ರು ಹೇಳಿದ್ರು ಅದೇ ಭಾರದ್ವಾಜ ಅಂತ ಹೇಳಿ ಒಂದು ಎದುರಾಳಿ ಪಾತ್ರ. ನನಗೆ ಭಾರದ್ವಾಜ ಭಾರದ್ವಾಜ ಬರ್ತಾ ಇಲ್ಲ ಸರಿಯಾಗಿ, ಭರದ್ವಾಜ ಭರದ್ವಾಜ ಅಂತ ಹೇಳ್ತಾ ಇದ್ದೆ ನಾನು. ರಾಮಣ್ಣ ನೀವೆಂಥ ವಾಯ್ಸ್ ಇಟ್ಕೊಂಡಿದ್ದೀರಿ ಗೊತ್ತಾ, ಇದೊಂದು ಸ್ವಲ್ಪ ಸರಿ ಮಾಡ್ಕೊಳ್ಳಿ, ಅದ್ಭುತವಾಗಿ ಬರ್ತಾ ಇದೆ ಅಂತಂದ್ರು. ಎದುರುಗಡೆ ಆಯಮ್ಮ ಇದಾರೆ, ವಿನಯ ಪ್ರಸಾದ್ ಇದಾರೆ, ಅನುಭವಿ ಪಾತ್ರಧಾರಿಗಳಿದ್ದಾರೆ, ನಾನು ಹೊಸಬ ಆಯ್ಕೆಯಾಗಿ ಬಂದಿರುವಂತವನು. ರಾಮಣ್ಣ ಆಗತ್ತೆ ನೀವು ಮಾಡಿ, ಆಗತ್ತೆ ನೀವು ಮಾಡಿ, ಆ ಕಾನ್ಫಿಡೆನ್ಸ್ ನ ತುಂಬಿದ್ರು ಸರ್, ಭಾರದ್ವಾಜ ಬಂತು ನೋಡಿ ಅದ್ದು ಅಂಥೇಳಿ ಹುರಿದುಂಬಿಸಿದ್ರು. ಆಮೇಲೆ ಅನೇಕ ನನಗೆ ಬೆಳಕಿನಂಗಳ ಅನ್ನುವಂತಹ ಒಂದು ರೇಡಿಯೋ ಧಾರಾವಾಹಿಗಳು ಶುರುವಾದವು. ಪದೇ ಪದೇ ಅವಕಾಶಗಳನ್ನು ಕೊಟ್ಟರು ಆಕಾಶವಾಣಿಯವರು, ಪಾತ್ರಕ್ಕೆ ತಕ್ಕ ಧ್ವನಿ, ಧ್ವನಿಗೆ ತಕ್ಕ ಪಾತ್ರಗಳು, ಹೀಗೆ ನನಗೆ ಅವಕಾಶಗಳ ಮೇಲೆ ಅವಕಾಶಗಳು ಆಕಾಶವಾಣಿ ಒದಗಿಸ್ಕೊಡ್ತಾ ಬಂತು ಸರ್. ಕಂಪನಿಯ ಪೆಂಪು ಇಂಪು ಅಂತೇಳಿ ಒಂದು ರಂಗಭೂಮಿಗೆ ಸಂಬಂಧಪಟ್ಟಂತ ಒಂದು ಸರಣಿ ಮಾಡಿದ್ರು. ಅದನ್ನ ಮಾಡಿದಂಥವ್ರು ಸಿ ವಿ ಶಿವಶಂಕರ್, ಬಹಳ ಹೆಸರಾಂತ ರಂಗಕರ್ಮಿನೂ ಆಗಿದ್ರು. ಇವರಿಗೆಲ್ಲ ಯಾರು ರಾಜ್ಕುಮಾರ್ ಅವರಿಗೆಲ್ಲ ನಾಟಕಗಳನ್ನ ಕಲಿಸಿದಂಥವ್ರು ಅವರು. ಅದಾದ್ಮೇಲೆ ಸ್ಟೇಜ್ ಪ್ರೋಗ್ರಾಂ ಮಾಡಿದ್ರು, ಅದನ್ನ ಕೆ ಎಸ್ ನಿರ್ಮಲಾದೇವಿ ಅವರು ಅದರ ನೇತೃತ್ವ ವಹಿಸಿಕೊಂಡಿದ್ರು. ರಾಮಣ್ಣ ಹೊರಗಡೆ ಎಲ್ಲ ನಿರೂಪಣೆ ಮಾಡ್ತಿರ್ರಿ, ನಮ್ ಕಾರ್ಯಕ್ರಮ ಯಾಕೆ ನಿರೂಪಣೆ ಮಾಡಬಾರ್ದು ನೀವು ಮೇಡಮ್? ಅದು ಸಿಕ್ಕಂತ ದೊಡ್ಡ ನನ್ನ ಮಹದವಕಾಶ ಅಂತ ಹೇಳಿ ನಾನು ಆ ಕಾರ್ಯಕ್ರಮದ ನಿರೂಪಣೆಯನ್ನು ಕೂಡ ನಾನು ಅದು ಮಾಡಿದ್ದೆ. ಆಮೇಲೆ ಭಾರತ ಸಿಂಧು ರಶ್ಮಿ ಅಂತ ಹೇಳಿ ಡಾಕ್ಟರ್ ಎನ್ ರಘು ಅವರು ಅದನ್ನ ನಿರ್ದೇಶನ ಮಾಡಿದ್ರು. ಅದು ಕೂಡ ನಾನು ತುಂಬಾ ನೆನಪಿನಲ್ಲಿ ಇಡಬೇಕಾದಂತ ಒಂದು ಸರಣಿ ಕಾರ್ಯಕ್ರಮ ಅದು.
1: ಅಂದ್ರೆ ನಿಮ್ಮ ಒಂದು ಕಂಠದ ವೈಶಿಷ್ಟ್ಯತೆ ಆಗಿದೆ, ಆದ್ರೆ ಸತತವಾಗಿ ಅದು ಬಳಕೆಗೆ ಬರ್ತಾ ಇರಬೇಕು
0: ಆಕಾಶವಾಣಿಗೆ ಭಿಕ್ಷೆ ಅಂತ ಹೇಳಿ.
1: ಅಂದ್ರೆ ಅದೊಂದು ಉದಾರತೆ, ಆ ಒಂದು ವೈಶಾಲ್ಯತೆ, ಮತ್ತು ಆಕಾಶವಾಣಿಯನ್ನ ಅಷ್ಟು ಅಭಿಮಾನದಿಂದ ಹೇಳ್ಕೊಳ್ಳುವಾಗ ಈ ರೀತಿ
0: ಸರ್ ಆಕಾಶವಾಣಿ ಇವತ್ತಿಗೂ ಕೂಡ ಆಕಾಶವಾಣಿ ಕರೆಯುವಂತ ಯಾವುದೇ ಕಾರ್ಯಕ್ರಮಕ್ಕೆ ನೀವು ಬನ್ನಿ ಅಂತ ಅಂದ್ರೆ ತಕ್ಷಣ ಒಪ್ಕೊಂಡು ಬರೋರಲ್ಲಿ ನಾನು ಮೊದಲನೇ ನಿಂತ್ಕೋತೀನಿ ನಾನು.
1: ಬಹಳ ಸಂತೋಷ, ಬಹಳ ಸಂತೋಷ. ತಾವೊಬ್ಬ ಕಂಠದಾನ ಕಲಾವಿದರಾಗಿ ಬೇರೆ ಬೇರೆ ಕಡೆನೂ ಕೂಡ ತೊಡಸ್ಕೊಂಡಿದ್ದೀರಿ ಕಾಣಿಸುತ್ತೆ.
0: ಹೌದು ಸರ್, ನಾನು ಅನೇಕ ಸಾಕ್ಷಿ ಚಿತ್ರಗಳಿಗೆ ಧ್ವನಿಯಾಗಿದ್ದೀನಿ, ಮತ್ತೆ ಈ ಡಿಸ್ಕವರಿ ಚಾನೆಲ್ ಇದೆಯಲ್ವಾ, ಡಿಸ್ಕವರಿ ಚಾನೆಲ್ಗೂ ಕೂಡ ಅನೇಕ ಪಾತ್ರಗಳಿಗೆ ನಾನು ಧ್ವನಿ ಕೊಟ್ಟಿದ್ದೇನೆ, ಆಕಾಶವಾಣಿಯ ಜಾಹೀರಾತುಗಳಿಗೆ ಧ್ವನಿ ಕೊಟ್ಟಿದ್ದೀನಿ, ಟಿವಿ ಧಾರಾವಾಹಿಗಳಿಗೂ ಕೂಡ ಧ್ವನಿ ಕೊಟ್ಟಿದ್ದೀನಿ, ಟಿವಿ ಜಾಹೀರಾತುಗಳಿಗೂ ಕೂಡ ನಾನು ಧ್ವನಿ ಕೊಟ್ಟಿದ್ದೀನಿ.
1: ಸರ್, ಪತ್ರಿಕಾ ಕ್ಷೇತ್ರದಲ್ಲಿ ತಾವು ಕೆಲಸ ಮಾಡಿದವರಾಗಿ ಈ ಆಕಾಶವಾಣಿ ಮತ್ತು ಪತ್ರಿಕೆ ಎಲ್ಲವೂ ಮಾಧ್ಯಮನೇ ನಿಜ, ದೂರದರ್ಶನ ಕೂಡ ಒಂದು ದೃಶ್ಯ ಆಗುತ್ತೆ, ಒಂದು ಒಂದ್ ಕಡೆ ಅಕ್ಷರ ಬರುತ್ತೆ, ಒಂದು ಧ್ವನಿಯಾಗಿರುತ್ತೆ. ಈ ಎಲ್ಲದರ ಕಡೆ ತಾವು ತೊಡಸ್ಕೊಂಡಿದ್ದೀರಲ್ಲ, ಈ ಪತ್ರಿಕೆ ಆಕಾಶವಾಣಿ ಅಥವಾ ದೂರದರ್ಶನ ಈ ಎಲ್ಲರ ನಡುವಿನ ಒಂದು ಸಮನ್ವಯತೆ ಅವಶ್ಯಕತೆ ಇದೆಯಾ ಈಗ?
0: ಸರ್ ಖಂಡಿತ ಇದೆ, ಯಾಕೆಂದ್ರೆ ಇವೆಲ್ಲ ಒಟ್ಟಾಗಿ ಕೆಲಸ ಮಾಧ್ಯಮ ಅಂದಾಗ್ಲೇನೆ ಎಲ್ಲ ಒಟ್ಟಾಗಿ ಕೆಲಸ ಮಾಡುವಂತ ಇರಬೇಕು, ಅದು ಇವತ್ತಿಂದ ಅದು ಕಾಣ್ತಾ ಇಲ್ಲ, ಒಂದು ಸಮಗ್ರತೆ ನಮಗೆ ಕಾಣ್ತಾ ಇಲ್ಲ.
1: ನಾವೇ ಶ್ರೇಷ್ಠ, ನಮ್ದೇ ಬಹಳ
0: ನಾನೇ ಶ್ರೇಷ್ಠದ್ದು ಅಂತ ಮೀಡಿಯಾದವರು, ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಇವತ್ತು ಅಬ್ಬರದ ಮೀಡಿಯಾ ಆಗೋಗಿದೆ, ಆಯ್ತಾ, ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ. ಮತ್ತೆ ಪತ್ರಿಕಾ ಮಾಧ್ಯಮವೂ ಕೂಡ ಅಷ್ಟೇ, ಪತ್ರಿಕೆಗಳನ್ನ ಓದೋರು ಕಡಿಮೆ ಆಗ್ಬಿಟ್ಟಿದ್ದಾರೆ, ಈಗ ಕೇಳೋರು ಇದಾರೆ,
1: ಹೌದು
0: ನೋಡೋರು ಇದಾರೆ, ಓದೋರು ಕಡಿಮೆ ಆಗಿದ್ದಾರೆ.
1: ಅದೇ ಪತ್ರಿಕೆ ಓದಿದೆ ಅಂತ ನೋಡಿದೆ ಅಂತಾರೆ.
0: ಹೌದು, ಓದಿದೆ ಅಂತ ಹೇಳಲ್ಲ ನಿಜ.
1: ಹಾಗಾಗಿ ಇವತ್ತು ದೊಡ್ಡ ದೊಡ್ಡ ಚಿತ್ರಗಳು ಅವರು ಪ್ರಿಂಟ್ ಮಾಡ್ತಾರೆ
0: ಸರ್,
1: ಇಡೀ ಪೇಜ್ ಗಟ್ಟಲೆ ಚಿತ್ರನೇ ಇರ್ತದೆ.
0: ನಮ್ಮ ಸಾಹಿತ್ಯ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಇದನ್ನ ನಿಜವಾಗ್ಲೂ ಗಟ್ಟಿಯಾಗಿ ಹಿಡಿದು ನಿಂತಿರುವಂತಹದ್ದು, ಪ್ರಸಾರ ಮಾಡ್ತಿರುವಂತಹದ್ದು ಆಕಾಶವಾಣಿ ಮಾಧ್ಯಮ ಮಾತ್ರ, ಮತ್ತೆ ನಮ್ಮ ದೂರದರ್ಶನ.
1: ದೂರದರ್ಶನ,
0: ನಾನು ಉಳಿದ ಖಾಸಗಿ ಚಾನೆಲ್ಗಳ ಬಗ್ಗೆ ಮಾತಾಡ್ತಾ ಇಲ್ಲ,
1: ಹೇಳೋದು ಬೇಡ ಈಗ.
0: ಖಾಸಗಿ ಚಾನೆಲ್ಗಳ ಬಗ್ಗೆ ನಾನು
1: ಮಾತಾಡ್ತಾ ಇಲ್ಲ. ಜನರು ಕೂಡ ಯಾವುದು ಉತ್ತಮ, ಯಾವ್ದರಲ್ಲಿ ಏನು ನಡೀತಾ ಇದೆ, ಯಾವುದು ನಮ್ಗೆ ಬೇಕಾಗಿಲ್ಲ ಸದ್ಯಕ್ಕೆ ಅಂತ ಅನ್ನೋದನ್ನ ಬೇಕಾದ್ರೆ ಹೇಳಬಲ್ರು.
0: ಹೌದು,
1: ಆದ್ರೆ ಅದಕ್ಕೆ ಯಾಕೋ ಅಂಟ್ಕೊಂಡ್ಬಿಟ್ಟಿದ್ದಾರೆ.
0: ನಿಜ ನಿಜ,
1: ಹೇಳೋದು ಆಕಾಶವಾಣಿ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ, ನಿಜ. ನೋಡಿದ್ದೇನೆ, ನೋಡೋ ಅಂತ ಕೆಲಸ ಮಾಡ್ತಿದ್ದಾರೆ
0: ಸರ್. ನಮ್ಗೆ ಏನು ಅಂತಂದ್ರೆ ಜನರ ಅಭಿರುಚಿಯನ್ನ ಕೆಡಿಸೋ ಕಡೆ ಮುಖ ಮಾಡ್ತಾ ಇದೀವೇನೋ ಅಂತ ಅನ್ಸೋಕ್ ಶುರು ಆಗಿದೆ. ಆದ್ರೆ ಆಕಾಶವಾಣಿ ಮತ್ತೆ ದೂರದರ್ಶನ ಆ ಹಂಬಲಕ್ಕೆ ಬಿದ್ದಿಲ್ಲ, ಇದುವರೆಗೂ ಬಿದ್ದಿಲ್ಲ,
1: ಬೇಕಾಗಿಲ್ಲ. ಯಾಕಂದ್ರೆ ಸರ್ಕಾರದ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಏನು ತಲುಪಿಸಬೇಕು ಅಂತ ಒಂದು

0: ಜವಾಬ್ದಾರಿ ಇದೆ ಸರ್, ಜವಾಬ್ದಾರಿ ಇದೆ, ಬದ್ಧತೆ ಇದೆ. ಆ ಬದ್ಧತೆ ನಾವು ಖಾಸಗಿ ಚಾನೆಲ್ಗಳಲ್ಲಿ ಕಾಣ್ತಾ ಇಲ್ಲ. ಈವನ್ ಖಾಸಗಿ ರೇಡಿಯೋ ವಾಹಿನಿಗಳಿದೆಯಲ್ಲ, ಅಲ್ಲೂ ಕೂಡ ನಾವು ಭಾಷೆನ ಆ ಮೂಲಕವಾಗಿ ಕೆಡಿಸ್ತಾ ಇದ್ದೇವೆ.
1: ಹೌದೌದು ಸರ್. ಈಗ ನಾವು ನೀವು ಎಲ್ಲರೂ ಕೂಡ ಗಮನಿಸ್ತಾ ಇದೀವಿ, ಕನ್ನಡ ಹೇಗಿರಬೇಕು ಅಂತ ಹೇಳಿ. ಈಗ ದೊಡ್ಡ ದೊಡ್ಡ ಒಂದು ಯಾವ್ದೋ ಟಿವಿ ಮಾಧ್ಯಮನೇ ತಗೋಣ, ಯಾವ್ದೋ ಒಂದು ಖಾಸಗಿ ಚಾನೆಲ್, ಅವರು ಎಂಥವ್ರನಲ್ಲಿ ಇಟ್ಟಿರ್ಬೇಕು ಅಂತವ್ರು ಇಟ್ಟಿಲ್ಲ, ಅಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಸಮಸ್ಯೆ ಇರೋರೇ ಓದ್ತಿರ್ತಾರೆ
0: ಸರ್,
1: ಹೇಳ್ತಿರ್ತಾರೆ.
0: ಇಂಗ್ಲಿಷ್ ಮಯ, ಅದು ಕಂಗ್ಲೀಷ್ ಅಂತ ಅನ್ಕೊಳ್ಳಿ, ಕನ್ನಡವೂ ಇರುತ್ತೆ ಇಂಗ್ಲಿಷ್ ಇರುತ್ತೆ. ಕನ್ನಡವನ್ನು ಯಾವ ರೀತಿ ಉಚ್ಚಾರ ಮಾಡಬೇಕು ಅಂತ ಗೊತ್ತಿಲ್ಲ, ಭಾಷೆಯನ್ನು ಯಾವ ರೀತಿ ಬಳಸ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಕನ್ನಡ ಗೊತ್ತಿದ್ರು ಕೂಡ ಕನ್ನಡಿಗರೇ ಕೇಳ್ತಾ ಇದ್ದಾರೆ ಅಂತ ಇದ್ರು ಕೂಡ ಇಂಗ್ಲಿಷ್ನ ಹೇಳುವಂತ ಒಂದು ಪ್ರಮೇಯ ಬಂದ್ಬಿಟ್ಟಿದೆ ಅವರಿಗೆ,
1: ಬರುತ್ತೆ ಬರುತ್ತೆ
0: ಯಾಕೆ ಅಂತ ಗೊತ್ತಿಲ್ಲ
1: ಸರ್. ಈಗ ನಮ್ಮ ಭಾಷೆ ಚೆನ್ನಾಗಿರಬೇಕು ಅಂತಂದ್ರೆ ಈ ಅನೇಕ ಸಾಂಸ್ಕೃತಿಕ ಹಿನ್ನೆಲೆ ಬೇಕಾಗತ್ತೆ, ಅಂದ್ರೆ ಜ್ಞಾನ ಬೇಕಾಗತ್ತೆ.
0: ಹೌದು,
1: ಜಾನಪದ ತಿಳ್ಕೊಂಡಿರ್ಬೇಕು, ಸಾಹಿತ್ಯದ ಬಗ್ಗೆ ಜ್ಞಾನ ಇರಬೇಕು. ಎಲ್ಲವನ್ನು ತಿಳ್ಕೊಂಡಾಗ ಮಾತ್ರ ಆಕಾಶವಾಣಿಯಲ್ಲಿ ಅಂತ ವ್ಯಕ್ತಿ ಒಂದು ಉತ್ತಮವಾದಂತಹ ಭಾಷಣ ಕೊಡಬಲ್ಲ ಅಥವಾ ಒಂದು ಕಾರ್ಯಕ್ರಮ ಕೊಡಬಲ್ಲ.
0: ನಿರೂಪಕನಾಗಿ ನೀವು ಎಲ್ಲಾ ಕ್ಷೇತ್ರಗಳಲ್ಲೂ ಕೈಯಾಡಿಸಿರ್ಬೇಕು, ಎಲ್ಲಾ ಕ್ಷೇತ್ರಗಳ ಪರಿಚಯನಾದ್ರೂ ಕನಿಷ್ಠ ಪರಿಚಯ ಇರಬೇಕು. ಅದು ಜಾನಪದ ಇರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ನಾಟಕ ಇರ್ಬೋದು, ಚಿತ್ರಕಥೆ ಇರ್ಬೋದು, ಚಿತ್ರ ಸಂಗೀತ ಇರಬಹುದು, ಆಯ್ತಾ, ಸಿನಿಮಾ ಇರ್ಬೋದು, ಎಲ್ಲವೂ ಈ ಎಲ್ಲ ಕ್ಷೇತ್ರಗಳ ವ್ಯಕ್ತಿಗಳ ಪರಿಚಯವೂ ಕೂಡ ನಿಮಗೆ ಸಾಕಷ್ಟು ಮಟ್ಟಿಗೆ ನೀವು ತಿಳ್ಕೊಂಡಿರ್ಬೇಕು. ಇಲ್ಲದ್ರೆ ನೀವು ಯಾವುದೋ ಒಂದು ರೀತಿಯ ಒಂದು ಬಗೆಯ ಕಾರ್ಯಕ್ರಮಕ್ಕೆ ನಿರೂಪಕರಾಗಿ ಹೋಗಿರಲ್ಲ, ಬೇರೆ ಬೇರೆ ಆಯಾಮಗಳ ಕಾರ್ಯಕ್ರಮಗಳಿಗೆ ಪುಸ್ತಕ ಬಿಡುಗಡೆ ಇರ್ಬೋದು. ಪುಸ್ತಕ ಬಿಡುಗಡೆ ಅಂದರೆ ಆ ಪುಸ್ತಕಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸಾಹಿತಿ ಅಂತ ಅಂದ್ರೆ ಸಾಹಿತ್ಯ ಬಗ್ಗೆ ಗೊತ್ತಿರಬೇಕು, ಸಾಹಿತಿಗಳ ಬಗ್ಗೆ ಗೊತ್ತಿರಬೇಕು.
1: ಬಟ್ ನೀವು ಹೇಳೋದು ಹೆಂಗಂದ್ರೆ ಈಗ ವ್ಯಕ್ತಿ ಪರಿಪೂರ್ಣ ಆಗಿರ್ಬೇಕಂತಂದ್ರೆ ತನ್ನ ಸುತ್ತಲಿನ ಎಲ್ಲಾ ವಿಚಾರಗಳನ್ನು ಅರಿತಿರ್ಬೇಕು. ಅವಾಗ ಮಾತ್ರ
0: ಕಿವಿನ ಯಾವಾಗಲೂ ತೆರೆದಿಟ್ಕೊಂಡಿರ್ಬೇಕು, ಕಣ್ಣುಗಳನ್ನ ಯಾವಾಗಲೂ ತೆರೆದಿಟ್ಕೊಂಡಿರ್ಬೇಕು.
1: ಈ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ನಿಮಗೆ ಸಿನಿಮಾ ಕ್ಷೇತ್ರಗಳಲ್ಲಿ ಏನಾದರೂ ಅವಕಾಶ ಸಿಕ್ತಾ?
0: ಸಿನಿಮಾ ಕ್ಷೇತ್ರಗಳಲ್ಲಿ ಅವಕಾಶಗಳು ಸಿಕ್ಕಿದ್ವು. ನಾನು ಬಿ ರಾಮಮೂರ್ತಿ ಅವರು, ಗೀತಪ್ರಿಯ ಇವ್ರ ಜೊತೆಲೆಲ್ಲ ಒಡನಾಟದಲ್ಲಿದ್ದೆ. ಅವರ ಕೆಲವೊಂದು ಸಿನಿಮಾಗಳಿಗೆ ಅಸಿಸ್ಟೆಂಟ್ ಆಗೂ ಕೂಡ ನಾನು ಕೆಲಸ ಮಾಡ್ತಿದ್ದೆ. ಆದರೆ ನಮ್ಮ ಏನೋ ನಾನು ಹೆಚ್ ಎಲ್ ಅನ್ನುವಂಥ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ, ರಜೆಗಳನ್ನ ಹಾಕ್ಕೊಂಡು ಹೋಗೋದು ಅಲ್ಲಿ. ಅದು ಏನು ಅಂದರೆ ನಿಮ್ಮ ಪೇಷನ್ಸ್ನ ಕೇಳುವಂಥ ಮಾಧ್ಯಮಗಳವು. ಸೊ ಹಾಗಾಗಿ ಅಲ್ಲಿಂದ ಹೊರಗಡೆ ನಿಂತುಬಿಟ್ಟೆ ನಾನು. ಈವನ್ ಧಾರಾವಾಹಿಗಳು ಕೂಡ ನಾನು ಹೋಗ್ಲಿಲ್ಲ.
1: ಇಲ್ಲ, ಈ ಕಡೆ ನಮ್ಮ ಕೆಲಸನು ಕೂಡ ಅದು ನಿರಂತರವಾಗಿ ಸಾಗಬೇಕು.
0: ಹೌದು ಹೌದು ಹೌದು,
1: ಎಲ್ಲ ಕಡೆ ಕೈಯಾಡಿಸಿದಾಗ ಎಲ್ಲೂ ನಿಲ್ಲಲ್ಲ. ಬಟ್ ಎಷ್ಟು ಬೇಕೋ ಅಷ್ಟೇ
0: ಜಸ್ಟಿಫೈ ಮಾಡ್ಲಿಕ್ಕೆ ಇದ್ದೆ ಇರದಿದ್ದೆ ಹಂಗೆ. ಅಲ್ಲ, ನಾನು ಬೆಳಗ್ಗೆ ಹೋದ್ರೆ ಆಫೀಸ್ಗೆ ಸಂಜೆ 6 ಗಂಟೆಗೆ ಬರ್ತಿದ್ದೆ, ಮತ್ತೆ 3 ಗಂಟೆ ಮೇಲೆ ಕಾರ್ಯಕ್ರಮಗಳಿಗೆ ನಿರೂಪಕನಾಗಿ ಹೋಗ್ತಾ ಇದ್ದೆ. ಫ್ಯಾಮಿಲಿಗೆ ಟೈಮ್ ಕೊಡಕ್ ಆಗ್ತಿರ್ಲಿಲ್ಲ, ಹಂಗಾಗಿ ಮಕ್ಕಳ ಬಗ್ಗೆ ಗಮನ ಕೊಡಕ್ ಆಗ್ತಿರ್ಲಿಲ್ಲ. ಕ್ರೆಡಿಟ್ ನನ್ನ ಶ್ರೀಮತಿಗೂ ಹೋಗ್ಬೇಕು, ಕುಟುಂಬನ ಅವಳು ಸಂಭಾಳಿಸೋಳು.
1: ಹೀಗೆ ನೀವು ಜನರ ಆಸ್ತಿ, ಯಾಕಂದ್ರೆ ನಿಮ್ಮನ್ನ ಎಲ್ಲಾ ಕಡೆನೂ ಬಯಸ್ತಾರೆ ಜನ, ಹಾಗಾಗಿ ಎಲ್ಲಾ ಕಡೆ ಹೋಗ್ಲೇಬೇಕಾಗತ್ತೆ. ಅದು ಜನರ ಪ್ರೀತಿ ಜಾಸ್ತಿ ಆದಾಗ ಎಲ್ಲ ಕಡೆ ಎಷ್ಟೇ ಕಷ್ಟಪಟ್ಟು ಓಡಾಡ್ತಿದ್ದೀವಿ ಅಂತಂದ್ರು ಅದು ಆಯಾಸ ಅನ್ಸಲ್ಲ. ಮನೆಗೆ ಹೋದಾಗ ನೀವು ಒಂದು ಸಂತೋಷದಿಂದ ಮನೆ ತಲುಪ್ತೀರಿ, ಮತ್ತೆ ಮನೆಯಲ್ಲಿ ಕೂಡ ಜವಾಬ್ದಾರಿ ತಗೊಳ್ಳುವಂತಹ ಧರ್ಮಪತ್ನಿ ಇದ್ದಾಗ ಇನ್ನೇನು ಸಮಸ್ಯೆ
0: ಇರಲಿಲ್ಲ. ಈ ಓ ಹೆಣ್ಣಾಗುವಂತ ಪ್ರಭುವೆ ಅಂತ ಹೇಳಿ ಆಕಾಶವಾಣಿನೇ ನನಗೆ ಕೊಟ್ಟಂತ ಒಂದು ದೊಡ್ಡ ಅವಕಾಶ ಅದು. ಅದು ಒಂದು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಬಹುಮಾನ ತಗೊಳ್ತದ್ದು ಓ ಹೆಣ್ಣಾಗು ಪ್ರಭುವೆ ಅಂತ ಹೇಳಿ. ಅದು ನನಗೆ ತುಂಬಾ ಹೆಸರನ್ನ ಕೊಡ್ತು. ಜೊತೆಗೆ ಕರ್ನಾಟಕ ರಮಾರಾಮಣ ಅಂತ ಹೇಳಿ ಒಂದು ನಾಟಕ ಮಾಡಿದ್ವಿ ಸರ್, ಅದು ಕೃಷ್ಣದೇವರಾಯನ ಕೊನೆಯ ದಿನಗಳನ್ನ ಕುರಿತಾದಂತ ಒಂದು ನಾಟಕ. ಅದನ್ನ ನಾನು ನಿರ್ದೇಶನ ಮಾಡಿದ್ದೆ. ಅದು ಅಖಿಲ ಕರ್ನಾಟಕ ನಾಟಕ ಸ್ಪರ್ಧೆ ಇದೆಯಲ್ಲ, ಅದರಲ್ಲಿ ಪ್ರಥಮ ಬಹುಮಾನ ಪಡ್ಕೊಳ್ಳುತ್ತದೆ
1: ಸರ್. ಹಂಗೆ ಬಹಳ ಸಮಯ ಬೇಕಾಗತ್ತೆ ನಮಗೆ. ಈ ನಿಮ್ಮ ಪರಂಪರಾ ಕಲ್ಚರಲ್ ಫೌಂಡೇಶನ್ ವತಿಯಿಂದ ನೀವು ಕೂಡ ಒಂಥರ ಪ್ರಸಾರದ ಕೆಲಸನೇ ಮಾಡ್ತಿದ್ದಂಗೆ.
0: ಸಾಂಸ್ಕೃತಿಕ ಪ್ರಸಾರ
1: ಅಂದ್ರೆ ಒಬ್ಬ ವ್ಯಕ್ತಿಯಾಗಿ ಇದ್ಕೊಂಡು ಎಷ್ಟು ಮಾಡಕ್ ಸಾಧ್ಯ ಅಷ್ಟನ್ನ ಮಾಡಿದೀರಿ. ಸಂಸ್ಥೆಯನ್ನಾಗಿ ಇದ್ಕೊಂಡು ಕಟ್ಕೊಂಡು ಅದು ಟ್ರಸ್ಟ್ ಮಾಡಿಕೊಂಡು ಎಷ್ಟು ಮಾಡಬೇಕು ಅಷ್ಟನ್ನ ಮಾಡ್ತೀರಿ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಹಾಗೆ ಇರಬೇಕು ಅಂತ.
0: ರಂಗಭೂಮಿಗೆ ಸಂಬಂಧಪಟ್ಟ ಕೆಲಸಗಳು, ಮಕ್ಕಳಿಗೆ ಸಂಬಂಧಪಟ್ಟಂತಹ ಕೆಲಸಗಳು, ಮತ್ತೆ ವಿಶೇಷ ಚೇತನರು ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು, ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು, ಇದೆಲ್ಲವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಪರಂಪರಾ.
1: ಸೊ ಹೀಗೆ ಇದೆ ನಿಮ್ಮ ಕೆಲಸದ ವ್ಯಾಪ್ತಿ, ತುಂಬಾ ದೊಡ್ಡದಿದೆ. ಒಳ್ಳೆ ರೀತಿಯಲ್ಲೇ ಕೆಲಸ ಮಾಡಿ ಒಳ್ಳೆ ಹೆಸರನ್ನ ಪಡೆದಿದ್ದಿರ್ತಾವೆ
0: ಸರ್. ನಾವು ಸಮಾಜದಿಂದ ಏನೋ ಪಡ್ಕೊಂಡಿದ್ದೀವಿ, ಸಮಾಜಕ್ಕೆ ಹಿಂತಿರುಗಿಸಿಕೊಡಬೇಕಾದಂತಹ ಒಂದು ಜವಾಬ್ದಾರಿ ಪ್ರತಿಯೊಬ್ಬ ವ್ಯಕ್ತಿನ ಮೇಲೂ ಕೂಡ ಇದೆ. ಆ ಜವಾಬ್ದಾರಿಯಲ್ಲಿ ಒಂದು ಕನಿಷ್ಠ ಮಟ್ಟದ ಕೆಲಸ ಮಾಡಬೇಕು ಅನ್ನುವಂಥದ್ದು ನನ್ನ ಹಂಬಲ
1: ಸರ್. ಇದರಿಂದ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ಎಲ್ಲ ನಿಮಗೆ ದೊರಕಿದ್ದಾವೆ. ಅದು ಹೆಂಗಿದೆ ಅಂದ್ರೆ ಅದು ತಂತಾನೆ ಅರಿಸಿಕೊಂಡು ಬರ್ತದೆ.
0: ಬಂದಿದೆ ಸರ್, ನಾವು ಈ ರಂಗಭೂಮಿಯಲ್ಲಿ ಮಾಡಿರುವಂತಹ ಒಂದು ಕೆಲಸಕ್ಕೋಸ್ಕರವಾಗಿ ಬಿಬಿಎಂಪಿ ಅದನ್ನ ಗುರುತಿಸಿ ಕೆಂಪೇಗೌಡ ಪ್ರಶಸ್ತಿ ಕೊಟ್ಟಿದೆ.

0: ಸುವರ್ಣ ರಾಜ್ಯೋತ್ಸವ ಆಯ್ತಲ್ಲ, ಆ ಸಂದರ್ಭದಲ್ಲಿ ಒಂದಷ್ಟು ಕೆಲಸ ಮಾಡಿದ್ದೆ, ಅದಕ್ಕೆ ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಹೀಗೆ ಸಂಘ ಸಂಸ್ಥೆಗಳೆಲ್ಲ ಒಂದಷ್ಟು ಕರೆದು ಗೌರವಿಸಿವೆ, ಪ್ರಶಸ್ತಿಗಳನ್ನು ಕೊಟ್ಟಿವೆ.
1: ನಾಡಿನ ಎಲ್ಲ ಪತ್ರಿಕೆಗಳು ನಿಮ್ಮನ್ನ ಒಳ್ಳೆಯ ರೀತಿಯಲ್ಲಿ ಹೊಗಳಿ ಬರೆದಿದ್ದಾರೆ, ಪ್ರಶಂಸೆ ಮಾಡಿದ್ದಾರೆ. ಸಾಂಸ್ಕೃತಿಕ ಸಂಪನ್ನ ನಮ್ಮ ಜಿ ಪಿ ರಾಮಣ್ಣ ಅಂತೇಳಿ ನಾವು ಹೇಳುವಂಗಾಗಿದೆ ಎಲ್ಲ ಕಡೆ. ಬೇಕು ಬೇಕು ಸರ್. ಹಾಗಾಗಿ ಇಂಥ ವ್ಯಕ್ತಿ ನಮ್ಮ ಆಕಾಶವಾಣಿ ಜೊತೆಗೆ ಆರಂಭದಿಂದನು ಬೆಳೆದು ನಂತರ ದೂರದರ್ಶನದಲ್ಲಿ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ನಮ್ಮ ಯಾವುದೇ ಚಟುವಟಿಕೆಗಳಲ್ಲಿ ನೀವು ಸತತವಾಗಿ ಭಾಗವಹಿಸ್ತಾ, ಅದು ಕ್ವಿಜ್ ಆಗಿರ್ಬೋದು ಅಥವಾ ಒಂದು ಸರಣಿ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲ ಕಡೆಯೂ ನೀವು ತೊಡಸ್ಕೊಂಡಿದ್ದಕ್ಕೆ ಇವತ್ತು ನಮ್ಮ ಆಕಾಶವಾಣಿಗೆ ಏನು ನಾವು 90ರ ಸಂಭ್ರಮ ಅಂತೇಳಿ ಸಂಭ್ರಮಿಸ್ತಾ ಇದ್ದೇವೆ. ಅಂತ ಸಂದರ್ಭದಲ್ಲಿ ನೀವು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಲ್ಲಿ
0: ಭಾಗಿ
1: ಆಗಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ.
0: ಅನಂತ ಧನ್ಯವಾದಗಳು ಆಕಾಶವಾಣಿಗೆ ಮತ್ತು ನಿಮಗೆ.
1: ನಮಸ್ಕಾರ ಸರ್.
2: ನಾಟಕ ಕಲಾವಿದ ನಿರೂಪಕ ಜಿ ಪಿ ರಾಮಣ್ಣ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಇದುವರೆಗೂ ಕೇಳಿದಿರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ. ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನದರೊಳಗೆ ಪರಿಶುದ್ಧಿಗೊಳಿಸುವುದು ಸಂಸಾರ ತಾಪ. ಧರಣಿಗೋಳವು ಮೂಸೆ ಜೀವಗಳ ನದರೊಳಗೆ ಪರಿಶುದ್ಧಿಗೊಳಿಸುವುದು ಸಂಸಾರ ತಾಪ. ಪರಿಪರಿಯ ಬಂಧು ಧರ್ಮದಿನ್ ಅಹಮತಿ ಕರೆಗೆ ಹರಡಿ ಹಬ್ಬುವುದಾತ್ಮ ಮಂಕುತಿಮ್ಮ. ಪರಿಪರಿಯ ಬಂಧು ಧರ್ಮದಿನ್ ಅಹಮತಿ ಕರೆಗೆ ಹರಡಿ ಹಬ್ಬುವುದಾತ್ಮ ಮಂಕುತಿಮ್ಮ.

ಇಲ್ಲಿ ಸಂಸಾರ ತಾಪವನ್ನು ಕುರಿತಂತೆ ಒಂದು ಮಾತನ್ನ ಡಿವಿಜಿಯವರು ವಿವರಿಸ್ತಾ ಇದ್ದಾರೆ. ಧರಣಿ ಗೋಳವು ಮೂಸೆ ಎನ್ನುವ ಮಾತಿನಲ್ಲಿ ಧರಣಿ ಎನ್ನುವ ಗೋಳ ಅದೊಂದು ಲೋಹವನ್ನು ಕರಗಿಸುವ ಪಾತ್ರೆ ಎನ್ನುವ ಅರ್ಥವನ್ನು ಡಿವಿಜಿಯವರು ಇಲ್ಲಿ ಒಂದು ರೂಪಕದ ಭಾಷೆಯಲ್ಲಿ ವಿವರಿಸ್ತಾ ಇದ್ದಾರೆ. ಜೀವಗಳು ಆ ಜೀವಗಳನ್ನು ಈ ಮೂಸೆ ಅಂದರೆ ಲೋಹವನ್ನು ಕರಗಿಸುವಂಥ ಪಾತ್ರೆ ಪರಿಶುದ್ಧಿಗೊಳಿಸ್ತದೆ ಅನ್ನೋದು ಇಲ್ಲಿಯ ಅರ್ಥ ವಾಸ್ತವವಾಗಿ. ಸೊ ಸಂಸಾರ ತಾಪವನ್ನು ಈ ಧರಣಿ ಅಥವಾ ಲೋಕದ ಜೀವ ಲೋಕದಲ್ಲಿಯ ಬದುಕು ಎನ್ನುವುದು ಒಂದು ಕರಗಿಸುವ ಪಾತ್ರೆಯಾಗಿ ಅದರಲ್ಲಿ ಬದುಕುತ್ತಿರುವಂತಹ ಜೀವಗಳನ್ನು ಪರಿಶುದ್ಧಿಗೊಳಿಸ್ತದೆ ಅದು ಅನ್ನೋದು. ಅಂದರೆ ಸಂಸಾರ ತಾಪವನ್ನು ಬದುಕು ಎನ್ನುವುದು

ಪರಿಶುದ್ಧಿಗೊಳಿಸುವ ಒಂದು ಮೂಸೆ ಅದು ಎನ್ನುವ ಅರ್ಥ ಇಲ್ಲಿ ಬರ್ತಾ ಇದೆ. ಪರಿಪರಿಯ ಬಂಧು ಧರ್ಮದಿನ್ ಅಂತನ್ನೋ ಮಾತು ವಾಸ್ತವವಾಗಿ ಅನೇಕ ರೀತಿಯ ಬಂಧು ಬಳಗ ಇದೆ ನಮ್ಮಲ್ಲಿ. ಅನೇಕ ಬಣ್ಣಗಳಿದ್ದಾವೆ, ಅನೇಕ ಗುಣಗಳಿದ್ದಾವೆ ಅವರಿಗೆ, ಅನೇಕ ಭಾವನೆಗಳಿದ್ದಾವೆ. ಈ ರೀತಿಯ ಅನೇಕ ಬಣ್ಣಗಳಿಂದ ಕೂಡಿರುವಂತಹ ಬಂಧು ಧರ್ಮ, ಈ ಬಂಧು ಧರ್ಮದಿಂದ ನಮ್ಮ ಅಹಂ ಅಥವಾ ನಾನು ಎಂಬಂತಹ ಒಂದು ಅಹಂಕಾರ ಅದು ಕರಗಿ ಹೋಗ್ತದೆ. ಅಂದರೆ ಬದುಕಿನಲ್ಲಿ ಹೀಗೆ ಅನೇಕ ರೀತಿಯ ಸಂಬಂಧಗಳಿಂದ ನಾವು ನಮ್ಮ ಅಹಮ್ಮನ್ನು ಕರಗಿಸಿಕೊಂಡು ನಮ್ಮ ಆತ್ಮ ಒಳಗಿನ ಆತ್ಮ ಅದು ಹಬ್ಬುವುದು ಬೆಳೀತದೆ ಅನ್ನುವ ಭಾವವನ್ನು ಇಲ್ಲಿ ಡಿ ವಿ ಜಿ ಅವರು ಈ ಪದ್ಯದಲ್ಲಿ ವಿವರಿಸ್ತಾ ಇದ್ದಾರೆ. ಅಂತಂದರೆ ಬದುಕಿನಲ್ಲಿ ನಾವು ಬಗೆ ಬಗೆಯ ಜನರ ಜೊತೆಗೆ ಬೆರೀತಾ ನಮ್ಮ ಅಹಂಕಾರವನ್ನು ನಾವೇ ದೊಡ್ಡವರು ಅನ್ನುವ ಅಹಂಕಾರದ ಭಾವ ಏನಿದೆ ಅದು ಜನರ ಜೊತೆಗೆ ಬೆರೀತಾ ಬೆರೀತಾ ಬೆರೀತಾ ನಮ್ಮ ಮನಸ್ಸನ್ನು ನಮ್ಮ ವ್ಯಕ್ತಿತ್ವವನ್ನು ಅದು ಲೋಹವನ್ನು ಕರಗಿಸುವ ಪಾತ್ರೆಯಂತೆ ಕರಗಿಸಿ ನಮ್ಮ ಆತ್ಮವನ್ನು ಬೆಳೆಯುವಂತೆ ಮಾಡ್ತದೆ ಅನ್ನೋದು ಇಲ್ಲಿ ಡಿ ವಿ ಜಿ ಅವರ ಮಾತು.

ಹೊಸ ಹೊಸಬನಾಗುವನನು ಕ್ಷಣಂ ಮಾನವನು, ವಸುಧೆಯ ಮೂಸಿಯಲಿ ಪುಟಪಾಕವಾಂತು. ಹೊಸ ಹೊಸಬನಾಗುವನನು ಕ್ಷಣಂ ಮಾನವನು, ವಸುಧೆಯ ಮೂಸೆಯಲಿ ಪುಟಪಾಕವಾಂತು. ರಸಮೂರ್ತಿಯಾಗುವನು ಜಗದಾತ್ಮಮತಿ ಬೆಳೆಯೇ, ಕಸವೆಲ್ಲ ಕಳೆದವನು ಮಂಕುತಿಮ್ಮ. ರಸಮೂರ್ತಿಯಾಗುವನು ಜಗದಾತ್ಮಮತಿ ಬೆಳೆಯೇ, ಕಸವೆಲ್ಲ ಕಳೆದವನು ಮಂಕುತಿಮ್ಮ.

ಇಲ್ಲಿ ಪುಟಪಾಕ ಅನ್ನೋ ಪದಕ್ಕೆ ಅರ್ಥ ಮತ್ತೆ ಮತ್ತೆ ಕಾಯಿಸಿ ಕಾಂತಿಗೊಳ್ಳುವ ಒಂದು ಪ್ರಕ್ರಿಯೆ ಅಂತ. ಮನುಷ್ಯ ತನ್ನ ಲೌಕಿಕದ ಅನುಭವದಲ್ಲಿ ಹೊಸ ಹೊಸ ಅನುಭವಗಳಿಗೆ ಅನುಕ್ಷಣವೂ ಕೂಡ ಅವನು ತೊಡಗ್ತಾ ಇರ್ತಾನೆ ಅನ್ನೋದು ಇಲ್ಲಿ ಡಿ ವಿ ಜಿಯವರು ಹೇಳ್ತಾ ಇರ್ತಾರೆ. ಹೊಸ ಹೊಸ ಅನುಭವಗಳೇನಿದ್ದಾವೆ ಅವುಗಳ ಮೂಲಕ ಕ್ಷಣವೂ ಕೂಡ, ಪ್ರತಿ ಕ್ಷಣವೂ ಕೂಡ ಮನುಷ್ಯ ತನ್ನಂತಾನು ಇನ್ನೊಂದು ಪ್ರಜ್ಞೆಗೆ ತನ್ನಂತಾನು ಬದಲಾಯಿಸ್ಕೊಳ್ತಾ ಇರ್ತಾನೆ, ಬೆಳೀತಾ ಇರ್ತಾನೆ ಅನ್ನುವ ಮಾತನ್ನು ಡಿ ವಿ ಜಿಯವರು ಇಲ್ಲಿ ವಿವರಿಸ್ತಾ ಇದ್ದಾರೆ. ಹಿಂದಿನ ಪದ್ಯದಲ್ಲಿ ವಸುಧೆಯ ಮೂಸೆ ಅನ್ನುವ ಅರ್ಥದ ಒಂದು ವಾಕ್ಯವನ್ನು ಕೂಡ ಡಿ ವಿ ಜಿಯವರು ತಂದಿದ್ದರು, ಅದನ್ನು ಮತ್ತೆ ಇಲ್ಲಿ ಪುನರಾವರ್ತನೆ ಮಾಡ್ತಾ ಇದ್ದಾರೆ. ವಸುಧೆಯ ಮೂಸೆಯಲ್ಲಿ ಪುಟಪಾಂಕವಾಂತೂ ಅನ್ನೋ ಪದದಲ್ಲಿ ವಸುಧೆ ಅಂದರೆ ಜೀವನದ ಅನುಭವದಲ್ಲಿ ಪುಟಪಾಕ ಅಂದರೆ ಮತ್ತೆ ಮತ್ತೆ ಕಾಂತಿಗೊಳ್ಳುವ ಒಂದು ಅನುಭವದ ಹೊಸ ಹೊಸ ಅನುಭವದ ರೀತಿಗಳು, ಇದರ ಮೂಲಕ ಮನುಷ್ಯ ರಸಮೂರ್ತಿಯಾಗುವನು ಅನ್ನೋ ಮಾತನ್ನು ಡಿ ವಿ ಜಿಯವರು ವಿವರಿಸ್ತಾರೆ. ರಸಮೂರ್ತಿ ಅಂತಂದರೆ ಲೋಕದ ಅನುಭವಗಳಿಗೆ ತನ್ನನ್ನು ತಾನು ತೆತ್ತುಕೊಳ್ಳುವ, ಕಾಂತಿಯುತವಾಗುವಂತಹ, ಅಸ್ವಾದ್ಯಕ್ಕೆ ಯೋಗ್ಯವಾಗುವಂತಹ ಒಂದು ವ್ಯಕ್ತಿತ್ವವನ್ನು ಗಳಿಸಿಕೊಳ್ಳುವುದು ಅನ್ನುವ ಅರ್ಥ. ಹೀಗೆ ಇಂತಹ ವ್ಯಕ್ತಿತ್ವವನ್ನು ಪಡೆದುಕೊಂಡಂತಹ ಮನುಷ್ಯ ಅವನ ಆತ್ಮಮತಿ ಬೆಳೆಯೋದ್ರ ಮೂಲಕ ಅವನು ತನ್ನೆಲ್ಲ ಕಸವನ್ನು, ತನ್ನೆಲ್ಲ ಕೊಳೆಯನ್ನು ಕಳ್ಕೊಳ್ತಾನೆ

0: ಎನ್ನುವುದು ಈ ಪದ್ಯದ ಅರ್ಥ. ವಾಸ್ತವವಾಗಿ ಇಲ್ಲಿ ಬೌದ್ಧ ಧರ್ಮದ ಒಂದು ಸೂಕ್ಷ್ಮ ತತ್ವವನ್ನು ಡಿ ವಿ ಜಿ ಅವರು ಇಲ್ಲಿ ವಿವರಿಸ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಅಂತಂದರೆ ಪ್ರತಿಯೊಬ್ಬ ಮನುಷ್ಯ ಕ್ಷಣ ಕ್ಷಣವೂ ತನ್ನ ಅನುಭವದ ಮೂಲಕ ಹೊಸ ಜಾಗೃತ ಸ್ಥಿತಿಗೆ ತಲುಪ್ತಾನೆ ಅನ್ನುವಂಥ ಬೌದ್ಧ ಧರ್ಮದ ಒಂದು ತತ್ವ ಏನಿದೆ, ಆ ತತ್ವದ ಒಂದು ಭಾವವನ್ನು ಈ ಪದ್ಯದಲ್ಲಿ ಡಿ ವಿ ಜಿ ಅವರು ತರ್ತಾ ಇದ್ದಾರೆ.
1: ಕಗ್ಗದ ಸಿರಿ. ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ನಗು ಮನುಷ್ಯನ ಬದುಕನ್ನು ಅರಳಿಸುವ ದಿವ್ಯೌಷಧ. ನಗು ಜೀವರಸವನ್ನು ಉದ್ದೀಪಿಸುವ ಸಂಜೀವಿನಿ, ಮನುಷ್ಯನಿಗೆ ನಿಸರ್ಗ ನೀಡಿರುವ ವರ. ನಗು

0: ಹೃದಯವನ್ನ ಅರಳಿಸುವುದು ನಗು, ಮನಸ್ಸನ್ನ ಬೆಸೆಯುವುದು ನಗು. 108 ಒತ್ತಡಗಳ ಸುಳಿಯಲ್ಲಿ ನಲುಗುತ್ತ ಬಾಳನ್ನ ಯಾಂತ್ರಿಕಗೊಳಿಸಿರುವ ಮನುಷ್ಯನಿಗೆ ಕಲ್ಮಶವಿಲ್ಲದ ನಗು ಬದುಕನ್ನ ಹಗುರಾಗಿಸಬಲ್ಲದು.
1: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
0: ನಮ್ಮೆಲ್ಲ ಅಹಂ ಒತ್ತಡ ಜಂಜಡಗಳನ್ನ ಬದಿಗಿಟ್ಟು ನಗುವುದನ್ನು ಕಲಿಯೋಣ, ಇನ್ನೊಬ್ಬರ ನಗುವಿಗೂ ಕಾರಣರಾಗೋಣ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ವಿಸ್ತರಣೆಗೆ ಭಾರತ ಮ್ಯಾನ್ಮಾರ್ ಸಹಮತ. ಭದ್ರತೆ ಗಡಿ ರಕ್ಷಣೆಯ ಮೇಲೆ ಹೆಚ್ಚಿನ ಗಮನ. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಅಧಿಸೂಚನೆ ಪ್ರಕಟ. ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ. 2ನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಸ್ಥಿರತೆ ಕಾಯ್ದುಕೊಳ್ಳಲು ಒತ್ತು. ಮಧ್ಯಪ್ರದೇಶದಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಭಾರತಕ್ಕೆ 10 ಚಿನ್ನ ಸೇರಿದಂತೆ ಒಟ್ಟು 19 ಪದಕ. ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ವಾರ್ತೆಗಳ ವಿವರ: ಭಾರತ ಮತ್ತು ಮ್ಯಾನ್ಮಾರ್ ದೇಶಗಳು ವ್ಯಾಪಾರ, ಹೂಡಿಕೆ, ಸಂಪರ್ಕ, ಭದ್ರತೆ ಹಾಗೂ ಗಡಿ ನಿರ್ವಹಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಭಾರತ ಭೇಟಿಯಲ್ಲಿರುವಂತಹ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಂಗ್ ಅವರ ನಡುವೆ ಇಂದು ನಡೆದ ಉನ್ನತ ಮಟ್ಟದ ಮಾತುಕತೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಮ್ಯಾನ್ಮಾರ್ನಲ್ಲಿ ಶಾಂತಿ ಮತ್ತು ಮಾತುಕತೆಯ ಪ್ರಕ್ರಿಯೆಗಳಿಗೆ ಭಾರತದ ಸಂಪೂರ್ಣ ಬೆಂಬಲ ಇರಲಿದ್ದು, ಒಕ್ಕೂಟ ಮಾದರಿಯ ಆಡಳಿತ ಮತ್ತು ಆರ್ಥಿಕ ಪ್ರಗತಿಯ ಅನುಭವಗಳನ್ನು ಹಂಚಿಕೊಳ್ಳಲು ಸಿದ್ಧ ಇರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದ್ದಾರೆ. ಭಾರತದ ನೆರೆಹೊರೆ ಮೊದಲು ಮತ್ತು ಆಕ್ಟ್ ಈಸ್ಟ್ ನೀತಿಗಳ ಅಡಿಯಲ್ಲಿ ಮ್ಯಾನ್ಮಾರ್ ವಿಶ್ವಾಸಾರ್ಹ ಪಾಲುದಾರ ದೇಶವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ

0: ಯುಮಿನ್ ಆಂಗ್ ಲೆಂಗ್ ಅವರು ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದ್ದು, ಪ್ರವಾಸದ ಭಾಗವಾಗಿ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾದರು. ಮ್ಯಾನ್ಮಾರ್ ಅಧ್ಯಕ್ಷರು ಉದ್ಯಮಿಗಳ ಜೊತೆಗೆ ಸಂವಾದ ನಡೆಸಲು ಮುಂಬೈಗೆ ಪ್ರಯಾಣ ಬೆಳೆಸಲಿದ್ದಾರೆ. ಇದಕ್ಕೂ ಮುನ್ನ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪರಸ್ಪರ ಸಹಕಾರದ ಕುರಿತು ಸಕಾರಾತ್ಮಕ ಚರ್ಚೆಯನ್ನು ನಡೆಸಿದರು. ಸಭೆಯ ಕುರಿತು ಸುದ್ದಿಗೋಷ್ಠಿ ನಡೆಸಿ ವಿವರ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಉಭಯ ದೇಶಗಳು ಆರ್ಥಿಕ ಹಾಗೂ ಇಂಧನ ವಲಯದಲ್ಲಿ ಸಹಕಾರ ವಿಸ್ತರಿಸಲು ಮತ್ತು ಪ್ರಮುಖ ಕಲಾದನ್ ಮಲ್ಟಿ ಮಾಡೆಲ್ ಸಾರಿಗೆ ಯೋಜನೆಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಸಮ್ಮತಿ ನೀಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಭಾರತದ ಭದ್ರತೆಗೆ ಧಕ್ಕೆ ತರುವಂತಹ ಯಾವುದೇ ಚಟುವಟಿಕೆಗಳಿಗೆ ತನ್ನ ಭೂಪ್ರದೇಶವನ್ನು ಬಳಸಿಕೊಳ್ಳಲು ಅನುಮತಿಸುವುದಿಲ್ಲ ಎಂದು ಮ್ಯಾನ್ಮಾರ್ ಭರವಸೆ ನೀಡಿದೆ. ಮ್ಯಾನ್ಮಾರ್ನಲ್ಲಿ ಮುಂದುವರೆದಿರುವಂತಹ ಶಾಂತಿ ಪ್ರಕ್ರಿಯೆಯ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿನ ಮಾಜಿ ಸ್ಟೇಟ್ ಕೌನ್ಸಿಲರ್ ಆಂಗ್ ಸನ್ ಸೂಕಿ ಅವರ ವಿಷಯವನ್ನು ಪ್ರಸ್ತಾಪಿಸಿದ್ದು, ಎಲ್ಲರನ್ನೂ ಒಳಗೊಂಡ ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆ ಹಾಗೂ ಶಾಂತಿ ಮಾತುಕತೆಯ ಮಹತ್ವವನ್ನು ಭಾರತ ಪುನರುಚ್ಚರಿಸಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ಸ್ಪಷ್ಟಪಡಿಸಿದ್ದಾರೆ. 10 ರಾಜ್ಯಗಳಿಂದ ರಾಜ್ಯಸಭೆಯ 24 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗಿದ್ದು, ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ. ಇದೇ 8ರಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು, ಇದೇ 9ರಂದು ನಾಮಪತ್ರಗಳ ಪರಿಶೀಲನಾ ಪ್ರಕ್ರಿಯೆ ನಡೆಯಲಿದೆ. ಇದೇ 11ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕವಾಗಿದ್ದು, ಇದೇ 18ರಂದು ಮತದಾನ ಪ್ರಕ್ರಿಯೆ ಜರುಗಲಿದೆ. ಅದೇ ದಿನ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಆಂಧ್ರಪ್ರದೇಶ, ಗುಜರಾತ್ ಮತ್ತು ಕರ್ನಾಟಕದಲ್ಲಿ ತಲಾ 4 ಸ್ಥಾನಗಳು, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ತಲಾ 3 ಸ್ಥಾನಗಳು, ಜಾರ್ಖಂಡ್ನಲ್ಲಿ 2 ಸ್ಥಾನಗಳು ಮತ್ತು ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂನಲ್ಲಿ ತಲಾ 1 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ, ಕೇಂದ್ರ ಸಚಿವ ಮತ್ತು ಬಿಜೆಪಿ ನಾಯಕರಾದಂತಹ ಜಾರ್ಜ್ ಕುರಿಯನ್, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ತಿಂಗಳು ತಮ್ಮ ಅಧಿಕಾರದ ಅವಧಿಯನ್ನು ಪೂರ್ಣಗೊಳಿಸುತ್ತಿರುವಂತಹ ಸದಸ್ಯರಲ್ಲಿ ಸೇರಿದ್ದಾರೆ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಮತ್ತು ಸ್ಥಿರತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ದೇಶಗಳು ದ್ವಿಪಕ್ಷೀಯ ಕಡಲ ಭದ್ರತಾ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ಹಾಗೂ ಜಂಟಿ ಕಡಲ ಭದ್ರತಾ ಸಹಕಾರ ಮಾರ್ಗಸೂಚಿಯನ್ನು ಶೀಘ್ರದಲ್ಲೇ ಅಂತಿಮಗೊಳಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ಇಂದು ನಡೆದಂತಹ 2ನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾದ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೆಸ್ ಈ ಕುರಿತ ಮಹತ್ವದ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ರಕ್ಷಣಾ ಉದ್ಯಮ ವಲಯದ ಪಾಲುದಾರಿಕೆಯನ್ನು ಬಲಪಡಿಸಲು ರಕ್ಷಣಾ ಸಾಮಗ್ರಿ ಮತ್ತು ಸೇವೆಗಳ ಪೂರೈಕೆಗೆ ಸಂಬಂಧಪಟ್ಟಂತಹ ತಿಳಿವಳಿಕೆ ಪತ್ರವನ್ನು ಸಿದ್ದಪಡಿಸಲು ಉಭಯ ನಾಯಕರು ಸಮ್ಮತಿ ನೀಡಿದ್ದಾರೆ. ಇದೇ ತಿಂಗಳ ಕೊನೆಯಲ್ಲಿ ಚೆನ್ನೈನಲ್ಲಿ ಜಂಟಿ ಶೋಧನೆ ಮತ್ತು ರಕ್ಷಣಾ ತರಬೇತಿ ಕವಾಯಿತು ನಡೆಯಲಿದ್ದು, ಇಂಡೋ ಪೆಸಿಫಿಕ್ ವಲಯದಲ್ಲಿ ಮುಕ್ತ ವ್ಯಾಪಾರ ಮತ್ತು ಸಮುದ್ರಯಾನದ ಸ್ವಾತಂತ್ರ್ಯವನ್ನು ರಕ್ಷಿಸಲು ಕ್ವಾಡ್ ಒಕ್ಕೂಟದ ಕಡಲ ನಿಗಾ ಉಪಕ್ರಮಗಳನ್ನು ಹಾಗೂ ಜಂಟಿ ಸೇನಾ ಕವಾಯಿತುಗಳನ್ನು ಮತ್ತಷ್ಟು ತೀವ್ರಗೊಳಿಸಲು ಉಭಯ ದೇಶಗಳು ಬದ್ಧತೆಯನ್ನು ವ್ಯಕ್ತಪಡಿಸಿವೆ. ಮಧ್ಯಪ್ರದೇಶದ ರಾಯ್ಸೇನ್ ಜಿಲ್ಲೆಯ ರಾಮಸಿಯಾ ಗ್ರಾಮದಲ್ಲಿ ಇಂದು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವಂತಹ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆಯನ್ನು ನೀಡಿದ್ದಾರೆ. ಕೃಷಿ ಭೂಮಿ ಮತ್ತು ಮಣ್ಣಿನ ಫಲವತ್ತತೆಯನ್ನು ರಕ್ಷಿಸುವ ಮತ್ತು ರೈತರಲ್ಲಿ ವೈಜ್ಞಾನಿಕ ಬೇಸಾಯ ಪದ್ಧತಿಯನ್ನು ಉತ್ತೇಜಿಸುವ ಉದ್ದೇಶ ಹೊಂದಿರುವಂತಹ ಈ ಅಭಿಯಾನವು 1 ತಿಂಗಳ ಕಾಲ ಕಾರ್ಯವನ್ನು ನಿರ್ವಹಿಸಲಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಮಣ್ಣಿನ ಆರೋಗ್ಯ ರಕ್ಷಣೆಗಾಗಿ ರೈತರು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿತಗೊಳಿಸಬೇಕು ಎಂದು ಕರೆ ನೀಡಿದ್ದಾರೆ. ಈ ಅಭಿಯಾನದಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳು, ICAR ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳು ಸಕ್ರಿಯವಾಗಿ ಪಾಲ್ಗೊಳ್ಳಲಿದ್ದು, ರೈತರಿಗೆ ಮಣ್ಣು ಪರೀಕ್ಷೆ, ಮಣ್ಣಿನ ಆರೋಗ್ಯ ಕಾರ್ಡ್, ನೈಸರ್ಗಿಕ ಕೃಷಿ ಹಾಗೂ ನೀರು ಸಂರಕ್ಷಣಾ ತಂತ್ರಜ್ಞಾನಗಳ ಕುರಿತು ಜಾಗೃತಿಯನ್ನು ಮೂಡಿಸಲಿವೆ. ಇದರೊಂದಿಗೆ ನಕಲಿ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳನ್ನು ಗುರುತಿಸುವ ವಿಧಾನ ಮತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ, ಬೆಳೆ ವಿಮೆ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ನಂತಹ ಪ್ರಮುಖ ಸರ್ಕಾರಿ ಯೋಜನೆಗಳ ಸೌಲಭ್ಯಗಳನ್ನು ರೈತರು ಸುಲಭವಾಗಿ ಪಡೆದುಕೊಳ್ಳಲು ಈ ಅಭಿಯಾನದ ಮೂಲಕ ನೆರವನ್ನು ನೀಡಲಾಗುವುದು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ನವದೆಹಲಿಯಲ್ಲಿ ಇಂದು ಜಂಟಿಯಾಗಿ ನೀರು ಸಂಶೋಧನೆ ಮತ್ತು ಅಭಿವೃದ್ಧಿ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಸಿಆರ್ ಪಾಟೀಲ್, ನೀರಿನ ಅಭಾವಕ್ಕೆ ಸುಸ್ಥಿರ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಮತ್ತು 2047ರ ವಿಕಸಿತ ಭಾರತದ ದೂರದೃಷ್ಟಿ ಸಾಕಾರಗೊಳಿಸುವಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳ ಅಳವಡಿಕೆ ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಜಲಸಂಪನ್ಮೂಲಗಳ ಮೌಲ್ಯಮಾಪನ ಮತ್ತು ಸುಸ್ಥಿರ

0: ನಿರ್ವಹಣೆಗಾಗಿ ಉಪಗ್ರಹ ಆಧಾರಿತ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಜಲಶಕ್ತಿ ಸಚಿವಾಲಯ ಹಾಗೂ ಇಸ್ರೋ ನಡುವೆ ಮಹತ್ವದ ತಿಳಿವಳಿಕೆ ಪತ್ರಕ್ಕೆ ಸಹಿಯನ್ನು ಹಾಕಲಾಯಿತು. ದೇಶದ ಬಾಹ್ಯಾಕಾಶ ಆರ್ಥಿಕತೆಯು ಪ್ರಸ್ತುತ 900 ಕೋಟಿ ಡಾಲರ್ನಷ್ಟಿದ್ದು ಶೀಘ್ರದಲ್ಲೇ 10 ಪಟ್ಟು ಪ್ರಗತಿ ಕಾಣಲಿದೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಚಿವರು ಜಲಸಂಪನ್ಮೂಲ ನಿರ್ವಹಣೆ, ಕುಡಿಯುವ ನೀರು ಮತ್ತು ಹವಾಮಾನ ಸ್ಥಿತಿ ಸ್ಥಾಪಕತ್ವ ಸೇರಿದಂತೆ ವಿವಿಧ ಆದ್ಯತೆಯ ಕ್ಷೇತ್ರಗಳಲ್ಲಿ ಅತ್ಯಾಧುನಿಕ ಸಂಶೋಧನೆಗಳನ್ನು ಉತ್ತೇಜಿಸಲು ಜಲಶಕ್ತಿ ಸಚಿವಾಲಯ ಹಾಗೂ ಅನುಸಂಧಾನ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನದ ಜಂಟಿ ಉಪಕ್ರಮವಾದಂತಹ ಮಹಾ ಆನ್ ವಾಟರ್ ಎಂಬ ವಿಶೇಷ ಯೋಜನೆಯನ್ನು ಕೂಡ ಉದ್ಘಾಟನೆ ಮಾಡಿದರು. ಹಾಂಗ್ಕಾಂಗ್ನಲ್ಲಿ ನಡೆದಂತಹ 22ನೇ 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 10 ಚಿನ್ನ 5 ಬೆಳ್ಳಿ ಕಂಚು 4 ಪದಕ ಸೇರಿದಂತೆ ಒಟ್ಟು 19 ಪದಕಗಳನ್ನು ಗೆಲ್ಲುವ ಮೂಲಕ ಪದಕ ಪಟ್ಟಿಯಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ವಿದೇಶದಲ್ಲಿ ನಡೆದಂತಹ ಕಾಂಟಿನೆಂಟಲ್ ಟ್ರ್ಯಾಕ್ ಮತ್ತು ಫೀಲ್ಡ್ ಚಾಂಪಿಯನ್ಶಿಪ್ನಗಳಲ್ಲಿ ಭಾರತ ಸಾಧಿಸಿದ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ. ಪುರುಷರ 800 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಮೊಗಲಿ ವೆಂಕಟರಾಮ್ ಚಿನ್ನದ ಪದಕ ಮುಡಿಗೇರಿಸಿಕೊಂಡರು. ಇದಕ್ಕೂ ಮುನ್ನ ಕಾಜಲ್, ಭಾವನಾ, ಆರತಿ ಮತ್ತು ನಿಪಂ ಅವರನ್ನೊಳಗೊಂಡಂತಹ ಮಹಿಳೆಯರ 4x100 ಮೀಟರ್ ರಿಲೇ ತಂಡವು ಬೆಳ್ಳಿ ಪದಕವನ್ನು ತನ್ನದಾಗಿಸಿಕೊಂಡಿತು. ಈ ಮಹಿಳಾ ರಿಲೇ ತಂಡವು 45.05 ಸೆಕೆಂಡ್ಗಳಲ್ಲಿ ಗುರು ತಲುಪಿ ಹೊಸ ಜೂನಿಯರ್ ರಾಷ್ಟೀಯ ದಾಖಲೆಯನ್ನು ಬರೆಯಿತು. ಭೂಮಿಕಾ, ತಹುರಾ, ಸೆಹನೂರ್ ಮತ್ತು ನೀರು ಅವರನ್ನೊಳಗೊಂಡಂತಹ ಭಾರತದ ಮಹಿಳಾ 4x400 ಮೀಟರ್ ರಿಲೇ ತಂಡವು ಸಹ ಚಿನ್ನದ ಪದಕವನ್ನು ಭದ್ರಪಡಿಸಿಕೊಂಡಿತು. ಇನ್ನು ಪುರುಷರ 4x400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಪಿಯೂಷ್ ರಾ, ಸೈಯದ್ ಸಬೀರ್, ರಂಜಿತ್ ಕುಮಾರ್ ಎಸ್ ಮತ್ತು ಮೊಹಮ್ಮದ್ ಅಶ್ವಾಕ್ ಅವರನ್ನು ಒಳಗೊಂಡ ತಂಡವು ಕಂಚಿನ ಪದಕವನ್ನು ಗೆದ್ದಿತು. ಟೂರ್ನಿಯಲ್ಲಿ ತೊಡಿದ ಅದ್ಭುತ ಪ್ರದರ್ಶನಕ್ಕಾಗಿ ಭಾರತೀಯ ಕ್ರೀಡಾಪಟುಗಳ ತಂಡವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಅಭಿನಂದಿಸಿದ್ದಾರೆ. ಈ ಅತ್ಯುತ್ತಮ ಪ್ರದರ್ಶನವು ಭಾರತದ ಯುವ ಅಥ್ಲೆಟ್ಗಳ ದೃಢ ಸಂಕಲ್ಪ ಮತ್ತು ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಶ್ಲಾಘಿಸಿದ್ದಾರೆ. ಕಳೆದ ತಿಂಗಳು 28ರಿಂದ 31ರವರೆಗೆ ನಡೆದ ಈ ಟೂರ್ನಿಯಲ್ಲಿ 30 ಪುರುಷರು ಮತ್ತು 18 ಮಹಿಳೆಯರು ಸೇರಿದಂತೆ ಒಟ್ಟು 48 ಭಾರತೀಯ ಅಥ್ಲೆಟ್ಗಳು ಸ್ಪರ್ಧಿಸಿದ್ದರು. ಈ ಚಾಂಪಿಯನ್ಶಿಪ್ ಮುಂಬರುವ ಆಗಸ್ಟ್ 5ರಿಂದ 9ರವರೆಗೆ ಅಮೆರಿಕದ ಓರೆಗಾವ್ನ ಯುಜೀನ್ನಲ್ಲಿ ನಡೆಯಲಿರುವ ವಿಶ್ವ 20 ವರ್ಷದ ಒಳಗಿನವರ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಅರ್ಹತಾ ಪಂದ್ಯಾವಳಿಯಾಗಿದೆ. ದೇಶಾದ್ಯಂತ ತೀವ್ರ ಸಂಚಲನ ಮೂಡಿಸಿರುವಂತಹ ನ್ಯೂಟ್ ಯುಜಿ 2026ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರಾಗಿರುವಂತಹ 3 ಪ್ರಮುಖ ಆರೋಪಿಗಳನ್ನು ನವದೆಹಲಿಯ ರೋಸ್ ಅವೆನ್ಯೂ ನ್ಯಾಯಾಲಯ ಇದೇ 15ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಸಿಬಿಐ ತನಿಖೆ ನಡೆಸುತ್ತಿರುವ ಈ ಪ್ರಕರಣದಲ್ಲಿ ಮಹಾರಾಷ್ಟದ ಲಾತೂರ್ ಮೂಲದ ವೈದ್ಯ ಡಾ ಮನೋಜ್ ಶಿರೂರೆ, ಪುಣೆಯ ಖಾಸಗಿ ತರಬೇತಿ ಸಂಸ್ಥೆಯ ಶಿಕ್ಷಕ ತೇಜಸ್ ಹರ್ಷದ್ ಕುಮಾರ್ ಮತ್ತು ಮನೀಷಾ ಸಂಜಯ್ ಹವಾಲ್ದಾರ್ ಅವರನ್ನು 2 ವಾರಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇರಿಸಲು ನ್ಯಾಯಾಲಯ ಆದೇಶವನ್ನು ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ವಿಸ್ತರಣೆಗೆ ಭಾರತ ಮ್ಯಾನ್ಮಾರ್ ಸಹಮತ. ಭದ್ರತೆ ಗಡಿ ರಕ್ಷಣೆಯ ಮೇಲೆ ಹೆಚ್ಚಿನ ಗಮನ. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಅಧಿಸೂಚನೆ ಪ್ರಕಟ. ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ. 2ನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಸ್ಥಿರತೆ ಕಾಯ್ದುಕೊಳ್ಳಲು ಒತ್ತು. ಮಧ್ಯಪ್ರದೇಶದಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. 22ನೇ 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್. ಭಾರತಕ್ಕೆ 10 ಚಿನ್ನ ಸೇರಿದಂತೆ ಒಟ್ಟು 19 ಪದಕ. ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಸಮಯ 7:45 ಆಗಿದೆ. ಬನ್ನಿ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ.

ಶಬ್ದವೇದಿ ಚಿತ್ರದ ಹಾಡನ್ನು ಕೇಳಿದ್ರಿ. ಚಿತ್ರ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ರು ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತದಲ್ಲಿ. ಓನನಲ್ಲಿ ಚಿತ್ರದ ಒಂದು ಶೀರ್ಷಿಕೆ ಗೀತೆಯನ್ನು ಕೇಳೋಣ. ವೀರವಿಚಂದ್ರನ್ ಅವರ ಸಾಹಿತ್ಯ ಹಾಗೂ ಸಂಗೀತ ಇದೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಉಲ್ಲಾಸ ಉತ್ಸಾಹ ಚಿತ್ರದ ಹಾಡನ್ನು ಕೇಳಿದ್ರಿ. ಕಾರ್ತಿಕ್ ಅವರು ಹಾಡಿದರು, ರಾಮನಾರಾಯಣ್ ಅವರ ಸಾಹಿತ್ಯ, ಪ್ರಕಾಶ್ ಕುಮಾರ್ ಅವರ ಸಂಗೀತ ಈ ಹಾಡಿಗಿತ್ತು. ಇದರೊಂದಿಗೆ ಇಂದಿನ ಗಾನ ಭಜನಾ ಕಾರ್ಯಕ್ರಮ ಮುಕ್ತಾಯವಾಯಿತು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲೆಂಗ್ ಅವರನ್ನು ರಾಷ್ಟ್ರಪತಿ ಭವನದಲ್ಲಿ ಬರಮಾಡಿಕೊಂಡರು. ಹಂಚಿಕೆಯ ಬೌದ್ಧ ಪರಂಪರೆ ಮತ್ತು ಶತಮಾನಗಳಷ್ಟು ಹಳೆಯದಾದಂತಹ ಉಭಯ ದೇಶಗಳ ನಡುವಿನ ಬಾಂಧವ್ಯವು ಭಾರತ ಮ್ಯಾನ್ಮಾರ್ ಸಂಬಂಧಗಳಿಗೆ ಒಂದು ವಿಶಿಷ್ಟವಾದ ಆತ್ಮೀಯತೆಯನ್ನು ಒದಗಿಸಿದೆ ಎಂದು ರಾಷ್ಟ್ರಪತಿಯವರು ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಏರ್ ಮಾರ್ಷಲ್ ತರುಣ್ ಚೌಧರಿ ಅವರು ಇಂದು ಸೆಂಟ್ರಲ್ ಏರ್ ಕಮಾಂಡ್ನ ಏರ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. 1989 ಭಾರತೀಯ ವಾಯುಪಡೆಯ ಫೈಟರ್ ಸ್ಟ್ರೀಮ್ಗೆ ನಿಯೋಜನೆಗೊಂಡ ಇವರು ದಶಕಗಳ ಕಾರ್ಯಾಚರಣೆಯ ಪರಿಣಿತಿ ಮತ್ತು ನಾಯಕತ್ವದ ಅನುಭವವನ್ನು ಹೊಂದಿದ್ದಾರೆ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರ ಜೊತೆಗೆ ಇಂದು ಚರ್ಚೆ ನಡೆಸಿದ್ದಾರೆ. ಈ ನಡುವೆ ಕಾಂಗ್ರೆಸ್ ಹಿರಿಯ ಮುಖಂಡ ಬಿಕೆ ಹರಿಪ್ರಸಾದ್ ಡಿಕೆ ಶಿವಕುಮಾರ್ ಅವರನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಭಾರತದ ಕೈಗಾರಿಕಾ ಉತ್ಪಾದನೆಯು 2025 ಏಪ್ರಿಲ್ಗೆ ಹೋಲಿಸಿದರೆ 2026 ಏಪ್ರಿಲ್ನಲ್ಲಿ ಶೇಕಡಾ 4.9 ಬೆಳವಣಿಗೆಯನ್ನು ದಾಖಲಿಸಿದೆ ಮತ್ತು ಅಖಿಲ ಭಾರತ ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕದ ಮೂಲ ವರ್ಷವನ್ನು 2011-12 2022-23 ಪರಿಷ್ಕರಿಸಲಾಗಿದೆ ಎಂದು ಎಂಒಎಸ್ಬಿಐ ಕಾರ್ಯದರ್ಶಿ ಡಾ ಸೌರಭ್ ಗರ್ಗ್ ತಿಳಿಸಿದ್ದಾರೆ. ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಅಗ್ನಿಯ ರೆಕ್ಕೆಗಳು ಕನ್ನಡ ಕೃತಿಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಲೋಕಭವನದಲ್ಲಿಂದು ಬಿಡುಗಡೆ ಮಾಡಿದರು. ಸಾಹಿತಿ ಕೆ ಜಯಪ್ರಕಾಶ್ ರಾವ್ ಕನ್ನಡಕ್ಕೆ ಅನುವಾದಿಸಿರುವ ಈ ಕೃತಿಯಲ್ಲಿ ಡಾ ಕಲಾಂ ಅವರ ಜೀವನ ಸಾಧನೆಗಳು, ಚಿಂತನೆಗಳು ಮತ್ತು ರಾಷ್ಟ್ರ ನಿರ್ಮಾಣದ ಕುರಿತಾದಂತಹ ಅವರ ದೃಷ್ಟಿಕೋನವನ್ನು ಕನ್ನಡದ ಓದುಗರಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡಲಾಗಿದೆ. ವಿಯೆಟ್ನಾಂನಲ್ಲಿ ನಡೆದಂತಹ 17 ಒಳಗಿನವರ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಮಹಿಳಾ ಕುಸ್ತಿಪಟುಗಳು ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ 2 ಚಿನ್ನ, 3 ಬೆಳ್ಳಿ, 5 ಕಂಚು ಪದಕ ಸೇರಿದಂತೆ ಒಟ್ಟು 10 ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.
1: ಕಾರ್ಯಕ್ರಮ ಭಾವಚಿತ್ತಾರ. ಭಾವಚಿತ್ತಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಭಾವಚಿತ್ತಾರ ಅಂದರೆ ಭಾವಗೀತೆಗಳು ಪ್ರಸಾರವಾಗುತ್ತೆ 9 ಗಂಟೆಯವರೆಗೂ. ಸುಗಮ ಸಂಗೀತದ ಭಾವಗೀತೆಗಳ ದಿಗ್ಗಜರಾದಂತಹ ಪಿ ಕಾಳಿಂಗರಾಯರ ಒಂದು ಗೀತೆಯೊಂದಿಗೆ ಇಂದಿನ ಕಾರ್ಯಕ್ರಮನ ಆರಂಭಿಸೋಣ. ಕುವೆಂಪು ಅವರ ರಚನೆಯನ್ನು ಸಂಗೀತ ನೀಡಿ ಹಾಡಿದ್ದಾರೆ ಪಿ ಕಾಳಿಂಗರಾಯರು.

ಕೇಳಲಿ ಅರ್ಥ ಅಲ್ಪ ಎಂದು ತಿಳಿ, ಅರ್ಥ ಅಲ್ಪ ಎಂದು ತಿಳಿ. ಮಾತು ಅರ್ಥ ಎರಡು ವ್ಯರ್ಥ ಸ್ವ ಅರ್ಥ ಬಿರದಿರೆ, ಮಾತು ಅರ್ಥ ಎರಡು ವ್ಯರ್ಥ ಸ್ವ

ಜಿ ಪಿ ರಾಜರತ್ನಂ ಅವರ ರಚನೆಯನ್ನು ಮೈಸೂರು ಅನಂತಸ್ವಾಮಿಗಳು ಹಾಡಿದರು. ಬನ್ನಿ, ದರಾ ಬೇಂದ್ರೆ ಅವರು ರಚಿಸಿರುವ ಒಂದು ಭಾವಗೀತೆಯನ್ನು ಕೇಳೋಣ. ಯಶವಂತ ಹಳಿಬಂಡಿ ಅವರು ಸಂಗೀತ ನೀಡಿ ಹಾಡಿದ್ದಾರೆ.

ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯ ಗೀತೆಯನ್ನು ಕೇಳಿದ್ರಿ. ಅನಂತಕುಮಾರ್ ಅವರು ಈ ಹಾಡನ್ನು ಹಾಡಿದರು. ಬನ್ನಿ ಈಗ ಕೇಳೋಣ ಸಿ ಅಶ್ವಥ್ ಅವರು ಹಾಡಿರುವ ಒಂದು ಹಾಡು. ಇದು ಸಹ ಜಿ ಎಸ್ ಶಿವರುದ್ರಪ್ಪ ಅವರ ಒಂದು ರಚನೆ.

ಕೆಎಸ್ ನರಸಿಂಹಸ್ವಾಮಿ ಅವರ ರಚನೆಯನ್ನು ಸುಲೋಚನಾ ಅವರು ಹಾಡಿದರು ಈ ಗೀತೆಯಲ್ಲಿ. ಕುವೆಂಪು ಅವರ ರಚನೆ ಹಾಡಿದ್ದಾರೆ ಬಿ ಕೆ ಸುಮಿತ್ರಾ ಅವರು, ಎಚ್ ಕೆ ನಾರಾಯಣ ಅವರ ಸಂಗೀತದಲ್ಲಿ.

ರಜನಿಕಾಂತ ರಾವ್ ಅವರ ಸಂಗೀತ ಹಾಗೂ ಸಾಹಿತ್ಯದಲ್ಲಿ ವಾಣಿ ಜಯರಾಮ್ ಅವರು ಈ ಹಾಡನ್ನು ಹಾಡಿದರು.

0: ಬಹಳಷ್ಟು ಮಂದಿ ನಮ್ಮ ಕೇಳುಗರು ಸಂದೇಶನ ಕಳಿಸಿದ್ದೀರಾ. ಅನಂತಕುಮಾರ್, ಡಾಕ್ಟರ್ ಅನಂತಕುಮಾರ್ ಅರಸು ಅವರು ಹಾಡುಗಳನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ. ಸಂದೇಶ ಕಳಿಸಿದ ಎಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು.
1: ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
2: ತ್ವರಿತ ನಡಿಗೆ, ಆಟ, ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
1: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
2: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
0: ಪ್ರೇಮಲತಾ, ವಜ್ರ, ದ್ಯುತಿ ಹಾಗೂ ಉಮೇಶ್ ಇವರೆಲ್ಲ ಸಂದೇಶನ ಕಳಿಸಿ ಭಾವಗೀತೆಗಳನ್ನು ಮೆಚ್ಚಿಕೊಂಡಿದ್ದೀರಾ. ಧನ್ಯವಾದಗಳು ನಿಮಗೆಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ಪ್ರಸಾರವಾಗುತ್ತೆ. ಇದಾದ ನಂತರ 9:15-10 ಒಳ್ಳೊಳ್ಳೆಯ ಹಿಂದಿ ಹಾಡುಗಳು ನಿಮಗೋಸ್ಕರ ಕಾಯ್ತಾ ಇರುತ್ತವೆ. ಹಾಗಾಗಿ ಎಲ್ಲಿಗೂ ಹೋಗದೆ ಕಾರ್ಯಕ್ರಮನ ಕೇಳ್ತಾ ಇರಿ.

ಬನ್ನಿ ಈಗ ಕೇಳೋಣ ಮೊಹಮ್ಮದ್ ರಫಿ ಅವರು ಮತ್ತು ಲತಾ ಮಂಗೇಶ್ಕರ್ ಅವರು ಹಾಡಿರುವಂತಹ ಗೀತ್ ಚಿತ್ರದ ಒಂದು ಹಾಡು. ಆನಂದ್ ಭಕ್ಷಿ ಅವರ ಸಾಹಿತ್ಯ, ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ ಈ ಹಾಡಿಗಿದೆ.

ಬನ್ನಿ ಈಗ ಕೇಳೋಣ ಸೂರಜ್ ಚಿತ್ರದ ಹಾಡನ್ನು ಮೊಹಮ್ಮದ್ ರಫಿಯವರು ಹಾಡಿದ್ದಾರೆ. ಹಸರತ್ ಜೈಪುರಿ ಅವರ ಸಾಹಿತ್ಯ, ಶಂಕರ್ ಜೈಕಿಶನ್ ಅವರ ಸಂಗೀತ ಈ ಹಾಡಿಗಿದೆ.

ನಮ್ಮಲ್ಲಿ ಕೆಲ ಕೇಳುಗರು ಕೋರಿಕೆಗಳನ್ನು ಕಳಿಸ್ತಾ ಇದ್ದೀರಾ, ಕ್ಷಮಿಸಿ, ಪ್ಲೇಲಿಸ್ಟ್ ಆಗಲೇ ತಯಾರಾಗಿ ಹೋಗಿದೆ, ಹಾಗಾಗಿ ನಿಮ್ಮ ಕೋರಿಕೆಗಳನ್ನು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಕರೆಗೊಂದು ಹಾಡು ಇರುತ್ತಲ್ಲ, ಆಗ ಖಂಡಿತ ನಿಮ್ಮ ಕೋರಿಕೆಯನ್ನು ಮತ್ತು ಸಂದೇಶಾಧಾರಿತ ಗೀತೆಗಳು ಸಹ ಇದೆ, ಶನಿವಾರ ಭಾನುವಾರ ಆಗ ನಿಮ್ಮ ಕೋರಿಕೆಯನ್ನು ಸಲ್ಲಿಸ್ಬೋದು. ಅದರ ವ್ಯತ್ಯಾಸ ಒಂದೇ, ಇದು ಹಿಂದಿ ಹಾಡುಗಳು, ಅವು ಕನ್ನಡದ ಹಾಡುಗಳು. ಮುಂದಿನ ಹಾಡು ಸಿಲ್ಸಿಲಾ ಚಿತ್ರದ್ದು.

ಶಹರ್ಯಾರ್ ಅವರ ಸಾಹಿತ್ಯ, ಖಯ್ಯಾಮ್ ಅವರ ಸಂಗೀತ, ಆಶಾ ಭೋಸ್ಲೆಯವರು ಹಾಡಿದ್ದಾರೆ. ಉಮ್ರಾವ್ ಜಾನು ಚಿತ್ರದ ಹಾಡು.

ಬನ್ನಿ ಈಗ ಕೇಳೋಣ, ಜತಿನ್ ಲಲಿತ್ ಅವರ ಸಂಗೀತದಲ್ಲಿ ಮಜ್ರು ಅವರ ಒಂದು ಸಾಹಿತ್ಯ ಇದೆ. ಉದಿತ್ ನಾರಾಯಣ್ ಮತ್ತು ಸಾಧನಾ ಸರ್ಗಮ್ ಅವರು ಹಾಡಿರುವ ಜೋಜೀತ ವಹಿ ಸಿಕಂದರ್ ಚಿತ್ರದ ಒಂದು ಹಾಡು.

ಸಡಕ್ ಚಿತ್ರದ ಹಾಡನ್ನು ನೀವೀಗ ಕೇಳಿದ್ದು ಕುಮಾರ್ ಸಾನು ಮತ್ತು ಅನುರಾಧ ಪೋದ್ವಾಲ್ ಅವರು ಹಾಡನ್ನು ಹಾಡಿದರು. ಸಮೀರ್ ಅವರ ಸಾಹಿತ್ಯ, ನದೀಮ್ ಶ್ರವಣ್ ಅವರ ಸಂಗೀತ ಈ ಹಾಡಿಗಿತ್ತು. ಸಾಕಷ್ಟು ಮಂದಿ ನಮ್ಮ ಕೇಳುಗರು ಸಂದೇಶನ ಕಳಿಸಿ ಹಾಡುಗಳನ್ನು ಮೆಚ್ಚಿಕೊಂಡಿದ್ದೀರಾ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಉದ್ದೇಶ ಇಷ್ಟೇ, ಆದಷ್ಟು ಹೆಚ್ಚು ಹೆಚ್ಚು ಹಾಡುಗಳನ್ನು ನಿಮಗೆ ಕೇಳಿಸ್ಬೇಕು. ಸಮಯ ಆಗಲೇ 9:55 ಆಗ್ತದೆ, ಇನ್ನು ಒಂದು ಹಾಡನ್ನು ಕೇಳುವಂಥ ಅವಕಾಶ ಇದೆ, ಸಮಯಾವಕಾಶ. ಬನ್ನಿ, ಕೊನೆ ಗೀತೆ ನಿಮಗಾಗಿ ದೇವದಾಸ್ ಚಿತ್ರದ್ದು. ಹಾಡಿದ್ದಾರೆ ಕವಿತಾ ಕೃಷ್ಣಮೂರ್ತಿ ಅವರು, ನುಸರತ್ ಪ್ರಕಾಶ್ ಅವರ ಸಾಹಿತ್ಯ, ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತ ಈ ಹಾಡಿಗಿದೆ. ಕವಿತಾ ಕೃಷ್ಣಮೂರ್ತಿ ಅವರು ಹಾಡಿದ್ದಾರೆ ಈ ಹಾಡನ್ನ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇದೇ 11ರಂದು ಆರಂಭವಾಗಲಿರುವಂತಹ 2 ದಿನಗಳ 13ನೇ ಬ್ರಿಕ್ಸ್ ನಗರೀಕರಣ ಸಮ್ಮೇಳನಕ್ಕೆ ಭಾರತ ಆತಿಥ್ಯ ವಹಿಸಲಿದೆ. ಈ ನಗರೀಕರಣ ಸಮ್ಮೇಳನವು ಜನರಿಗಾಗಿ ನಗರಗಳು, ಒಳಗೊಳ್ಳುವಿಕೆ ಮತ್ತು ಸದೃಢ ನಗರಗಳ ಭವಿಷ್ಯಕ್ಕಾಗಿ ಬ್ರಿಕ್ಸ್ ಸಹಕಾರ ಎಂಬ ಧ್ಯೇಯವಾಕ್ಯದಡಿ ನಡೆಯಲಿದೆ ಎಂದು ನವದೆಹಲಿಯಲ್ಲಿ ಇಂದು ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಸಚಿವ ಮನೋಹರ್ ಲಾಲ್ ತಿಳಿಸಿದ್ದಾರೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿರುವಂತಹ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ವ್ಯಾಲಿ ಆಫ್ ಫ್ಲವರ್ಸ್ ಇಂದಿನಿಂದ ಪ್ರವಾಸಿಗರಿಗಾಗಿ ಮುಕ್ತವಾಗಿದೆ. ಕಣಿವೆಯ ಶ್ರೀಮಂತ ಜೀವ ವೈವಿಧ್ಯತೆ ಮತ್ತು ಅಪರೂಪದ ಸಸ್ಯ ಪ್ರಭೇದಗಳ ಸಂರಕ್ಷಣೆಯಲ್ಲಿ ಸಹಕರಿಸುವಂತೆ ಅರಣ್ಯ ಇಲಾಖೆ ಪ್ರವಾಸಿಗರಲ್ಲಿ ಮನವಿ ಮಾಡಿದೆ. ಈ ಕಣಿವೆಯು ಅಕ್ಟೋಬರ್ 31ರವರೆಗೆ ಪ್ರವಾಸಿಗರಿಗೆ ಮುಕ್ತವಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆಗಳು, ಪ್ರಮುಖ ಸಭೆಗಳಿಗೆ ಗೈರು ಹಾಜರಿ ಮತ್ತು ಪಕ್ಷದ ನಾಯಕತ್ವವನ್ನು ಟೀಕಿಸಿ ಸಾರ್ವಜನಿಕವಾಗಿ ಹೇಳಿಕೆಗಳನ್ನು ನೀಡಿದ ಹಿನ್ನೆಲೆಯಲ್ಲಿ ತೃಣಮೂಲ ಕಾಂಗ್ರೆಸ್ ಇಬ್ಬರು ಶಾಸಕರಾದ ಸಂದೀಪನ್ ಸಹ ಮತ್ತು ರಿತಭ್ರತ ಬ್ಯಾನರ್ಜಿ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದೆ. 2026ರ ಪಶ್ಚಿಮ ಬಂಗಾಳ ವಿಧಾನಸಭೆಯ ಚುನಾವಣೆಯಲ್ಲಿ ಟಿಎಂಸಿ ಸೋಲಿನ ಬೆನ್ನಲ್ಲೆ ಉಂಟಾಗಿರುವ ಆಂತರಿಕ ಕಲಹದ ನಡುವೆ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ತುಮಕೂರಿನ ಗುಬ್ಬಿಯಲ್ಲಿ ರಸ್ತೆ ಕೆಳಸೇತುವೆ ಕಾಮಗಾರಿಗೆ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಪ್ರಸ್ತುತ ಪ್ರಗತಿಯಲ್ಲಿರುವಂತಹ ಎಲ್ಲ ರಸ್ತೆ ಮೇಲ್ಸೇತುವೆ ಮತ್ತು ಕೆಳಸೇತುವೆಗಳ ಕಾಮಗಾರಿಗಳನ್ನು 1 ವರ್ಷದೊಳಗೆ ಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕಲಬುರಗಿಯ ಆಳಂದದ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರದ ಕ್ರಮದ ವಿರುದ್ಧ ಕಲಬುರಗಿಯಲ್ಲಿಂದು ಬಿಜೆಪಿ ಪ್ರತಿಭಟನೆ ನಡೆಸಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಬೆಂಗಳೂರು ನಗರದ ಭವಿಷ್ಯದ ನೀರಿನ ಸವಾಲುಗಳನ್ನು ಎದುರಿಸಲು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನವೀನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುತ್ತಿದೆ. ನವೋದ್ಯಮಗಳಿಗೆ ತಮ್ಮ ವಿನೂತನ ಯೋಜನೆಗಳನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸಲು ಮುಕ್ತ ಅವಕಾಶ ಕಲ್ಪಿಸಿದೆ. 22ನೇ 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ 10 ಚಿನ್ನ ಸೇರಿದಂತೆ ಒಟ್ಟು 19 ಪದಕಗಳನ್ನು ಗೆದ್ದಂತಹ ಭಾರತೀಯ ಕ್ರೀಡಾಪಟುಗಳ ತಂಡವನ್ನು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯಾ ಇಂದು ಅಭಿನಂದಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಸಮಯ 10:02 ಆಗಿದೆ. ಪ್ರೇಮ ನಿನಾದದ ಸಮಯ ಇದು. ಬನ್ನಿ ಪ್ರೇಮ ಗೀತೆಗಳನ್ನು ಕೇಳೋಣ 11:00 ನಿಮಗೆ ಚೆನ್ನಾಗಿ ಗೊತ್ತು ಇದು ವಿವಿಧ ಭಾರತಿ. ಇಲ್ಲಿ ಮಾತುಮಿತ ಹಾಡು ಹಿತ. ಹೆಚ್ಚು ಹೆಚ್ಚು ಗೀತೆಗಳನ್ನು ಕೇಳೋಣ. ಮಧ್ಯ ಯಾವುದೇ ಅಡೆತಡೆಗಳು ಹೆಚ್ಚಾಗಿರೋದಿಲ್ಲ, ಒಂದಿಷ್ಟು ಮಾತು ಅಷ್ಟೆ, ಹೆಚ್ಚಿಲ್ಲ. ಪ್ರೇಮ ಗೀತೆಯಲ್ಲಿ ಆಧ್ಯಾತ್ಮಿಕತೆನ ಇಷ್ಟು ಸುಂದರವಾಗಿ ಸೇರಿಸಬಹುದು ಅಂತ ನನಗೆ ತಿಳಿದಿದ್ದು ಈ ಹಾಡನ್ನು ಕೇಳಿದ ಮೇಲೇ.

ಕುವೆಂಪು ಅವರ ರಚನೆಯನ್ನ ಮಾವನ ಮಗಳು ಚಿತ್ರಕ್ಕಾಗಿ ಅಳವಡಿಸಿದ್ರು ಟಿ ಚಲಪತಿ ರಾವ್ ಅವರು, ಎಸ್ ಜಾನಕಿ ಮತ್ತು ಪಿ ವಿ ಶ್ರೀನಿವಾಸ್ ಅವರು ಹಾಡಿದ್ರು. ನೋಡಿ, ಪ್ರೇಮಿಗಳ ಅದರಲ್ಲೂ ಪ್ರೇಮ ಕವಿಗಳ ಕಲ್ಪನೆ ಎಷ್ಟು ವಿಭಿನ್ನವಾಗಿರುತ್ತೆ ಅಂದ್ರೆ, ಹೂವುಗಳಿಗೆಲ್ಲ ಬಳ್ಳಿಗಳಿಗೆಲ್ಲ ಜೀವ ಕೊಟ್ಟು ಅವುಗಳಿಂದ ಮಾತಾಡಿಸ್ತಾರೆ.

ಕೇಳಿಸ್ಕೊಂಡೆ ಅಲ್ಲ ಬಳ್ಳಿ ಹೂವು ಆಡೋ ಮಾತು. ಈ ಮಾತನಾಡಿಸಿದ್ದು ಚಿ ಉದಯಶಂಕರ್ ಅವರು. ರಾಜೇಶ್ವರ ರಾವ್ ಅವರ ಸಂಗೀತದಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ರು. ಮಿಸ್ಟರ್ ರಾಜ್ಕುಮಾರ್ ಚಿತ್ರದ ಹಾಡನ್ನ ನಿವೇದಿಗ ಕೇಳಿದ್ರಿ. ನಿಜವಾದ ಪ್ರೇಮಿ ಪ್ರೇಯಸಿ ಯಾರು ಗೊತ್ತಾ? ತನ್ನ ಪ್ರೀತಿ ದೂರ ಆದರೂ ಸಹ ತನ್ನ ಪ್ರೇಮಿ ಅಥವಾ ತನ್ನ ಪ್ರೇಯಸಿ ಸುಖವಾಗಿರಲಿ ಅಂತ ಆಸೆ ಪಡೋರು. ಇಲ್ಲೂ ಸಹ ಅಷ್ಟೇ, ತನ್ನಿಂದ ದೂರಾದ ಹುಡುಗನಿಗೆ ಈಕೆ ಸರಿಯಾಗಿ ತರಾಟೆ ಮಾಡ್ತಾ ಇದ್ದಾಳೆ, ಕ್ಲಾಸ್ ತಗೋತಾ ಇದ್ದಾಳೆ, ಪ್ರಶ್ನೆ ಮಾಡ್ತಾ ಇದ್ದಾಳೆ. ನಾನು ಮಾಡಿರೋ ತಪ್ಪೇನು, ನೀನು ದೂರ ಆದೆಯಲ್ಲ, ನಾನು ಮಾಡಿರೋ ತಪ್ಪೇನು ಅಂತ ಕೇಳ್ತಿದ್ದಾಳೆ. ತಕ್ಷಣ ಆಕೆ ಆಡೋ ಮಾತು, ಇರು, ನೀನೆಲ್ಲಾದರೂ ಇರು, ಸುಖವಾಗಿರು, ಇದೇ ತಾನೇ ನಿಜವಾದ ಪ್ರೀತಿ.

ಹಸಿರು ತೋರಣ ಚಿತ್ರದ ಹಾಡನ್ನ ನಿವೇದಿಗ ಕೇಳಿದ್ದು ಎಸ್ ಜಾನಕಿ ಅವರು ಹಾಡಿದ್ರು. ಜಿವಿ ಅಯ್ಯರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಹಾಡಿಗಿತ್ತು. ನಾನಾಗಲೇ ಹೇಳಿದೆ, ನಮ್ಮ ಕವಿಗಳ ಯೋಚನೆ ಪ್ರೇಮ ಗೀತೆಗಳಲ್ಲಿ ಎಷ್ಟು ವಿಭಿನ್ನ ವಿಶಿಷ್ಟವಾಗಿರುತ್ತೆ. ಆಗಲೇ ಬಳ್ಳಿ ಮತ್ತು ಹೂವುಗಳ ಜೊತೆ ಮಾತಾಡಿಸಿದ್ರು, ಈಗ ಕಣ್ಣಿಂದ ಏನೋ ಹೇಳಿಸ್ತಿದ್ದಾರೆ, ಏನು ಗೊತ್ತಿಲ್ಲ. ಬನ್ನಿ ಹಾಡು ಕೇಳೋಣ, ಆಗ ಗೊತ್ತಾಗುತ್ತೆ.

ಬೋರೇಗೌಡ ಬೆಂಗಳೂರಿಗೆ ಬಂದ ಚಿತ್ರದ ಹಾಡಿದಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಪಿ ಸುಶೀಲ ಅವರು ಹಾಡಿದರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿತ್ತು. ಮುಂದಿನ ಗೀತೆಯಲ್ಲಿ ಪ್ರೀತಿಗೆ ಬಳಸಿರೋ ಪದ ಒಲುಮೆ, ಜೊತೆಗೆ ಆಕೆಗೆ ತನ್ನ ಪ್ರೇಯಸಿಗೆ ಬಳಸಿರೋ ಪದ ಚಂದ್ರಮುಖಿ, ನಿತ್ಯ ಸಖಿ. ಅಬ್ಬಬ್ಬಾ, ಎಂಥ ಪದ ಪ್ರಯೋಗ! ಈ ಸಾಹಿತ್ಯನೇ ಒಂದು ಬೇರೆ ಲೆವೆಲ್ದು. ಬನ್ನಿ ಈ ಹಾಡು ಕೇಳ್ಕೊಂಡು ಬರೋಣ.

ಆಗಲೇ ಹೇಳಿಲ್ವ, ಉತ್ಕೃಷ್ಟವಾದ ಸಾಹಿತ್ಯ ಇದು ಅಂತ ಕೆ ಎಸ್ ನರಸಿಂಹಸ್ವಾಮಿಗಳು ಬರೆದಿದ್ದಂತಹ ಪ್ರೇಮ ಗೀತೆ ಇದಾಗಿತ್ತು. ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದರು. ಅನಿರೀಕ್ಷಿತ ಚಿತ್ರಕ್ಕಾಗಿ ನಮ್ಮ ಕೆ ಎಸ್ನ ಅವರ ಈ ರಚನೆಯನ್ನು ತಗೊಂಡಿದ್ದರು.

ಸೂತ್ರದ ಗೊಂಬೆ ಚಿತ್ರದ ಹಾಡಿದಾಗಿತ್ತು ಪಿ ವಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ ಅವರು ಹಾಡಿದರು. ಜಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತದಲ್ಲಿ. ಮೋಹಮಯ, ಪ್ರೇಮಮಯ, ಮಧುರಮಯ, ಸ್ನೇಹಮಯ, ಹೌದು ಈ ಕಾರ್ಯಕ್ರಮನೇ ಅದಲ್ವಾ ಇದು? ಪ್ರೇಮ ನಿನಾದ, ಇಲ್ಲೆಲ್ಲ ಬರೀ ಪ್ರೀತಿಮಯ, ಪ್ರೇಮಮಯ.

ನಾಗಕಾಳ ಭೈರವ ಚಿತ್ರದ ಹಾಡಿದಾಗಿತ್ತು. ಕೆಜೆ ಯೇಸುದಾಸ್ ಮತ್ತು ಪಿ ಸುಶೀಲಾ ಅವರು ಹಾಡಿದರು. ಎಂ ರಂಗರಾವ್ ಅವರ ಸಂಗೀತ, ವಿಜಯ ನರಸಿಂಹ ಅವರ ಸಾಹಿತ್ಯದಲ್ಲಿ. ನೋಡಿ, ನಾನಾಗಲೇ ಹೇಳಿದೆ, ನಮ್ಮ ಚಿತ್ರ ಸಾಹಿತಿಗಳು ಎಂಥ ರಸಿಕರು ಅಂದರೆ ಕಣ್ಣಲ್ಲೆಲ್ಲ ಮಾತಾಡ್ಸಿದ್ರು, ಬಳ್ಳಿ ಹೂಗಳ ಕೈಯಲ್ಲಿ ಮಾತಾಡ್ಸಿದ್ರು, ಈಗ ನೋಡಿ ಗಾಳಿ ನೀರಿಂದ ಕೂಡ ಮಾತಾಡಿಸ್ತಾ ಇದ್ದಾರೆ. ಅಬ್ಬಾ, ಇವರ ಆಲೋಚನಾ ಶಕ್ತಿಗೆ ನಿಜವಾಗ್ಲೂ ಒಂದು ದೊಡ್ಡ ಸಲಾಂ.

ಏಕೆ ಜಗತ್ತಿನ ಸೊಗಸನ್ನ ಕಾಣದೇ ಇರುವಂತಹ ನೋಡಕ್ಕಾಗದೇ ಇರುವಂತಹ ಅಬಲೆ, ಆದರೆ ಆಕೆಯ ದೊಡ್ಡ ಶಕ್ತಿ ಅಂದರೆ ಆಕೆಯ ಪ್ರೇಮಿ. ಆತನ ಆಶ್ವಾಸನೆಯೇ ಅವಳಿಗೆ ಅವಳ ಪ್ರೇಮಕ್ಕೆ ಆಧಾರ. ಆಕೆಯ ಮುದ್ದು ಮುದ್ದಾದ ಮುಗ್ಧವಾದ ಪ್ರಶ್ನೆಗಳಿಗೆ ಆತನ ಸಮಾಧಾನಗಳು ಹೀಗಿವೆ.

ಚಿರಂಜೀವಿ ಚಿತ್ರದ ಹಾಡಿದಾಗಿತ್ತು. ವಾಣಿ ಜೇರ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ರು. ಮಂಜುಳಾ ಮತ್ತು ಶ್ರೀನಾಥ್ ಅವ್ರಿಗೋಸ್ಕರ ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಈ ಹಾಡಿಗಿತ್ತು. ಹುಡುಗಿಯ ರೂಪ ನೋಡಿ ಪ್ರೀತಿಲಿ ಬಿದ್ದಿದ್ದಾನೆ ನಮ್ಮ ಹುಡುಗ. ಆಕೆಯ ಸೌಂದರ್ಯನ ಹೊಗಳುತ್ತಾ ಹೊಗಳುತ್ತಾ ಪ್ರೀತಿಲಿ ತನಗಾಗ್ತಿರೋ ಅನುಭವನ ಈ ಮುದ್ದಾದ ಗೀತೆಯಲ್ಲಿ ಇಟ್ಟಿದ್ದಾನೆ. ಬನ್ನಿ ಆ ಗೀತೆಯ ಬುತ್ತಿಯನ್ನು ಬಿಚ್ಚೋಣ.

ಪರಶುರಾಮ, ರಾಮ ಪರಶುರಾಮ ಚಿತ್ರದ ಹಾಡಿದಾಗಿತ್ತು. ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ. ಮುಂದಿನ ಹಾಡು ನಾಯಕನೂ ಹಾಡಿರೋದು, ನಾಯಕಿ ಅಂದರೆ ನಾಯಕ ಬೇರೆ ಹಾಡಿರೋದು, ಬೇರೆ ಸಮಯದಲ್ಲಿ ಹಾಡಲಿ, ನಾಯಕಿ ಬೇರೆ ಸಮಯದಲ್ಲಿ ಹಾಡಿರೋ ಹಾಡು. ಆದರೆ ಎರಡು ಹಾಡು ಅಷ್ಟೇ ಚೆನ್ನಾಗಿದೆ, ಎರಡನ್ನು ಪ್ರಸಾರ ಮಾಡೋಕ್ಕಾಗಲ್ವಲ್ಲ, ಯಾಕಂದರೆ ಎರಡು ಒಂದೇ ಚಿತ್ರದ ಹಾಡುಗಳು. ಹಾಗಾಗಿ ಎರಡೂ ಹಾಡುಗಳನ್ನು ಹದವಾಗಿ ಬೆರೆಸಿದ್ದೀನಿ, ಬನ್ನಿ ಕೇಳೋಣ. ಮೊದಲು ನಾಯಕ ಹಾಡೋದನ್ನು ಕೇಳೋಣ, ನಂತರ ನಾಯಕಿಯ ಗೀತೆ. ನಿಮಗಾಗಿ ಈ ಹಾಡು

ಮುತ್ತು ಒಂದು ಮುತ್ತು ಚಿತ್ರದ ಹಾಡಿದಾಗಿತ್ತು. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದರು. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮ ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಕೊನೆಯ ಹಾಡು ನಿಮಗಾಗಿ

ನಮ್ಮ ಸುಂದರಾಂಗನ ಹಾಡಿನ ಜೊತೆ ಇಂದಿನ ಪ್ರೇಮನಿನಾದ ಕಾರ್ಯಕ್ರಮ ಮುಗಿತಾ ಇದೆ. ಹೌದು, ಈಗ ನೀವು ಕೇಳಿದ್ದು ಸುಖ ಸಂಸಾರಕ್ಕೆ 12 ಸೂತ್ರಗಳು ಚಿತ್ರದ ಹಾಡನ್ನು. ಅನಂತನಾಗ್ ಅವರು ನಾಯಕ ನಟ, ಇದರಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡಿದರು, ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಚಕ್ರವರ್ತಿ ಅವರ ಸಂಗೀತದಲ್ಲಿ. ಬಹಳಷ್ಟು ಮಂದಿ ನಮ್ಮ ಕೇಳುಗರು ಸಂದೇಶ ಕಳಿಸಿದ್ದೀರಾ. ಸಂದೇಶ ಕಳಿಸಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಒಬ್ಬ ಕೇಳುಗರು ಎಷ್ಟು ಹಾಡು ಪ್ರಸಾರ ಆಯಿತು ಅಂತ ಲೆಕ್ಕ ಹಾಕಿ 15 ಹಾಡುಗಳು ಅಂತ ನಮಗೆ ಸಂದೇಶನ ಕಳಿಸಿದ್ದೀರಾ. ಎಷ್ಟು ಆಸಕ್ತಿಯಿಂದ ಗಮನ ಇಟ್ಟು ಕೇಳಿಸ್ಕೋತೀರಾ ನಮ್ಮ ಕಾರ್ಯಕ್ರಮನ, ಇದೇ ನಮಗೆ ತುಂಬ ಖುಷಿ ಕೊಡೋದು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕಾರ್ಯಕ್ರಮ ಕೇಳಿಸ್ಕೊಂಡಂತಹ ಸಂದೇಶ ಕಳಿಸಿದಂತಹ ಎಲ್ಲ ಪ್ರೀತಿಯ ಕೇಳುಗರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಪ್ರೇಮನಿನಾದ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಮತ್ತು ಮ್ಯಾನ್ಮಾರ್ ದೇಶಗಳು ವ್ಯಾಪಾರ, ಹೂಡಿಕೆ, ಸಂಪರ್ಕ, ಭದ್ರತೆ ಮತ್ತು ಗಡಿ ನಿರ್ವಹಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಭಾರತ ಭೇಟಿಯಲ್ಲಿರುವಂತಹ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲೆಂಗ್ ಅವರ ನಡುವೆ ಇಂದು ನಡೆದಂತಹ ಉನ್ನತ ಮಟ್ಟದ ಮಾತುಕತೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. 10 ರಾಜ್ಯಗಳಿಂದ ರಾಜ್ಯಸಭೆಯ 24 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗಿದ್ದು ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ. ಇದೇ 8ರಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು ಇದೇ 9ರಂದು ನಾಮಪತ್ರಗಳ ಪರಿಶೀಲನೆ ಕಾರ್ಯ ನಡೆಯಲಿದೆ. ಇದೇ 11ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕವಾಗಿದ್ದು ಇದೇ 18ರಂದು ಮತದಾನ ಪ್ರಕ್ರಿಯೆ ನಡೆಯಲಿದೆ. ಅದೇ ದಿನ ಮತ ಎಣಿಕೆ ಕೂಡ ಜರುಗಲಿದೆ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಮತ್ತು ಸ್ಥಿರತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ದೇಶಗಳು ದ್ವಿಪಕ್ಷೀಯ ಕಡಲ ಭದ್ರತಾ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ಹಾಗೂ ಜಂಟಿ ಕಡಲ ಭದ್ರತಾ ಸಹಕಾರ ಮಾರ್ಗಸೂಚಿಯನ್ನು ಶೀಘ್ರದಲ್ಲೇ ಅಂತಿಮಗೊಳಿಸಲು ನಿರ್ಧರಿಸಿವೆ. ಮಧ್ಯಪ್ರದೇಶದ ರಾಯ್ಸೇನ್ ಜಿಲ್ಲೆಯ ರಾಮಸಿಯಾ ಗ್ರಾಮದಲ್ಲಿ ಇಂದು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವಂತಹ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ ನೀಡಿದರು. ರಾಜ್ಯವನ್ನು ಕ್ವಾಂಟಮ್ ತಂತ್ರಜ್ಞಾನ ಮತ್ತು ಕ್ವಾಂಟಮ್ ಆವಿಷ್ಕಾರದ ಕೇಂದ್ರವನ್ನಾಗಿಸುವ ಮಹತ್ವಾಕಾಂಕ್ಷೆಯ ಉದ್ದೇಶದಿಂದ ರಾಜ್ಯ ಸರ್ಕಾರ ಕರ್ನಾಟಕ ಕ್ವಾಂಟಮ್ ಕಾರ್ಯಪಡೆ ರಚಿಸಿ ಅಧಿಕೃತ ಆದೇಶ ಹೊರಡಿಸಿದೆ. ಮಳೆಗಾಲದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಅಪಾಯಕಾರಿ ಮರಗಳು, ಅಪಾಯಕಾರಿ ವಾಲಿರುವ ರೆಂಬೆಕೋರ್ಗಳ ತೆರವು ಕಾರ್ಯಗಳ ಪ್ರಗತಿ ಪರಿಶೀಲನೆಗಾಗಿ ಬೆಂಗಳೂರು ಉತ್ತರ ನಗರ ಪಾಲಿಕೆ ಆಯುಕ್ತರಾದ ಪೊಮ್ಮಲ ಸುನೀಲ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ವಿಡಿಯೋ ಸಂವಾದ ಜರುಗಿತು. 2026ರ ಫೈನಲ್ ಪಂದ್ಯದ ಸಂದರ್ಭದಲ್ಲಿ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವ ವಿರುದ್ದ ಹಾಗೂ ಅತಿ ವೇಗದಿಂದ ವಾಹನ ಚಲಿಸಿದವರ ವಿರುದ್ದ 165 ಪ್ರಕರಣಗಳನ್ನು ಬೆಂಗಳೂರು ಸಂಚಾರಿ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಐಪಿಎಲ್ 2026ರ ಫೈನಲ್ ಪಂದ್ಯದ ಸಂದರ್ಭದಲ್ಲಿ ಒಟ್ಟು 156,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಹಾಂಗ್ಕಾಂಗ್ನಲ್ಲಿ ನಡೆದಂತಹ 22ನೇ 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 10 ಚಿನ್ನ 5 ಬೆಳ್ಳಿ ಕಂಚು 4 ಸೇರಿದಂತೆ ಒಟ್ಟು 19 ಪದಕಗಳನ್ನು ಗೆಲ್ಲುವ ಮೂಲಕ ಪದಕ ಪಟ್ಟಿಯಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇದಕ್ಕೆ ಮುಕ್ತಾಯವಾಗುತ್ತೆ. ಈಗ ಸಮಯ 11:40. ನಾಳೆ ಬೆಳಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಕಾರ್ಯ ಆರಂಭ ಆಗುತ್ತೆ. ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾದದ್ದು ನಾನು ಶ್ರೀಗೌರಿ. ಪ್ರೀತಿಯ ಕೇಳುಗರೆ, ನಮ್ಮೆಲ್ಲ ಕಾರ್ಯಕ್ರಮಗಳು ನಿಮಗಿಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಪ್ರಸಾರ ಕಾರ್ಯನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರ ಭೇಟಿಗಾಗಿ ಕಾಯ್ತಾ ಇರ್ತೀನಿ. ನಿಮ್ಮೆಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.